0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೆಳಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಆಗಸ್ಟ್ ತಿಂಗಳ 1ನೇ ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ವಚನವಾಹಿನಿ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ಚಿಂತನಧಾರೆ ಹಾಗೂ 8:00 ವಿಶೇಷ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೆಳಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: நம்மளே. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಈಗ ವಾರ್ತೆಗಳ ವಿವರ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೂಜ್ಯ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ವಿವೇಕ ಸ್ಮಾರಕ 81,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ಸಂಜೆ 4 ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತ. ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಮೈಸೂರು ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ 10 ಜನ ಹಿರಿಯ ಮಹಿಳಾ ನ್ಯಾಯಮೂರ್ತಿಗಳು ಇಂದು ಕಲಾಪ ನಡೆಸಲಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಾಕ್ರು ಅವರ ಆದೇಶದಂತೆ ರಾಜ್ಯ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಮಹಿಳಾ ನ್ಯಾಯಮೂರ್ತಿಗಳೇ ಇಂದು ಕಲಾಪ ನಡೆಸುವ ಕುರಿತು ಅಧಿಸೂಚನೆ ಹೊರಡಿಸಿದ್ದಾರೆ. 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ವಿಧಾಯಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಚಟ ವಿಮುಕ್ತಿ ಜೋಳಿಗೆ ಮೂಲಕ ಪೂಜ್ಯ ಮಹಾಂತ ಶಿವಯೋಗಿಗಳು ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಯುವಜನರನ್ನು ವ್ಯಸನ ಮುಕ್ತಗೊಳಿಸಲು ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಉತ್ಪನ್ನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಪ್ರಮಾಣ ಮಾಡುವಂತೆ ಮಾಡಿದ ಆಂದೋಲನ ಇಂದಿನ ವ್ಯಸನ ಮುಕ್ತಿ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಬೆಂಗಳೂರಿನ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಲಬುರಗಿಯ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಆಯೋಜಿಸಿದೆ. ಕಲಬುರಗಿ ಜಿಲ್ಲೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇರ್ಫಾನ್ ಮಹಾಗಾವಿ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಸನಮುಕ್ತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ವೃತ್ತದವರೆಗೆ ಜಾಗೃತಿ ಜಾಥಾ ಜರುಗಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 10,39,291 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಅರ್ಜಿಗಳ ಡಿಜಿಟಲೀಕರಣ ಕಾರ್ಯ 86% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಸ್.ಜೆ. ಸೋಮಶೇಖರ್ ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಸಾಂಪ್ರದಾಯಿಕ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು ಎಂದು ರಾಜ್ಯ ಆಯುಷ್ ಇಲಾಖೆ ಆಯುಕ್ತ ಡಾ ಸುನಿಲ್ ಪನ್ವರ್ ತಿಳಿಸಿದ್ದಾರೆ. ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಆಯುಷ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಆಯುಷ್ ಉತ್ಪನ್ನಗಳ ಗುಣಮಟ್ಟದ ಮಾನದಂಡಗಳ ಕುರಿತ ಔಷಧ ತಜ್ಞರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ದೇಶದ 20ಕ್ಕೂ ಅಧಿಕ ಔಷಧ ತಜ್ಞರು ಪಾಲ್ಗೊಂಡಿದ್ದರು. ಐಸಿಎಂಆರ್ ನಿರ್ದೇಶಕ ಡಾ ಸುವರ್ಣ ರಾಯ್ ನೇತೃತ್ವ ವಹಿಸಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕೊಡಮಾಡುವ 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಧಾರವಾಡದ ಡಾ ದರಾ ಬೇಂದ್ರೆ ಸ್ಮಾರಕ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷ ಡಾ ಸರಜು ಕಾಟ್ಕರ್ ಭಾಜನರಾಗಿದ್ದಾರೆ. ಪ್ರಶಸ್ತಿ 7 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಹಿರಿಯ ಪತ್ರಕರ್ತ ಸರಜು ಕಾಟ್ಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು 2025 ಸಾಲಿಗಾಗಿ ನನಗೆ ನೀಡಲಾಗಿದೆ. ನಾನು ಸಾಹಿತ್ಯ ಪರಿಷತ್ತಿಗೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯವರಿಗೆ ಹಾಗೂ ಆಯ್ಕೆ ಸಮಿತಿ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ. ರಾಷ್ಟ್ರಕೂಟ ಚಕ್ರವರ್ತಿಯಾಗಿದ್ದ ನೃಪತುಂಗ ಅಥವಾ ಅಮೋಘ ವರ್ಷನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ನೃಪತುಂಗನು 9ನೇ ಶತಮಾನದಲ್ಲಿ ಈಗಿನ ಕಲಬುರಗಿ ಜಿಲ್ಲೆಯ ಮಾನ್ಯಕ್ಷೇತ್ರ, ಈಗ ಅದಕ್ಕೆ ಬಳಖೇಡ ಎಂದು ಕರೆಯಲಾಗುತ್ತದೆ, ಆ ಮಾನ್ಯಕ್ಷೇತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಚಕ್ರವರ್ತಿ. ಕನ್ನಡ ನಾಡಿನ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಅವನದ್ದು ಅಪಾರವಾದ ಕೊಡುಗೆ. ಕರ್ನಾಟಕದ ಇತಿಹಾಸದಲ್ಲಿ ಸಾಹಿತ್ಯ ಪ್ರೇಮಿ ಮತ್ತು ಸಂಸ್ಕೃತಿ ಪೋಷಕನೆಂಬ ಹೆಗ್ಗಳಿಕೆಗೂ ನೃಪತುಂಗ ಪಾತ್ರನಾಗಿದ್ದಾನೆ. ಇಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯು ನನಗೆ ಸಂದಿರುವುದಕ್ಕೆ ಸಂತಸವಾಗಿದೆ.
0: ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಮಂಜುಳಾ ಪುರಾಣಿಕ್ 32 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಹಿರಿಯ ತಂತ್ರಜ್ಞರಾಗಿದ್ದ ವಿಜಯ ಅಥಣಿ ಹಾಗೂ ವಾಹನ ಚಾಲಕರಾಗಿದ್ದ ಗಿರಿಸಾಗರ್ ಅವರು 36 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ನಿಲಯದ ಮುಖ್ಯಸ್ಥರಾದ ಅರುಣ್ ಪ್ರಭಾಕರ್ ಹಾಗೂ ಸಿಬ್ಬಂದಿ ಆಕಾಶವಾಣಿ ಧಾರವಾಡ ಕೇಂದ್ರದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಕುಮಾರ್ ಅಗಡಿ ನಿಯುಕ್ತರಾಗಿದ್ದು ಸೋಮವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ 38 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಸೇವಾನಿವೃತ್ತರಾದ ಡಾಕ್ಟರ್ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ್, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಅವರಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿಲಯದ ಮುಖ್ಯಸ್ಥ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಯಕ್ಷಗಾನದ ಅಪ್ರತಿಮ ಹಾಸ್ಯ ಕಲಾವಿದ ಬೀದರ್ ಭಟ್ ಕಾಸರಕೋಡ್ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಸಲ್ಕೋಡದಲ್ಲಿ ನಿಧನರಾದರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇಂದು ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟಿಮ್ ಬರ್ನರ್ಸ್ಲಿ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಕಲಬುರಗಿ ನಗರದ ಜನತೆ ನೀರನ್ನು ಕುದಿಸಿ, ಆರಿಸಿ ಹಾಗೂ ಸೋಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತಿದ್ದು ಮಳೆ ಹಿನ್ನೆಲೆ ಸೂಪರ್ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಕುಡಿಯಲು ಉಪಯೋಗಿಸುವಂತೆ ಕೋರಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗದಗ್ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ತಾಯಂದಿರ ಹಾಗೂ ಶಿಶುಗಳ ಮರಣ ಪ್ರಮಾಣ ತಡೆಗೆ ವಿಶೇಷ ತಂಡ ರಚಿಸಿರುವ ಕ್ರಮವನ್ನು ಅವರು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ವಿಷಯ, ಮೂವರಲ್ಲಿ ಒಬ್ಬರ ಆಯ್ಕೆ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾಬೆ.

ಒಂದು ದಿನ ಮನೆಯಾಕೆ ಸಂಜೆಯ ಹೊತ್ತು ಮನೆಯಿಂದ ಹೊರಗೆ ಬಂದ್ರು. ಮನೆಯ ಮುಂದೆ ಕಟ್ಟೆಯ ಮೇಲೆ ಮೂವರು ಕುಳಿತಿದ್ದಾರೆ. ಅವರ ಮುಖದ ಮೇಲೆ ಏನೋ ವಿಶೇಷ ಕಳೆ. ಅವರ ಆರಂಭದು ಆಕೆಗೆ ಗೊತ್ತಿಲ್ಲ. ಆಕೆಯೇ ಕೇಳಿದ್ಲು, ತಾವು ಯಾರು, ಯಾರನ್ನ ಕಾಣಬೇಕಾಗಿತ್ತು? ತಮ್ಮನ್ನ ನೋಡಿದ್ರೆ ತುಂಬಾ ದಣಿದಂತೆ ತೋರುತ್ತೆ, ದಯವಿಟ್ಟು ಮನೆಯೊಳಗೆ ಬನ್ನಿ. ಅವರಲ್ಲೊಬ್ಬ ಕೇಳ್ದ, ಮನೆಯ ಯಜಮಾನರು ಒಳಗಿದ್ದಾರೆಯೇ? ಇಲ್ಲ, ಅವರು ಇನ್ನೇನು ಬರೋ ಹೊತ್ತಾಗಿದೆ. ಆಯ್ತು, ಅವರು ಬಂದ ಮೇಲೆ ಬರ್ತೇವೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿಗೆ ಆಕೆಯ ಗಂಡ ಬಂದ್ರು. ಮನೆಯಾಕೆ ಆತನ ಹತ್ತಿರ ಮಾತಾಡಿ ಮುದುಕರು ಮನೆಯ ಮುಂದೆ ಕುಳಿತಿದ್ದ ವಿಷಯ ತಿಳಿಸಿದ್ಲು. ಹಾಗಾದ್ರೆ ಈಗ ಅವರನ್ನ ಒಳಗ್ ಬರ ಹೇಳು ಅಂತ ಹೇಳಿದ್ರು ಯಜಮಾನ್ರು. ಮನೆಯಾಕೆ ಹೋಗಿ ಅವರನ್ನ ಒಳಗ್ ಕರೆದ್ರು. ಇಲ್ಲ, ನಮ್ಮದೊಂದು ಪದ್ಧತಿ ಇದೆ. ನಮ್ಮ ಮೂವರಲ್ಲಿ ನೀವು ಯಾರನ್ನ ಆರಿಸ್ಕೊಳ್ತೀರೋ

ಅವರು ಮಾತ್ರ ಬರ್ತೇವೆ. ಅಲ್ಲಿ ಕಡೆಯಲ್ಲಿದ್ದಾನಲ್ಲ, ಅವನ ಹೆಸರು ಶ್ರೀಮಂತಿಕೆ, ಎರಡನೇ ಅವನ ಹೆಸರು ಯಶಸ್ಸು, ನನ್ನ ಹೆಸರು ಪ್ರೇಮ. ನೀವು ನಿಮ್ಮ ಮನೆಯವರೊಂದಿಗೆ ವಿಚಾರಿಸಿ ಬಂದು ಯಾರು ಬೇಕೆಂದು ಹೇಳಿ, ಅವರು ಮಾತ್ರ ಒಳಗೆ ಬರ್ತೇವೆ ಎಂದರು ಒಬ್ಬ ಮುದುಕರು. ಸರಿ, ಆಕೆ ಒಳಗೆ ಬಂದು ವಿಷಯ ತಿಳಿಸಿದ್ಲು. ಗಂಡನಿಗೆ ಸಂತೋಷ, ಹಾಗಾದ್ರೆ ತಡಬೇಕೆ, ಶ್ರೀಮಂತಿಕೆಯನ್ನ ಕರೆದು ಬಿಡು ಅಂದ್ರು. ಆಗ ಆಕೆ, ಶ್ರೀಮಂತಿಕೆಗಿಂತ ಯಶಸ್ಸು ದೊಡ್ಡದಲ್ವೇ, ನಾವು ಎಷ್ಟು ಜನ ಶ್ರೀಮಂತರ ಹೆಸರನ್ನ ನೆನ್ಪಿಟ್ಟಿದ್ದೇವೆ ಹೇಳಿ, ಸಾಮಾನ್ಯವಾಗಿ ಯಶಸ್ಸಾದರೆ ನೆನಪಿನಲ್ಲಿ ಉಳಿತಾರೆ, ಅವರನ್ನೇ ಕರೆಯೋಣ ಅಂತ ಹೇಳಿದ್ಲು. ಮೂಲೆಯಲ್ಲಿ ಕುಳಿತು ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದ ಅವರ ಪುಟ್ಟ ಮಗಳು, ಅಪ್ಪ ಪ್ರೇಮವನ್ನ ಕರೆದ್ರೆ ಚೆನ್ನ ಅಲ್ವಾ, ಶ್ರೀಮಂತಿಕೆ ಯಶಸ್ಸು ಎಲ್ಲವೂ ನಮ್ಮ ಜೀವನದಲ್ಲಿ ಸುಖ ತರಲಿ ಅಂತಲ್ವೇ ನಾವು ಬಯಸೋದು, ಪ್ರೇಮವೇ ಸುಖ ನೀಡುತ್ತದಲ್ವೇ ಅಂತ ಕೇಳಿದ್ಲು. ಹೌದು ಪುಟ್ಟಿ, ನೀನ್ ಹೇಳೋದ್ ಸರಿ, ಹೋಗಿ ಪ್ರೇಮವನ್ನೇ ಕರೆದುತ ಎಂದರು ಗಂಡ. ಹೆಂಡತಿ ಹೊರಗೆ ಬಂದು, ನಿಮ್ಮಲ್ಲಿ ಪ್ರೇಮ ಯಾರು, ಅವರು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂದ್ಲು. ಮೂವರಲ್ಲಿ ಒಬ್ಬ ಮುದುಕ ಎದ್ದು ನಿಂತು ಮನೆಯೊಳಗೆ ಹೊರಡಲು ಸಿದ್ಧನಾದ. ಉಳಿದ ಇಬ್ಬರು ಎದ್ದು ಅವನನ್ನೇ ಹಿಂಬಾಲಿಸಿದ್ರು. ಮನೆಯಾಕೆ ಆಶ್ಚರ್ಯದಿಂದ ಕೇಳಿದ್ಲು, ನೀವು ಒಬ್ಬೊಬ್ಬರೇ ಬರ್ತೀರಿ ಅಂತ ಅಂದಿದ್ರಿ, ಈಗ ನಾನು ಕರೆದದ್ದು ಪ್ರೇಮ ಒಬ್ಬರನ್ನೇ, ನೀವೇಕೆ ಬರ್ತಿದ್ದೀರಿ? ಆಗ ಮತ್ತೊಬ್ಬ ಮುದುಕ ಹೇಳಿದ, ನೀವು ಶ್ರೀಮಂತಿಕೆಯನ್ನೋ ಅಥವಾ ಯಶಸ್ಸನ್ನೋ ಕರೆದಿದ್ರೆ ಅವರೊಬ್ಬರೇ ಬರ್ತಿದ್ರು, ಉಳಿದವರು ಹಿಂಬಾಲಿಸ್ತಿರ್ಲಿಲ್ಲ, ಆದ್ರೆ ನೀವು ಕರೆದದ್ದು ಪ್ರೇಮವನ್ನು, ನಮಗೆ ಬೇರೆ ಗತಿ ಇಲ್ಲ, ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿಗೆ ಶ್ರೀಮಂತಿಕೆ ಮತ್ತು ಯಶಸ್ಸುಗಳಾದ ನಾವು ಹಿಂಬಾಲಿಸಿ ಹೋಗ್ತೇವೆ. ಕೇಳಿದ್ರಲ್ಲ ಸ್ನೇಹಿತರೆ, ನಾವೀಗ ಶ್ರೀಮಂತಿಕೆಯ ಕುದುರೆಯನ್ನೇರಿ ಯಶಸ್ಸಿನ ಬೆನ್ನು ಹತ್ತಿ ದೌಡಾಯಿಸುತ್ತಿದ್ದೇವೆ, ಪ್ರೇಮವೆಲ್ಲಿದೆ ಅದನ್ನು ಬೆನ್ನು ಹತ್ತೋಣ, ಆಗ ಜಾತಿಗಳ ನಡುವಿನ ಅಂತರ, ಇರುವವರ ಇರದವರ ನಡುವಿನ ಅಂತರ ಕಡಿಮೆಯಾಗಿ ಉಳಿದ ಯಶಸ್ಸು ಶ್ರೀಮಂತಿಕೆಗಳು ತಾವಾಗಿಯೇ ಬೆನ್ನ ಹಿಂದೆ ಬರುತ್ತದೆ, ಏನಂತೀರಾ?

0: ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳೋಪ ಬೆಳಕೆ ಕಾರ್ಯಕ್ರಮದಲ್ಲಿ ಮೂವರಲ್ಲಿ ಒಬ್ಬರ ಆಯ್ಕೆ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳೋಪ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಶರಣು ಶರಣಾರ್ಥಿ, ನಮ್ಮ ಜೀವನದಲ್ಲಿ ನಮಗೆ ಎಂದೂ ಕೂಡ ಈ ಅಭಿಮಾನ ಇರಬಾರದು, ನನ್ನಷ್ಟು ಜ್ಞಾನಿಗಳು ನನ್ನಷ್ಟು ವಿದ್ಯಾವಂತರು ಯಾರೂ ಇಲ್ಲ ಅಂತ. ಕೆಲವರಿಗೆ ನಾನೇ ವಿದ್ಯಾವಂತ ಅನ್ನುವಂತಹ ಅಭಿಮಾನ ಬಂದ್ರೆ ಅವರ ಜೀವನದಲ್ಲಿ ಅವರು ಎಲ್ಲೂ ಕೂಡ ತಾವು ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರು ಇನಿದಹುದು, ಬೇವಿನ ಹಣ್ಣನ ಮೆಲ್ಲನೆ ಚುಂಬಿಸಿದರೆ ಇನಿದಹುದೇ, ಎಲ್ಲಾ ವಿದ್ಯವನ್ನು ಬಲ್ಲೆವೆಂಬರು ಅವರು ಸಲ್ಲದೇ ಹೋದರಯ್ಯ ಗುಹೇಶ್ವರ. ಅಲ್ಲಮ್ಮ ಪ್ರಭುಗಳು ಇಲ್ಲಿ ಬಹಳ ಸುಂದರವಾಗಿ ನಮ್ಗೆ ಈ ಮಾತನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಬೆಲ್ಲವನ್ನ ಇಟ್ಕೊಂಡು ನಾವು ಯಾವ ಕಡೆ ಚುಂಬಿಸಿದರೂ ಕೂಡ ಅದರಲ್ಲಿ ಸಿಹಿನೇ ಅನುಭವ ಆಗ್ತದೆ. ಸಿಹಿ ಅನ್ನುವಂಥದ್ದು ಬೆಲ್ಲದ ಪುತ್ತಳಿಯಿಂದ ಹನಿ ಹನಿಯಾಗಿ ಬೀಳ್ತಾ ಇರ್ತದೆ. ಯಾವ ಕಡೆಯಿಂದ ಬೆಲ್ಲವನ್ನ ನಾವು ಬಾಯಲ್ಲಿ ತಿನ್ಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಚುಂಬಿಸಿದರೂ ಕೂಡ ಅದು ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ ಹೊರತು ಬೆಲ್ಲ ಎಂದು ನಮ್ಮ ಜೀವನದಲ್ಲಿ ನಮಗೆ ಸಪ್ಪೆಯ ಅನುಭವವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಲ್ಲದ ವಿಶೇಷತೆ, ಅದಕ್ಕೆ ಅನೇಕರು ಮಾತನಾಡುವಾಗ ಈ ರೀತಿ ಹೇಳ್ತಾರೆ, ಬೆಲ್ಲದ ರುಚಿ ಏನು ಅನ್ನೋದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ರುಚಿಯನ್ನ ಅನುಭವ ಮಾಡಿದವರಿಗೆ ಗೊತ್ತು. ಅಂದ್ರೆ ಬೆಲ್ಲ ಸಿಹಿ ಇದೆ ಅನ್ನೋದು ಎಲ್ರಿಗೂ ಗೊತ್ತು, ಆದ್ರೆ ಬೆಲ್ಲ ಹೇಗೆ ಸಿಹಿ ಇದೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಆ ಬೆಲ್ಲವನ್ನ ನಾವು ತಿಂದು ನೋಡಿದಾಗ. ಬೆಲ್ಲ ತುಂಬಾ ಸಿಹಿಯಾಗಿದೆ ಅನ್ನೋದು ಎಲ್ರಿಗೂ ಅನುಭವ ಆಗ್ತದೆ. ಅದಕ್ಕೆ ಬೆಲ್ಲ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಬೆಲ್ಲ ಎಲ್ಲರಿಗೂ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಯಾಕೆಂದ್ರೆ ಬೆಲ್ಲದ ಗುಣ ಸಿಹಿ, ಮಧುರತೆಯ ಗುಣ, ಮಧುರತೆಯ ಗುಣವನ್ನ ಬೆಲ್ಲ ಎಲ್ರಿಗೂ ಅನುಭವ ಮಾಡಿಸ್ತದೆ. ಹೇಗೆ ಬೆಲ್ಲವನ್ನ ಎಲ್ಲರೂ ಇಷ್ಟಪಡ್ತಾರೋ ಹಾಗೆ ಯಾವ ವ್ಯಕ್ತಿ ಬೆಲ್ಲದಂತೆ ಮಾತನ್ನ ಆಡ್ತಾನೆ, ಮಧುರವಾದ ಮಾತನ್ನ ಆಡ್ತಾನೆ, ಆ ವ್ಯಕ್ತಿ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾನೆ. ಹೇಗೆ ಬೆಲ್ಲದ ಪುತ್ತಳಿಯನ್ನ ಯಾವ ಕಡೆಯಿಂದ ಚುಂಬಿಸಿದರೂ ಕೂಡ ಅದರಿಂದ ನಮಗೆ ಸಿಹಿಯಾದ ಹನಿ ಹನಿ ಬೆಲ್ಲದ ರುಚಿಯ ಅನುಭವವೇ ಆಗ್ತದೆ. ಬೆಲ್ಲದ ಹನಿ ಸೋರ್ತಾ ಇರುವಂತಹ ಆ ಬೆಲ್ಲದ ಪುತ್ತಳಿಯಲ್ಲಿ ಎಲ್ಲಾ ಕಡೆಯಿಂದನೂ ಬೆಲ್ಲ ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಬೇವಿನ ಹಣ್ಣು

ಯೋಗ್ಯ ಅನ್ನುವಂತಹ ಮಾತನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾರು ನಾನು ಎಲ್ಲಾ ವಿದ್ಯೆಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲಾ ವೇದ ಶಾಸ್ತ್ರ ಉಪನಿಷತ್ತು ಎಲ್ಲವನ್ನೂ ಓದಿದ್ದೇನೆ, ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ, ನನ್ನಷ್ಟು ಜ್ಞಾನಿಗಳು ಯಾರು ಇಲ್ಲ, ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಈ ಜಗತ್ತಿನಲ್ಲಿ ನನ್ನಷ್ಟು ಯಾರು ಏನನ್ನೂ ತಿಳ್ಕೊಂಡಿಲ್ಲ ಅನ್ನುವಂತಹ ಅಭಿಮಾನದಲ್ಲಿ ಅನೇಕ ವಿದ್ಯಾವಂತರು, ಅನೇಕ ಪಾಂಡಿತ್ಯವುಳ್ಳಂತಹ ಜ್ಞಾನಿಗಳು ಸದಾ ಕಾಲಕ್ಕೂ ನಿರಂತರ ಒಂದು ಅಹಂಕಾರದಲ್ಲೇ ಅವರು ಅನ್ಯರ ಮುಂದೆ ನಡ್ಕೊಳ್ತಾ ಇರ್ತಾರೆ. ಅಂದ್ರೆ ಅವರ ಜೀವನದಲ್ಲಿ ಆ ಅಭಿಮಾನ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸಾಮಾನ್ಯ ವ್ಯಕ್ತಿಗಳನ್ನ ಅವರು ನೋಡಿದಾಗ ಸಾಮಾನ್ಯ ವ್ಯಕ್ತಿಗಳಲ್ಲಿ ಕೆಲವರು ಸ್ವಲ್ಪವೂ ಶಿಕ್ಷಣವನ್ನ ಕಲ್ತಿರೋದಿಲ್ಲ, ಅವಿದ್ಯಾವಂತರಿರ್ತಾರೆ. ಅಂತಹ ಅವಿದ್ಯಾವಂತರನ್ನ ನೋಡಿದಾಗ ಅವ್ರಿಗೆ ವಿಚಾರ ಬರ್ತದೆ, ನಾನು ಎಷ್ಟೊಂದು ವಿದ್ಯಾವಂತ, ನನ್ನ ಬಳಿ ಎಷ್ಟೊಂದು ಜ್ಞಾನ ಇದೆ, ಇವರು ಅವಿದ್ಯಾವಂತರು, ಇವರ ಜೀವನದಲ್ಲಿ ಇವರ ಬಳಿ ಸ್ವಲ್ಪವೂ ಜ್ಞಾನ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಡ್ತಾರೆ. ಇನ್ನು ಯಾರಾದ್ರೂ ಬಂದು ಜ್ಞಾನಿಯಾದಂತಹ ವ್ಯಕ್ತಿ ಅಥವಾ ವಿದ್ಯಾವಂತನಾದಂತಹ ವ್ಯಕ್ತಿಯ ಮಹಿಮೆಯನ್ನ ಮಾಡಿದಾಗ ಅವರು ಯೋಚನೆ ಮಾಡ್ತಾರೆ, ನನ್ನಲ್ಲಿ ಜಾಸ್ತಿ ವಿದ್ಯೆ ಇರೋ ಕಾರಣ, ನಾನು ಎಲ್ಲರಿಗಿಂತ ಜಾಸ್ತಿ ಜ್ಞಾನಿ ಆಗಿರೋ ಕಾರಣ ಜನ ನನಗೆ ಗೌರವವನ್ನ ತೋರಿಸ್ತಾರೆ, ಸಮಾಜದಲ್ಲಿರುವಂತವರು ನನಗೆ ಗೌರವವನ್ನ ತೋರಿಸ್ತಾರೆ ಅನ್ನುವಂತಹ ವಿಚಾರ ಕೂಡ ಅವನ ಮನಸ್ಸಿನಲ್ಲಿ ಬರ್ತದೆ. ಆ ರೀತಿ ವಿಚಾರ ಬಂದಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನೇ ಶ್ರೇಷ್ಠ. ಯಾಕೆಂದ್ರೆ ಜನ ಎಷ್ಟೆಷ್ಟು ನೀವು ಜ್ಞಾನಿಗಳು, ಎಷ್ಟು ನೀವು ಎಲ್ಲವನ್ನು ಬಲ್ಲವರು ಅಂತ ಅವರ ಮಹಿಮೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಒಳಗಡೆಯಿಂದ ಆ ವ್ಯಕ್ತಿಗೆ ಒಂದು ಅಭಿಮಾನ ಬರ್ತದೆ, ನನ್ನಷ್ಟು ಶ್ರೇಷ್ಠರು, ನನ್ನಷ್ಟು ಜ್ಞಾನಿಗಳು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ. ಈ ರೀತಿ ಅಭಿಮಾನಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಂತರ ಅಭಿಮಾನ ಉಳ್ಳಂತಹ ವ್ಯಕ್ತಿ ಕೆಳಗಡೆನೆ ಬೀಳ್ತಾನೆ ಹೊರತವನೆಂದು ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಅಭಿಮಾನ ಇರುವಂತಹ ವ್ಯಕ್ತಿಗೆ ಎಲ್ಲೂ ಸ್ಥಾನ ಇಲ್ಲ, ಅವನು ಎಲ್ಲೂ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲವ ಪ್ರಭುಗಳು ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಯಾವ ವ್ಯಕ್ತಿಯ ಜೀವನದಲ್ಲಿ ನಾನೇ ಜ್ಞಾನಿ ಅನ್ನುವಂತಹ ಅಭಿಮಾನ ಇರ್ತದೋ, ನಾನೇ ವಿದ್ಯಾವಂತ, ನನ್ನಷ್ಟು ಶ್ರೇಷ್ಠ ಯಾರೂ ಇಲ್ಲ ಅನ್ನುವಂತಹ ಅಭಿಮಾನ ಇರ್ತದೋ, ಆ ವ್ಯಕ್ತಿ ಯಾವ ಸ್ಥಾನಕ್ಕೆ ಹೋದ್ರೂ ಕೂಡ ಎಲ್ಲಾ ಜನರ ಮಧ್ಯದಲ್ಲಿದ್ದಾಗ ಎಲ್ಲರ ಮುಂದೆ ತನ್ನಲ್ಲಿ ಇದೇ ಗುಣವನ್ನೇ ಪ್ರತ್ಯಕ್ಷ ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರ್ತಾನೆ. ನಾನು ಜ್ಞಾನಿ ಅಂದ್ರೆ ಎಲ್ಲರೂ ನನ್ನ ಮಹಿಮೆ ಮಾಡಬೇಕು ಅಂತ ಕ್ಷಣ ಕ್ಷಣವೂ ಜನರ ಮುಂದೆ ಸ್ವಯಂ ಮಹಿಮೆಯನ್ನ ಮಾಡಿ ತೋರಿಸ್ತಾ ಇರ್ತಾನೆ. ಎಲ್ಲರ ಮುಂದೆನೂ ಹೇಳ್ಕೊಳ್ತಾ ಇರ್ತಾನೆ, ನಾನು ಇದನ್ನ ಕಲ್ತಿದ್ದೀನಿ, ಇದನ್ನ ಕಲ್ತಿದ್ದೀನಿ, ನನಗೆ ಇದ್ರ ಬಗ್ಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು. ಅಂದ್ರೆ ಪ್ರತಿಯೊಂದು ವಿಚಾರ ನನಗೆ ಗೊತ್ತಿದೆ, ಪ್ರತಿಯೊಂದು ವಿಚಾರವನ್ನೂ ನಾನು ತಿಳ್ಕೊಂಡಿದ್ದೇನೆ ಅನ್ನುವಂತಹ ಮಾತನ್ನ ಆ ವ್ಯಕ್ತಿ ಎಲ್ರ ಮುಂದೆ ಬಾರಿ ಬಾರಿಗೂ ಹೇಳ್ಕೊಂಡು, ಹೌದಾ ನಿಮಗೆ ಇದು ಗೊತ್ತಾ ಇದು ಗೊತ್ತಾ ಅಂತ ಜನ ಅವರು ಆಶ್ಚರ್ಯದಿಂದ ಕೇಳಬೇಕು. ಆಶ್ಚರ್ಯದಿಂದ ಕೇಳೋದಷ್ಟೇ ಅಲ್ಲ, ಇಷ್ಟೆಲ್ಲಾ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ಆ ವ್ಯಕ್ತಿಯ ಮಹಿಮೆಯನ್ನ ನಿರಂತರ ಮಾಡ್ತಾ ಇರಬೇಕು ಅಂತ ಹೇಳಿ ಆ ವ್ಯಕ್ತಿ ಸದಾ ಇಷ್ಟಪಡ್ತಾ ಇರ್ತಾನೆ. ಈ ರೀತಿ ಸದಾ ಅನ್ಯರು ನನ್ನ ಮಹಿಮೆಯನ್ನ ಮಾಡ್ಲಿ ಅಂತ ಇಷ್ಟಪಡುವಂತಹ ವ್ಯಕ್ತಿ ಜನರ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾರೇ ಅವನ ಎದುರುಗಡೆ ಬಂದ್ರು ನನ್ನ ಮಹಿಮೆ ಮಾಡ್ಲಿ, ನನ್ನ ಮಹಿಮೆ ಮಾಡ್ಲಿ ಅನ್ನೋ ಇಚ್ಛೆ ಅವನೊಳಗಡೆ ಇರೋ ಕಾರಣ ಕೆಲವು ದಿನ ಜನ ಅವನ ಹತ್ರ ಹೋಗ್ತಾರೆ. ಯಾಕೆ ಅಂದ್ರೆ ಅವನ್ ಬರೀ ತನ್ನನ್ನು ತಾನು ಮಹಿಮೆ ಮಾಡ್ಕೊಳ್ತಿರ್ತಾನೆ, ಬೇರೆಯವರ ನಿಂದನೆಯನ್ನ ಮಾಡ್ತಾ ಇರ್ತಾನೆ. ಕೊನೆಗೆ ಯಾವಾಗ ಜನರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಯಾರ ಮಹಿಮೆಯ ಮಾತನ್ನು ಕೇಳಲಿಕ್ಕೆ ಇಷ್ಟಪಡಲ್ಲ, ಬರೀ ತನ್ನ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾನೆ, ಮತ್ತೆ ತನ್ನ ಮಹಿಮೆಯನ್ನ ಮಾಡ್ಕೊಳ್ಳುವಂತಹ ಸ್ವಾರ್ಥಿಯಾಗಿದ್ದಾನೆ ಅಂತ ಆಗ ಜನ ಅವನಿಂದ ಸಹಜವಾಗಿ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾವಾಗ ಯಾರು ಅವನ ಹತ್ರ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ವೋ ಆಗ ಅವನು ಯಾರ ಜೊತೆಗೂ ತಾನು ಸಂಬಂಧವನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಯಾರಿಗೆ ನಾನು ಎಲ್ಲಾ ಬಲ್ಲೆ, ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ ಅನ್ನುವಂತಹ ಅಭಿಮಾನ ಬರ್ತದೆ ಅವರಿಗೆ ಎಲ್ಲೂ ಜಾಗ ಇಲ್ಲ. ಯಾಕೆಂದ್ರೆ ಸ್ವಯಂ ಜ್ಞಾನದ ಸಾಗರ ಆ ಸದಾಶಿವನಾದ ಪರಮಾತ್ಮ, ಅವನು ನೀಡಿರುವ ಜ್ಞಾನದಲ್ಲಿ ಸ್ವಲ್ಪ ಅಷ್ಟೇ ನಮಗೆ ಗೊತ್ತು. ಪರಿಪೂರ್ಣ ಜ್ಞಾನಿಗಳು ಇಲ್ಲಿ ಯಾರು ಇಲ್ಲ. ಪರಮಾತ್ಮ ನೀಡಿರುವಂತಹ ಜ್ಞಾನ ನಮ್ಮ ಬಳಿ ಇದೆ ಅಂದಮೇಲೆ ಆ ಜ್ಞಾನಕ್ಕೆ ನಾವು ಮಾಲೀಕರಲ್ಲ, ಅದು ಈಶ್ವರ ನಮಗೆ ನೀಡಿರುವಂತಹ ಕೊಡುಗೆ ಉಡುಗೊರೆ ಅನ್ನೋದು ನೆನಪಿದ್ದಾಗ ನಮ್ಮ ಜೀವನದಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರರಾಗಿ ಬದುಕೋದನ್ನ ಕಲಿತೀವಿ. ಆಗ ನಾವು ಎಲ್ಲಿ ಹೋದ್ರೂ ಕೂಡ ಜನ ನಮಗೆ ಗೌರವ ಕೊಡ್ತಾರೆ. ನಾವು ಕೇವಲ ಅಭಿಮಾನದಲ್ಲಿ ಇದ್ರೆ ಯಾವ ಸ್ಥಾನಕ್ಕೆ ಹೋದ್ರೂ ನಮಗೆ ಗೌರವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಹೇಳ್ತಾ ಅವರು ಬಹಳ ಸುಂದರವಾಗಿ ಜ್ಞಾನಿ ವ್ಯಕ್ತಿಯನ್ನ ಅಭಿಮಾನಕ್ಕೊಳಗಾದಂತಹ ವಿದ್ಯಾವಂತನನ್ನ ಬೆಲ್ಲ ಮತ್ತು ಬೇವಿನ ಜೊತೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ.
ನಾನು ಎಲ್ಲಾ ವಿದ್ಯೆಯನ್ನ ಕಲ್ತಿದ್ದೀನಿ, ನನ್ನಷ್ಟು ಜ್ಞಾನಿಗಳು, ನನ್ನಷ್ಟು ವಿದ್ಯೆ

0: ಯಾರು ಇಲ್ಲ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರಿಗೆ ಎಲ್ಲೂ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಾನ ಸಿಗಬೇಕು ನಮಗೆ ಎಲ್ಲಾ ಕಡೆ ಅಂದ್ರೆ ಅಭಿಮಾನವನ್ನ ತ್ಯಾಗ ಮಾಡಿ ಮಧುರತೆಯ ಗುಣವನ್ನ ಧಾರಣೆ ಮಾಡ್ಕೊಳ್ಬೇಕು. ಬೆಲ್ಲದ ಸಮಾನ ನಮ್ಮ ಜೀವನದಲ್ಲಿ ಶ್ರೇಷ್ಠ ಗುಣ ಮಧುರತೆಯ ಗುಣ ಇದ್ರೆ, ನಾವು ಎಲ್ಲರನ್ನೂ ಪ್ರೀತಿಸುವಂತಹ ಗುಣವನ್ನ ಕಲ್ತ್ರೆ ಎಲ್ರೂ ಗೌರವವನ್ನ ಕೊಡ್ತಾರೆ. ಜ್ಞಾನಿ ಅನ್ಕೊಂಡು ಬೇರೆಯವರನ್ನ ತಿರಸ್ಕಾರ ಮಾಡಿ ಕೇವಲ ಬೇವಿನ ಸಮಾನ ಬೇರೆಯವರಿಗೆ ದುಃಖವನ್ನ ಕೊಡ್ತಾ ನಾವೇನಾದ್ರೂ ಬೇರೆಯವರಿಗೆ ನೋವನ್ನ ನೀಡ್ಲಿಕ್ಕೆ ನಾವು ನಮ್ಮ ಜೀವನದಲ್ಲಿ ಕಾರಣ ಆಗ್ಬಿಟ್ರೆ ನಮಗೆ ಎಲ್ಲೂ ಕೂಡ ಸ್ಥಾನ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಂ ಶಾಂತಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಶಕಡು ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ, ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನಿಂದನೆ ಮತ್ತು ದ್ವೇಷ ಎಂದಿಗೂ ಯಾವುದನ್ನು ಪರಿಹರಿಸುವುದಿಲ್ಲ. ದಾರಿ ಸಹಾನುಭೂತಿ ತೋರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ತಪ್ಪಿದ ಯುವ ಜನತೆಗೆ ಶಿಕ್ಷೆ ನೀಡುವ ಬದಲು ಯುವ ಜನತೆಯನ್ನು ರಾಷ್ಟ್ರ ನಿರ್ಮಾಣ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಉತ್ಸಾಹದಲ್ಲಿ ಸರಿಯಾದ ಹಾದಿಗೆ ಕರೆದೊಯ್ಯಬೇಕೆಂದು ಹೇಳಿದ್ದಾರೆ. ಪ್ರಧಾನಿಯವರು ಇತ್ತೀಚೆಗೆ ರಾಷ್ಟ್ರ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಯನ್ನು ಉಲ್ಲೇಖಿಸಿದ್ದು ತಮ್ಮ ಮತ್ತು ತಮ್ಮ ದಿವಂಗತ ತಾಯಿಯ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸಲಾಯಿತು. ಈ ಘಟನೆಯನ್ನು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ನೋಡಿದ್ದಾರೆ. ಅಂಥ ನಡವಳಿಕೆಯ ಬಗ್ಗೆ ಸಮಾಜದಲ್ಲಿರುವಂತಹ ಕೋಪ ಮತ್ತು ನಿರಾಶೆ ಅರ್ಥವಾಗುವಂಥದ್ದಾಗಿದ್ದರೂ ಬಾಲ್ಯ ಕಲಿಕೆಯ ತಪ್ಪುಗಳನ್ನು ಮಾಡುವ ಮತ್ತು ಅವುಗಳನ್ನು ಸರಿಪಡಿಸುವ ಹಂತವಾಗಿದೆ ಎಂದು ಹೇಳಿದ್ದಾರೆ. ಅಂಥ ಯುವ ಜನತೆಯನ್ನು ನ್ಯಾಯಾಲಯದ ವಿಚಾರಣೆಗೆ ಎಳೆಯುವ ಅಥವಾ ಸಮಾಜಕ್ಕೆ ಕಿರುಕುಳಕ್ಕೆ ಒಳಪಡಿಸುವ ಬದಲು ಸಮಾಜ ಅವರನ್ನು ಅಪ್ಪಿಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಇದೇ ವೇಳೆ ಅಂತಹ ನಡವಳಿಕೆಯಲ್ಲಿ ಭಾಗಿಯಾಗಿರುವ ಮಕ್ಕಳನ್ನು ಕ್ಷಮಿಸಲು ಬಯಸುತ್ತೇನೆ ಎಂದಿರುವ ಅವರು, ಜನರು ಕೂಡ ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ಮತ್ತು ತಿಳಿವಳಿಕೆಯ ಮನೋಭಾವವನ್ನು ಸ್ವೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಶಿಕ್ಷೆಗಿಂತ ಮಾರ್ಗದರ್ಶನದ ಮಹತ್ವದ ಕುರಿತು ಹೇಳಿದ ಪ್ರಧಾನಿ, ದಾರಿ ತಪ್ಪುವ ಯುವ ಜನತೆಗೆ ಬೆಂಬಲ ಮತ್ತು ಸಕಾರಾತ್ಮಕ ಮಾರ್ಗದರ್ಶನದ ಅಗತ್ಯವಿದೆ. ಇದರಿಂದ ಯುವ ಜನರು ಜವಾಬ್ದಾರಿಯುತ ನಾಗರಿಕರಾಗಬಹುದು ಎಂದು ಅವರು ಹೇಳಿದ್ದಾರೆ. ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ತಪ್ಪುಗಳಿಂದ ಕಲಿಯಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಭಾರತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ ಅವರು, ಪ್ರತಿಯೊಬ್ಬ ಯುವಕರು ತಮ್ಮ ಕನಸುಗಳನ್ನು ಅನುಸರಿಸುವ ಮೂಲಕ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಮೂಲಕ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ 1 ದಿನದ ಭೇಟಿ ನೀಡಲಿದ್ದಾರೆ. ಮೊದಲು ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ವಿಜಯನಗರ ಜಿಲ್ಲೆಯ ಭೋಗಪುರಂನಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಧಾನಿಯವರು ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟ್ರ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು 5,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕ್ರಮದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿಯವರು ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಕರ್ನೂಲ್ ನವೀಕರಿಸಬಹುದಾದಂತಹ ಇಂಧನ ವಲಯದ 4.5 ಗಿಗಾವ್ಯಾಟ್ನ ಮೊದಲನೇ ಹಂತದ ಪ್ರಸರಣ ವ್ಯವಸ್ಥೆಗೆ ಪ್ರಧಾನಿ ಅಡಿಪಾಯ ಹಾಕಲಿದ್ದು, ಇದನ್ನು ವಿಶೇಷ ಉದ್ದೇಶದ ವಾಹನದ ಮೂಲಕ ಪವರ್ಗ್ರಿಡ್ ಮೂಲಕ ಸುಮಾರು 5,550 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯವರು ಸುಮಾರು 3,550 ಕೋಟಿ ರೂಪಾಯಿಗಳ ವೆಚ್ಚದ ಕರ್ನೂಲ್ ಪವನಶಕ್ತಿ ವಲಯ ಮತ್ತು ಸೌರಶಕ್ತಿ ವಲಯದ ಭಾಗ ಎ ಮತ್ತು ಭಾಗ ಬಿಗಾಗಿ ಪ್ರಸರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅನಂತಪುರಂನಲ್ಲಿ ಸೌರಶಕ್ತಿ ವಲಯಕ್ಕೆ ಪ್ರಸರಣ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದನ್ನು ಪವರ್ಗ್ರಿಡ್ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಪ್ರಸರಣ ಯೋಜನೆಗಳು ಕರ್ನೂಲ್ ಮತ್ತು ಅನಂತಪುರಂನಲ್ಲಿನ ನವೀಕರಿಸಬಹುದಾದಂತಹ ಇಂಧನ ವಲಯಗಳಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಸ್ಥಳಾಂತರಿಸಲು ಮತ್ತು ರಾಷ್ಟೀಯ ಗ್ರಿಡ್ ಮೂಲಕ ದೇಶಾದ್ಯಂತ ಫಲಾನುಭವಿಗಳಿಗೆ ವಿದ್ಯುತ್ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು 1,880 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಯನ್ನು ರಾಷ್ಟ್ರಕ್ಕೆ ಅರ್ಪಿಸಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 565 ಪೆಂಚಲಕೋಣ ಎರ್ಪೇಡು ವಿಭಾಗದ ಲಿಂಗ ಸಮುದ್ರಂನಲ್ಲಿ ಉನ್ನತ ಮಟ್ಟದ ಸೇತುವೆಯ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2026-27 2030-31 ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ರೈತರ ಸಮೃದ್ಧಿಯು ರಾಷ್ಟ್ರದ ಸಮೃದ್ಧಿಯ ದ್ಯೋತಕವಾಗಿದೆ ಎಂಬ ಸರ್ಕಾರದ ಬದ್ಧತೆಯನ್ನು ಈ ಅನುಮೋದನೆಯು ಪುನರುಚ್ಚರಿಸುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಸಕಾಲಿಕ ಮತ್ತು ಪಾರದರ್ಶಕ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಸಹಾಯವು ರೈತರಿಗೆ ಬೀಜಗಳು, ರಸಗೊಬ್ಬರ, ನೀರಾವರಿ, ಕೃಷಿ ಯಂತ್ರೋಪಕರಣ ಮತ್ತು ಇತರ ಕೃಷಿ ಅಗತ್ಯಗಳಲ್ಲಿ ಸಕಾಲಿಕ ಹೂಡಿಕೆ ಮಾಡಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ವೇಳೆ 2030-31 ಹಣಕಾಸು ವರ್ಷದವರೆಗೆ 84 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ರಾಷ್ಟ್ರೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವ ಸಂಪುಟವು 2026-27 ಅವಧಿಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳಿಗೆ ಹೆಚ್ಚುವರಿ ನೆರವು ನೀಡಲು ಒಟ್ಟು 36,441 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಈ ನಿರ್ಧಾರವು ಯುವ ಜನರ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಯ ಶಕ್ತಿಯನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ ಮತ್ತೊಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನದ ಪದಕಗಳನ್ನು ಗೆಲ್ಲುವುದರ ಜೊತೆಗೆ ಪುರುಷರ ಜಾವೆಲಿನ್ ಎಸೆತದಲ್ಲಿ ಡಬಲ್ ಪೋಡಿಯಂ ಸಾಧನೆಯನ್ನು ಮಾಡಿದೆ. ಡೆಕೆಥ್ಲಾನ್ನಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದಿರುವ ಭಾರತ ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ಗೆ ಪ್ರವೇಶ ಪಡೆಯುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಮತ್ತು ಹರ್ಷ ಸಿಂಗ್ ಇತಿಹಾಸ ನಿರ್ಮಿಸಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಆಟಗಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ಡೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನು ಗೋಲ್ಡನ್ ಸ್ಕೋರ್ನಲ್ಲಿ ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪುರುಷರ 60 ಕೆಜಿ ವಿಭಾಗದಲ್ಲಿ ಹರ್ಷ್ ಸಿಂಗ್ ಆಸ್ಟ್ರೇಲಿಯಾದ ಒಲಿಂಪಿಯನ್ ಜೋಶುವಾ ಕಾಜಟ್ ಅವರನ್ನು ಸೋಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಯಾಮಿನಿ ಮೌರ್ಯ ಬೆಳ್ಳಿ ಪದಕ ಗೆದ್ದಿದ್ದು ಜೂಡೋದಲ್ಲಿ ಭಾರತ 2 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ತನ್ನ ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿದೆ. ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಎಸೆತದಲ್ಲಿ ಋತುವಿನ ಶ್ರೇಷ್ಠ 85.83 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಶ್ರೀಲಂಕಾದ ರುಮೇಶ್ ತರಂಗ ಪತಿರಗೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕವನ್ನು ಪಡೆದರೆ ಭಾರತದ ಯಶ್ವೀರ್ ಸಿಂಗ್ ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ದೂರ ಎಸೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ. ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಚಿಂತನಧಾರೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಭಗವಂತನ ಅನುಗ್ರಹಕ್ಕೆ 108 ವಿಧ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
4: ಚಿಂತನಧಾರೆ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಭಗವಂತನ ಅನುಗ್ರಹಕ್ಕೆ 108 ವಿಧ. ಆತ್ಮೀಯರೇ, ಭಗವಂತನ ಕೃಪಕಟಾಕ್ಷ ನಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಬಹುದು. ಒಬ್ಬ ವ್ಯಕ್ತಿಯ ಮೂಲಕವೋ ಅಥವಾ ಒಂದು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯಹಸ್ತ ಚಾಚುವಂತಹ ವ್ಯಕ್ತಿಗಳ ಮೂಲಕವೋ ಅಥವಾ ಯಾವುದಾದರೂ ಒಂದು ಸಣ್ಣ ಕಡ್ಡಿಯ ಮೂಲಕವೂ ಸಹ ನಮಗೆ ಭಗವಂತನ ಅನುಗ್ರಹ ಸಿಕ್ಕುತ್ತದೆ. ಆದರೆ ನಾವು ಅದನ್ನು ಪಡೆದುಕೊಳ್ಳುವುದರಲ್ಲಿ ಅದು ದೇವರ ಅನುಗ್ರಹ ಎಂಬುದನ್ನು ಗುರುತಿಸಿಕೊಳ್ಳುವುದಿರುವುದು ನಮ್ಮ ಮೂರ್ಖತನ ಎಂದರೆ ತಪ್ಪಾಗಲಾರದು. ಏಕೆಂದರೆ ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಭಗವಂತನ ಧ್ಯಾನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸ ಖಂಡಿತವಾಗಲು ಯಶಸ್ವಿದಾಯಕವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಆ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ನಿಷ್ಠತೆಯಿಂದ, ಆ ಕೆಲಸ ಬೇರೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ಮಾಡಿದಾಗ ಖಂಡಿತವಾಗಲು ಭಗವಂತನ ಅನುಗ್ರಹ ಆ ಒಂದು ಕೆಲಸಕ್ಕೆ, ನಾವು ಹೊಂದಿಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ಪೂರಕವಾದಂತಹ ನಿದರ್ಶನವೊಂದು ಇಲ್ಲಿದೆ. ಒಂದು ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಹಾಗೂ ಆತನ ಪತ್ನಿ ನೆಮ್ಮದಿಯಿಂದ ಸಂಸಾರವನ್ನು ಮಾಡಿಕೊಂಡಿದ್ದರು. ಬ್ರಾಹ್ಮಣನು ಶಿವನ ಪರಮ ಭಕ್ತನಾಗಿದ್ದನು. ಬ್ರಾಹ್ಮಣನು ಪ್ರತಿ ವರ್ಷ ವೈಶಾಖ ಮಾಸ ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ 1000 ಬಿಲ್ವಾರ್ಚನೆಯನ್ನು ಮಾಡುತ್ತಿದ್ದ. ಇದೇ ರೀತಿ ಪ್ರತಿ ವರ್ಷವೂ ತಪ್ಪದೆ ಅರ್ಚನೆ ನೆರವೇರಿಸುತ್ತಿದ್ದ. ಈ ರೀತಿ ಮಾಡುತ್ತಾ ಕೆಲ ವರ್ಷಗಳು ಕಳೆಯಿತು. ಅದೇ ರೀತಿ ಈ ವರ್ಷವೂ ವೈಶಾಖ ಮಾಸ ಬಂತು. ಭಕ್ತಿಯಿಂದ ಪ್ರತಿ ವರ್ಷದಂತೆ ಬಿಲ್ವಾರ್ಚನೆ ಪ್ರಾರಂಭಿಸಿದ ಬ್ರಾಹ್ಮಣನಿಗೆ ಶಿವನ ಕೃಪಕಟಾಕ್ಷ ದೊರೆಯುವ ಕಾಲ ಸಮೀಪ ಬಂದಿತು. ಆ ದಿನ ಪಾರ್ವತಿ ಪರಮೇಶ್ವರರು ಆಕಾಶ ಮಾರ್ಗದಲ್ಲಿ ಸಂಚರಿಸುವಾಗ ಬ್ರಾಹ್ಮಣನು ಪೂಜೆ ಮಾಡುತ್ತಿರುವುದನ್ನು ನೋಡಿದರು. ಆಗ ಪಾರ್ವತಿಯು ಶಿವನಲ್ಲಿ, ಸ್ವಾಮಿ, ಎಷ್ಟು ಭಕ್ತಿಯಿಂದ ಆ ಬ್ರಾಹ್ಮಣರು ಪೂಜೆಯನ್ನು ಮಾಡುತ್ತಿದ್ದಾರೆ, ಅವರಿಗೆ ಇಂದು ನೀವು ಅನುಗ್ರಹಿಸಲೇಬೇಕು, ಇದು ನನ್ನ ಅಪೇಕ್ಷೆ ಎಂಬುದಾಗಿ ಹೇಳಿದಳು ಪಾರ್ವತಿ. ಬ್ರಾಹ್ಮಣನು ಶಿವನ ಧ್ಯಾನದಲ್ಲಿಯೇ ಮೈಮರೆತು ಬಿಲ್ವಾರ್ಚನೆಯನ್ನು ಮಾಡುತ್ತಿದ್ದನು. ಪಾರ್ವತಿ ಪರಮೇಶ್ವರರು ಬ್ರಾಹ್ಮಣನ ಕಣ್ಣಿಗೆ ಕಾಣದಂತೆ ಹತ್ತಿರದಲ್ಲಿಯೇ ಅದೃಶ್ಯರಾಗಿ ನಿಂತಿದ್ದರು. ಅದೇ ಸಮಯಕ್ಕೆ ಅದೇ ಊರಿನವನಾದಂತಹ ಬಡ್ಡಿ ಸಿದ್ದಪ್ಪನು ಆ ಮಾರ್ಗದಲ್ಲೇ ಬರುತ್ತಿದ್ದನು. ಶಿವನು ಈಗ ತನ್ನ ಲೀಲೆಯನ್ನು ತೋರಿಸತೊಡಗಿದನು. ಅದೃಶ್ಯರಾಗಿ ನಿಂತಿದ್ದ ಪಾರ್ವತಿ ಪರಮೇಶ್ವರರು ಬಡ್ಡಿ ಸಿದ್ದಪ್ಪನ ಕಣ್ಣಿಗೆ ಗೋಚರಿಸಿದರು. ಕೂಡಲೇ ಬಡ್ಡಿ ಸಿದ್ದಪ್ಪನು ಪಾರ್ವತಿ ಪರಮೇಶ್ವರರಿಗೆ ಭಕ್ತಿಯಿಂದ ಕೈಮುಗಿದು, ಪರಮೇಶ್ವರ, ನೀನು ನನಗೆ ಅನುಗ್ರಹಿಸಬೇಕು. ಊರಿನಲ್ಲಿರುವ ಎಲ್ಲರ ಜಾಗವು ನನ್ನ ಸ್ವಂತದ್ದಾಗಬೇಕು. ಹೆಚ್ಚು ಹೆಚ್ಚು ಸಂಪತ್ತು ನನಗೆ ಸಿಗಬೇಕು ಎಂದು ಬೇಡಿಕೊಂಡ. ಈಶ್ವರನಿಗೆ ಬಡ್ಡಿ ಸಿದ್ದಪ್ಪನ ದುರಾಸೆ ತಿಳಿಯಿತು. ಪಾರ್ವತಿಗೆ ಹೇಳಿದನು, ನೀನು ಹೇಳಿದಂತೆ ಈ ಬ್ರಾಹ್ಮಣನು ನನ್ನ ಪರಮ ಭಕ್ತ. ಇಂದು ನಾನು ಇವನಿಗೆ ಅನುಗ್ರಹಿಸುತ್ತೇನೆ. ಇಂದಿನಿಂದ ಈ ಬ್ರಾಹ್ಮಣನಿಗೆ ಯಾರಾದರೂ ಒಂದು ವಸ್ತುವನ್ನು ಕೊಟ್ಟರೆ ಅದಕ್ಕೆ ಬದಲಾಗಿ ಅವರಿಗೆ 10 ವಸ್ತುಗಳು ದೊರೆಯುತ್ತವೆ. ಅದು ಹೇಗೆಂದರೆ, ಬ್ರಾಹ್ಮಣನಿಗೆ ಯಾರಾದರೂ ಒಂದು ತಾಮ್ರದ ನಾಣ್ಯವನ್ನು ಕೊಟ್ಟರೆ ಕೊಟ್ಟವರಿಗೆ 10 ತಾಮ್ರದ ನಾಣ್ಯಗಳು ದೊರಕುತ್ತವೆ ಎಂಬುದಾಗಿ ಹೇಳಿದರು. ಶಿವನು ಪಾರ್ವತಿಗೆ ಈ ಮಾತನ್ನು ಹೇಳುತ್ತಿರುವುದನ್ನು ಬಡ್ಡಿ ಸಿದ್ದಪ್ಪನ ಕಿವಿಗೂ ಕೂಡ ಬಿದ್ದಿತು. ಆಗ ಅವನ ಆಸೆ ಹೆಚ್ಚಾಯಿತು. ಆನಂದದಿಂದ ಒಂದೇ ಉಸಿರಿಗೆ ಮನೆಗೆ ಓಡಿದನು. ಗ್ರಾಮದವರನ್ನೆಲ್ಲ ಸೇರಿಸಿ ಆ ಬ್ರಾಹ್ಮಣರನ್ನು ಕರೆಸಿ ಗ್ರಾಮಸ್ಥರ ಸಮ್ಮುಖದಲ್ಲಿ 100 ಎಕರೆ ಭೂಮಿಯನ್ನು ಮತ್ತು ಒಂದು ದೊಡ್ಡ ಮನೆಯನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟನು. ಗ್ರಾಮಸ್ಥರೆಲ್ಲ ಬಡ್ಡಿ ಸಿದ್ದಪ್ಪನ ಧಾರಾಳತ್ವವನ್ನು ಕಂಡು ಅಚ್ಚರಿಪಟ್ಟು ಹಾಡಿ ಹೊಗಳಿದರು. ಆಗ ಪಾರ್ವತಿ ಖಿನ್ನಳಾಗಿ, ನಾವು ಭಕ್ತರಿಗೆ ವರ ಕೊಡಬೇಕಿತ್ತು, ಆದರೆ ಇದೇನು ಮಾಡಿದಿರಿ? ಬಡ್ಡಿ ಸಿದ್ದಪ್ಪ ಬ್ರಾಹ್ಮಣನಿಗೆ ದಾನ ಕೊಟ್ಟು ದೊಡ್ಡ ಮನಸ್ಸಿನೆನಿಸಿಕೊಂಡ ಆಗಾಯಿತಷ್ಟೇ ಎಂದಳು. ಆಗ ಶಿವನು, ಪಾರ್ವತಿ ದೇವಿ, ಕೊಡಲು ನನ್ನ ಬಳಿ ಏನಿದೆ? ನನ್ನ ಭಕ್ತರಿಗೆ ಕೊಡಬೇಕೆಂದರೆ ನಾನು ಇದೇ ರೀತಿಯಲ್ಲಿ ಕೊಡುವುದು. ಯಾವುದು ಯಾರ ಬಳಿ ಸೇರಬೇಕೋ ಅದನ್ನು ಅವರಿಗೆ ಸೇರಿಸುತ್ತೇನೆ. ಇದೇ ನಾನು ಕೊಡುವ ಅನುಗ್ರಹ ಎಂದು ನಸುನಕ್ಕನು ಶಿವ. ಆತ್ಮೀಯರೇ, ಭಗವಂತನ ಕೃಪಕಟಾಕ್ಷದ ರೀತಿಯೇ ಹಾಗೆ. ಯಾರಿಂದ, ಯಾವಾಗ, ಹೇಗೆ ನಮಗೆ ಒಳಿತು ಮಾಡಬೇಕು ಎಂದು ಪರಮಾತ್ಮನೇ ನಿರ್ಧರಿಸುತ್ತಾನೆ. ಅವನಲ್ಲಿ ಭಕ್ತಿ ಶ್ರದ್ಧೆಯಿಂದ ಮನಸ್ಪೂರ್ವಕ ಭಕ್ತಿ ಇಟ್ಟು ಪ್ರಾರ್ಥಿಸುವುದಷ್ಟೇ ನಮ್ಮ ಕೆಲಸವಾಗಬೇಕು. ಯಾರನ್ನು ಎಲ್ಲಿ ಹೇಗೆ ತಿದ್ದಬೇಕು ಎನ್ನುವ ಸೂಕ್ಷ್ಮ ಪ್ರಜ್ಞೆ ಕೂಡ ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ನಾವು ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ನಾವು ಏನು ಕೆಲಸವನ್ನು ಮಾಡ್ತಿದ್ದೇವೋ ಆ ಕೆಲಸದ ಪರಿಣಾಮವನ್ನು ಭಗವಂತನಿಗೆ ಬಿಡಬೇಕೇ ಹೊರತು ಆ ಪರಿಣಾಮವನ್ನು ನಾವು ನಿರೀಕ್ಷೆ ಮಾಡುವುದು ತಪ್ಪು. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಭಕ್ತಿಯಿಂದ, ಉತ್ತಮ ಜ್ಞಾನವನ್ನು ಇಟ್ಕೊಂಡು, ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಕೆಲಸವನ್ನು ಮಾಡಿದಾಗ ಆ ಕೆಲಸದಿಂದ ಖಂಡಿತವಾಗಲು ಭಗವಂತನ ಸಾಕ್ಷಾತ್ಕಾರ ಅಥವಾ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
1: ಚಿಂತನಧಾರೆ.

0: ಚಿಂತನ ಧಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಚಿಂತನ ಧಾರೆ ಕಾರ್ಯಕ್ರಮದಲ್ಲಿ ಭಗವಂತನ ಅನುಗ್ರಹಕ್ಕೆ 108 ವಿಧ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಡೆದ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜುರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು. ಪ್ರಿಯ ಕೇಳುಗರೆ, ಇದುವರೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಡೆದ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜುರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.
1: ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೇವಾ ಸೌಲಭ್ಯಗಳ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಮಹಿಳೆಯರ ಸಬಲೀಕರಣ, ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿ, ಕುಟುಂಬ ಮತ್ತು ಸಮುದಾಯದ ಕಲ್ಯಾಣ ಹಾಗೂ ಸ್ಥಳೀಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಎದುರಿಸುತ್ತಿರುವ ಸವಾಲುಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
1: ಭಾಳ ಸಂತೋಷ ಆಯಿತು ಸರ್ ತಾವು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ನಮ್ಮ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ ತಮ್ಮ ಇಲಾಖೆಯ ಪಾತ್ರ ಬಹಳ ಮಹತ್ವವಾದದ್ದು. ಆ ನಿಟ್ಟಿನಲ್ಲಿ ತಾವು ಮತ್ತು ತಮ್ಮ ತಂಡ ಕಾರ್ಯೋನ್ಮುಖರಾಗಿದ್ದೀರಿ, ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಅದರ ಜೊತೆ ಈ ದಿನ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಬಂದು ಸಾರ್ವಜನಿಕರಿಗೆ, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಒಂದಷ್ಟು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಥವಾ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಮುಂದಾಗಿದ್ದೀರಿ ಸರ್. ಹಾಗಾಗಿ ಮತ್ತೆ ತಮಗೆ ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್.
2: ನಮಸ್ಕಾರ ತಮ್ಮ.
1: ಸರ್, ಮೊದಲಿಗೆ ಈ ಮಹಿಳೆಯರ ಅಭಿವೃದ್ಧಿಗೆ ಇರುವಂತಹ ಕೆಲವು ಸೇವಾ ಸೌಲಭ್ಯಗಳ ಕುರಿತು ಹಂಚಿಕೊಳ್ಳಬಹುದು.
2: ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ರಾಜ್ಯದಲ್ಲೇ ಒಂದು ಪ್ರಮುಖವಾದ ಇಲಾಖೆ, 3ನೇ ಬಿಗ್ಗೆಸ್ಟ್ ಅತಿ ದೊಡ್ಡ ಇಲಾಖೆ.
1: ಹೌದು.
2: ಯಾಕೆ ಇತ್ತೀಚಿನ ಸಮಾಜದಲ್ಲಿ ಮಹಿಳೆಯರು ಮಕ್ಕಳು ಸುಮಾರು 55% ಇದ್ದಾರೆ. ಏನು ಒಂದು ಸಮುದಾಯ ಅಂತಿದೆ, ಮಕ್ಕಳುಗಳಲ್ಲಿ ತಗಂದ್ರೆ 45% ಮೇಲಿರ್ತಾರೆ, ಮಹಿಳೆಯರು ತಗಂದ್ರೆ 55% ಅವರೇ ಇರ್ತಾರೆ. ಲಿಂಗಾನುಪಾತದಲ್ಲೂ ಸಹ ಮಹಿಳೆಯರೇ ಜಾಸ್ತಿ ಕಾಣ್ತಾ ಇದ್ದೀವಿ ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಬೇಕಾದ್ರೆ ಆಮೇಲೆ ನಾನು ಹೇಳ್ತೀನಿ. ಅದೇ ಒಂದು ಪ್ರಮುಖವಾದ ಇಲಾಖೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಹೇಳಬೇಕು ಅಂತಂದರೆ 3 ವಿಂಗಮ್ನ ಮಾಡ್ಬೋದು ನಾವು. ಒಂದು 18 ವರ್ಷದ ಇರೋಂಥ ವಯಸ್ಸಿನ ಮಕ್ಕಳಿರ್ಬೋದು, ಬಾಲಕಿಯರಿರ್ಬೋದು, ಬಾಲಕರಿರ್ಬೋದು, ಅವ್ರಿಗೆ ಆದ ವಿವಿಧ ಯೋಜನೆಗಳಿದ್ದಾವೆ. ಅದಾದ ನಂತರ 18 ವರ್ಷದ ಆದ ನಂತರ ಮಹಿಳೆಯರಿಗೆ ಸಪರೇಟ್ ಕೆಲವು ವಿವಿಧ ಯೋಜನೆಗಳಿದ್ದಾರೆ. ಮತ್ತು ಅವರ ಸಂಕಷ್ಟದಲ್ಲಿದ್ದರೆ ಯಾವ ರೀತಿ ನಮ್ಮ ಇಲಾಖೆ ಇರ್ಬೋದು, ಒಂದು ಜಿಲ್ಲಾ ಆಡಳಿತ ಇರ್ಬೋದು, ಮತ್ತು ಜಿಲ್ಲಾ ಪಂಚಾಯತಿಯಿಂದ ಯಾವ ರೀತಿ ಕಾರ್ಯಕ್ರಮ, ಪೊಲೀಸ್ ಇಲಾಖೆ ಇರ್ಬೋದು ಮಾಡ್ಬೋದು, ನಾವು ಕೋಆರ್ಡಿನೇಷನ್ ಮಾಡಿ ಮಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದೇ ಇಲಾಖೆ ಮಾಡಲ್ಲ, ಇವ್ರು ಜಿಲ್ಲಾ ಆಡಳಿತನೂ ಇರಬೇಕು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿನೂ ಇರಬೇಕು. ಕೆಲವು ಸ್ಕೀಮ್ಗಳು 35 ಇಲಾಖೆಗಳು ಅವರಲ್ಲಿ ಬರ್ತವೆ. 40-42 ಇಲಾಖೆ ಜಿಲ್ಲಾ ಆಡಳಿತ ಅಂದರೆ DCO ಅಂಡರ್ ಬರ್ತದೆ. ಪೊಲೀಸ್ ಇಲಾಖೆ ಅಂತೂ ರಕ್ಷಣೆ ಕೊಡೋದಕ್ಕೆ ಯಾವುದೇ ಇದಾಗಿದ್ರು ಬೇಕು, ಪ್ರಮುಖವಾಗಿ ಬೇಕು. ಅವ್ರ ಜೊತೆ ಕೆಲಸ ನಿರ್ವಹಿಸಿದ್ವಿ 18 ವರ್ಷದ ಮೇಲೆ ಇದಾಯಿತು. ಇನ್ನು ಮತ್ತೆ ಅದೇ ವಿಂಗಲ್ಲಿ ನಮಗೆ ಅಂಗವಿಕಲ ಕಲ್ಯಾಣ ಇಲಾಖೆ ಅಂತಿದೆ. ಅದೇ ಇದರಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ. 18 ವರ್ಷದಲ್ಲಿ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಬಾಲ್ಯವಿವಾಹ ಇರ್ಬೋದು, ಮತ್ತೆ ಪೋಕ್ಸು, ಲೈಂಗಿಕ ದೌರ್ಜನ್ಯಗಳು ಈಗ ಮಕ್ಕಳ ಮೇಲೂ ಜಾಸ್ತಿ ಆಗ್ತಾ ಇದ್ದಾವೆ, ಅದೇ ರೀತಿ ಮಹಿಳೆಯರ ಮೇಲೂ ಆಗ್ತಾ ಇದೆ. ನಾವು ಮಕ್ಕಳ ಮೇಲೆ ಅಂದರೆ ಬರೀ ಸ್ತ್ರೀ ಬಾಲಕಿಯರ ಮೇಲೆ ಅಂತಲ್ಲ, ಬಾಲಕರ ಮೇಲೂ ಆಗ್ತಾ ಇದೆ.
1: ಹೌದು.
2: ಈ ರೀತಿ ಸಮಗ್ರವಾಗಿ ನಾವು ಒಂದು ಏನೇನು ಸಮಸ್ಯೆ ಇದೆ ರಿಹಾಬಿಲಿಟೇಷನ್ ಮಾಡೋಂಥದ್ದು ಎಬೋವ್ 18 ಇಯರ್ಸು ಬಿಲೋ 18 ಇಯರ್ಸು ಅದಾದ ನಂತರ ಅವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ್ರದ್ದು ಕೋಆರ್ಡಿನೇಷನ್ ಯಾವ ಇಲಾಖೆನೇ ತಗೊಬೇಕು. ಈಗ ಒಂದು ಒಂದು ಯಾರೋ ಒಬ್ರು ಬೆಸ್ತರು ಅಂತ ಒಂದು ಸಮುದಾಯ ಇದೆ ಕೆಳಮಟ್ಟದಲ್ಲಿ, ಅವ್ರಿಗೆ ಆ ಮಹಿಳೆ ಮೀನು ಹಿಡಿತಾ ಇರ್ತಾಳೆ ಇಲ್ಲೇ ಕೆರೆ ದಡದಲ್ಲಿ, ಬಟ್ ಅವಳಿಗೆ ಬೇಕಾದ ಸಲಕರಣೆಗಳು ಇರಲ್ಲ, ಉಪಕರಣಗಳು ಯಾವುದು, ಅವಳಿಗೆ ಬಲೆಗಳು ಬೇಕಾಗ್ತದೆ, ಅವಳಿಗೆ ದೋಣಿ ಹೋಗೋದಕ್ಕೆ ಬೋಟ್ ಬೇಕಾಗ್ತದೆ, ಅದನ್ನ ಮೀನು ಇಲಾಖೆಯಿಂದ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದು. ಇದು ಒಂದು ಉದಾಹರಣೆ ಹೇಳ್ತಾರೆ. ಕೃಷಿ ಇಲಾಖೆಲೇ ಬೇರೆ ಇದೆ, ಕೃಷಿ ಇಲಾಖೆಲೇ ಬೀಜಗಳು ಬೇಕಾಗ್ತವೆ ರೈತರಿಗೆ, ಮಹಿಳೆ ರೈತರಿಗೆ, ಅದಕ್ಕೆ ನಮಗೆ ಕೋಆರ್ಡಿನೇಷನ್ ಮಾಡ್ತೀವಿ. ಈಗ ವಿವಿಧ ಇಲಾಖೆಗಳಲ್ಲಿ ಸಂಬಂಧದಲ್ಲಿ ನಮ್ಮ ಇಲಾಖೆಲಿ ಕೆಲಸ ಮಾಡ್ತೀವಿ. ಮತ್ತೆ ರಿಹಾಬಿಲಿಟೇಷನ್ ಏನು ಕೊಡಬೇಕು ಅನ್ನೋದಕ್ಕೂ ಸಹ ಅವ್ರಿಗೆ ಯಾರನ್ನ ಅಪ್ರೋಚ್ ಮಾಡಬೇಕು, ಲೈಂಗಿಕ ದೌರ್ಜನ್ಯ ಆದರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆದರೆ ಯಾರನ್ನ ಇದು ಮಾಡಬೇಕು, ಮತ್ತೆ ಅವ್ರಿಗೆ ಪುನರ್ವಸತಿ ಯಾವ ರೀತಿ ಕಲ್ಸ್ಕೊಡ್ಬೇಕು, ಈ ರೀತಿ ಕೆಲಸನ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದೆ.
1: ಸರ್, ಅಂದ್ರೆ ತಾವು ಹೇಳುವಂಗೆ ಪ್ರಮುಖವಾಗಿ ಮೂರು ವಿಭಾಗಗಳಾಗಿ ನಾವು ನೋಡೋದಾದ್ರೆ, ಒಂದು ಬಿಲೋ 18 ಇರೋದನ್ನ ಮಕ್ಕಳು, ಅದರಲ್ಲಿ ಮೇಲ್ ಇರಲಿ ಫೀಮೇಲ್ ಇರಲಿ, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಇಬ್ಬರಿಗೂ ಒಂದು ಸಮಾನವಾದ ಒಂದು ಸೇವೆಯನ್ನು ಕಲ್ಪಿಸ್ತೀರಿ. ಸೊ 18 ವರ್ಷದ ನಂತರ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ತಾವು ಕೊಡ್ತಾ ಇದ್ದೀರಿ. ಅಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಯೋಜನೆಗಳಿದೆ ಅಥವಾ ಅವರ ಅಭಿವೃದ್ಧಿಗಿರ್ಬೋದು ಅಥವಾ ಸಾಂತ್ವನಕ್ಕಿರ್ಬೋದು ವಿವಿಧ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತೀರಿ. ಅದಲ್ಲದೆ ಮೂರನೇದು ದಿವ್ಯಾಂಗರು ಅಥವಾ ವಿಶೇಷಚೇತನರು ಜೊತೆಗೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಹಲವು ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ. ಸೊ ಹಿರಿಯ ನಾಗರಿಕರು ಅಂತ ಬಂದಾಗಲೂ ಕೂಡ ಅಲ್ಲಿ ಪುರುಷರು ಸ್ತ್ರೀಯರು ಇಬ್ಬರಿಗೂ ಕೂಡ ಅವಕಾಶಗಳು ಇರುತ್ತೆ. ಎಸ್ ಸರ್, ಅದೆಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ಇದೆ ತಗೊಂಡ್ಬಿಡ್ತೀನಿ. ನಮಸ್ತೆ.
3: ನಮಸ್ಕಾರ ಸರ್, ನಾನು ಪ್ರಕಾಶ್ ಮೈಸೂರಿಂದ.
1: ಪ್ರಕಾಶ್ ಅವರು ಮಾತನಾಡಿ ತಮ್ಮ ಪ್ರಶ್ನೆ ಕೇಳಿ.
3: ನಮಸ್ತೆ ಅಧಿಕಾರಿಗಳಲ್ಲಿ.
2: ನಮಸ್ಕಾರ ಸರ್ ಪ್ರಕಾಶ್ ಅವರೇ.
3: ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಮಾಡ್ತಾರಲ್ಲ ಸರ್ ನಿಮ್ ಇಲಾಖೆಯಿಂದ?
2: ಹೌದು ಹೌದು.
3: ಅದನ್ನ ಮಾಡಿಸ್ಬೇಕಾದ್ರೆ ಎಲ್ಲಿ ಬರ್ಬೇಕು ಸರ್?
2: ಈಗ ನಮ್ಮಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಅಂತಾನೆ ಇದೆ. ಅದು ಅದೇ ಆಕ್ಚುಲಿ ಸೀನಿಯರ್ ಸಿಟಿಜನ್ 1090 ಅಂತ.
3: 1090
2: ಅಂತ ಬೇಕಾದ್ರೆ ಹೇಳ್ಬೋದು. ಅದು
1: 1090 ಅಥವಾ 1090 ಎರಡೂ ಹೇಳ್ಬೋದು ಅಥವಾ 1090 ನಿಮ್ಗೆ ಯಾವ ಸುಲಭ ಆಗುತ್ತೆ ಅದು ನೆನ್ಪಿಟ್ಕೊಳ್ಳಿ. ನೆನ್ಪಿ
2: ಅದು ನಮ್ಮ ಅಗ್ರಹಾರದಲ್ಲಿ JSS ಹಾಸ್ಪಿಟ್ಲ್ ಗೊತ್ತಿದೆ ಅಂತ ನಾ ಭಾವಿಸ್ತೀನಿ ತಮ್ಗೆ. ಅಲ್ಲಿ ಹೋದ ತಕ್ಷಣ ರಿಸೆಪ್ಷನ್ ಲೆಫ್ಟ್ ಸೈಡ್ ಹಿರಿಯ ನಾಗರಿಕರ ಸೇವಾ ಕೇಂದ್ರ ಅಂತ ಇದೆ. ಹೌದು, ಪೂರ್ಣಯ್ಯನಛತ್ರ ಪಕ್ಕದಲ್ಲೇ. ಅಲ್ಲಿ ನಮ್ಮ ಇಲಾಖೆಯಿಂದ ಮತ್ತೆ JSS ಸಂಸ್ಥೆಯವರು ಅಂದ್ರೆ ಆ ಸಂಸ್ಥೆಗೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಔಟ್ಸೋರ್ಸ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಅಲ್ಲಿ ನೇರವಾಗಿ ಇದು ಮಾಡಿದ್ರೆ ನಿಮ್ದು ಏನೇ ಸಮಸ್ಯೆ ಇದ್ರು ಅವ್ರಿಗೆ ಹೇಳ್ತು ಅಂದ್ರೆ ಅವರೇ ಬಂದು ನಿಮ್ಮ ಮನೆ ವಿಸಿಟ್ ಮಾಡಿ, ಇಲ್ಲ ಫೋನಾರ ಮಾಡಿ, ಇಲ್ಲ ಸಾಧ್ಯವಾದ ನಿಮ್ಗೆ ಅಲ್ಲಿ ಹೋಗ್ಬೋದು. ನಾವು ವೈಯಕ್ತಿಕ ಹೋಗ್ಬೇಕಾದ್ರೆ ವೇಟಿಂಗ್ ಮಾಡ್ಬೋದು.
3: JSS
2: ನಿಮ್ಗೆ ಏನ್ ಸಮಸ್ಯೆ ಇದೆ? ಕಾರ್ಡ್ ಬೇಕು. ಆಯ್ತು, ನೀವೇನಿಲ್ಲ, ನಿಮ್ಗೆ UDID ಕಾರ್ಡ್ ಮಾಡಿಸಿರ್ತಾರೆ. ಅದು ಕೊಟ್ಟಿಲ್ಲ ಅಂತಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಗೆ ಎಲೆಕ್ಷನ್ ಕಾರ್ಡ್ ಇದೆ, ಅದನ್ನೆಲ್ಲ ತಗೊಂಡಿದ್ದೇನೆ. ಡೇಟ್ ಆಫ್ ಬರ್ತ್ಗೆ ಸಮ ಪ್ರಮುಖವಾದ, ನೀವು ಏನಾರ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ರೆ ಆಧಾರ ಇರ್ತದೆ, ಪೆನ್ಷನ್ದು, ಇಲ್ಲ ಅಂದ್ರೆ ನಿಮ್ದು ಎಜುಕೇಷನ್ ಇರ್ತದೆ, ಅದನ್ನ ಅಲ್ಲಿ ತಗೊಂಡು ಕೊಟ್ರೆ ಆಯ್ತು. ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಲ್ಲ. ಆಧಾರ್ ಕಾರ್ಡ್ ಏನಂದ್ರೆ ನಿಮ್ಮ ಐಡೆಂಟಿಫಿಕೇಶನ್ಗೆ ನಿಮ್ಮ ರೆಸಿಡೆನ್ಸಿಯಲ್ ಇದು ಮಾಡ್ತೀವಿ. ಏಜ್ ಕೆಲವು ಸರಿ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರಲ್ಲ,
3: ಡ್ರೈವಿಂಗ್ ಲೈಸೆನ್ಸ್
2: ಆಗ್ತದೆ ಬೇಕಾರೆ. ಆಯ್ತು ಕೊಡಿ, ಅದನ್ನು ಕೊಡಿ, ಅಲ್ಲಾರ ಹೋಗಿ, ಇಲ್ಲ ಅಂದ್ರೆ ತಿಲಕ್ ನಗರದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಅಂತ ಆಫೀಸ್ ಇದೆ. ಅಂದ್ರೆ ನಮ್ಮ ಡೆಫ್ ಅಂಡ್ ಡಂಬ್ ಸ್ಕೂಲ್ ಅಂದ್ರೆ ಶ್ರವಣ ದೃಷ್ಟಿದೋಷ ಮಕ್ಕಳ ಶಾಲೆ ಅಂತಿದೆ, ಅಲ್ಲಾರ ಮೀಟ್ ಆಗಿ ನೇರವಾಗಿ. ಇಲಾಖೆ ಇದೆ ಎರಡ್ ಕಡೆ, ಎಲ್ಲಾರು
1: ಆಗ್ಬೋದಾ? ಧನ್ಯವಾದಗಳು. ಧನ್ಯವಾದ, ಧನ್ಯವಾದ. ಎಸ್ ಸರ್, ಈ ಪ್ರಕಾಶ್ ಅವರು ಕೇಳಿದ ಪ್ರಶ್ನೆಗೆ ತಾವು ಹೇಳಿದ್ರಿ, ಒಂದು ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ತಮ್ಮ ಕೊಲಾಬ್ರೇಷನ್ನಲ್ಲಿ ಒಟ್ಟಿಗೆ ಅಲ್ಲಿ ಒಂದು ಪಿ ಪಿ ಪಿ ಮಾಡಲಲ್ಲಿ ಒಂದು ಸೆಂಟರ್ ಇದೆ, ಅಲ್ಲಿ ಹೋಗಿ ನೇರವಾಗಿ ಅವರನ್ನು ಸಂಪರ್ಕಿಸ್ಬೋದು, ಅವರ ಅಹವಾಲುಗಳನ್ನು ಹೇಳ್ಬೋದು. ಎರಡನೇದು ತಾವು ಹೇಳಿದ್ರಿ 1090 ಕೂಡ ಕರೆ ಮಾಡಿ ಕೇಳ್ಬೋದು ಅಂತ. ಇದು ಹೇಗೆ ಸಹಾಯ ಮಾಡುತ್ತೆ ಈ ಥರ ಸೀನಿಯರ್ ಸಿಟಿಜನ್ಸ್ಗೆ ಒಂದು ಈ ಥರದೊಂದು ಕಾರ್ಡ್ ಮಾಡಬೇಕು ಅಂತ, ಅವ್ರು ಹೇಗೆ ಗೈಡ್ ಮಾಡುತ್ತೆ ಅದು?
2: ಈಗ ಮೇಜರ್ ಆಗಿ ಅವರು ಕಾರ್ಡ್ ಕೇಳೋದೇನಕ್ಕೆ ಅಂದರೆ, ಒಂದು ವಿನಾಯಿತಿ ಇದರಲ್ಲಿ ಟ್ರೈನ್ ಇರ್ಬೋದು, ಬಸ್ಸಲ್ಲಿರ್ಬೋದು, ಅವ್ರಿಗೆ 50% ಡಿಸ್ಕೌಂಟ್ ಇರ್ತದೆ. ಕೆಲವು ಸರ್ಕಾರದ ಆದೇಶ 60%
1: ಪೆನ್ಷನ್ ಕೂಡ.
2: ಅದು ಅದು ಮೊದಲನೇದಾಗಿ ಅವ್ರಿಗೆ ಯು ಡಿ ಐ ಡಿ ಕಾರ್ಡ್ ಸೀನಿಯರ್ ಸಿಟಿಸನ್ಸ್ ಬೇಕೇ ಬೇಕು. ಇದಕ್ಕೆ ಅದು ಒಂದು ಸರ್ಕಾರದ ಸವಲತ್ತು ಏನಾರು ತಗೊಂಬೇಕಾದ್ರೆ, ಮತ್ತೆ ಅದಾದ ನಂತರ ಕೆಲವು ಏನೋ ಅವ್ರ ಫ್ಯಾಮಿಲಿಲೇನೋ ಡಿಸ್ಪ್ಯೂಟ್ ಆಗಿರ್ತದೆ, ಫ್ಯಾಮಿಲಿಲಿ ಇಲ್ಲ ಮಗನೇ ಆಚೆ ಹಾಕಿರ್ಬೋದು, ಇಲ್ಲ ಅವರ ಫ್ಯಾಮಿಲಿಯವ್ರು ಏನೋ ಇದು ಮಾಡ್ಬೋದು, ಅವ್ರ ಹೆಸರಲ್ಲಿ ಏನೋ ಪ್ರಾಪರ್ಟಿ ಇರ್ತದೆ, ಪ್ರಾಪರ್ಟಿ ಬರ್ಸ್ಕೊಂಬಿಟ್ಟಿರ್ತಾರೆ. ಈಚೆಗೆ ಅದು ಜಾಸ್ತಿ ಆಗ್ತಾ ಇದೆ, ಎಲ್ಲ ಬರ್ಕೊಟ್ಬಿಟ್ಟಿರ್ತಾರೆ ಹಿರಿಯನ. ನಾವು ಎಲ್ಲೇ ಹೋದ್ರೂ ಅದಕ್ಕೆ ಹಿರಿಯನಾಗಿರೋ ದಯವಿಟ್ಟು ನಿಮ್ಮ ಹೆಸರಲ್ಲಿ ಒಂದಷ್ಟು ಪ್ರಾಪರ್ಟಿ ಉಳಿಸ್ಕೊಡಿ, ನೀವಿರೋವರೆಗೂ ಜೀವಂತವಾಗಿರೋವರೆಗು ಅಂತ ಹೇಳ್ತೀವಿ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಎ ಡಿ ಸಿ ಅವರು ಎ ಸಿ ಅವರು ವಿಭಾಗ ಮಟ್ಟದಲ್ಲಿ ಎ ಡಿ ಸಿ ಎ ಸಿ ಅವರು ಅಧ್ಯಕ್ಷರಿರ್ತಾರೆ ಹಿರಿಯ ನಾಗರಿಕರ ಕುಂದುಕೊರತೆ ಸಭೆಗೆ ಅಂತ. ಜಿಲ್ಲಾ ಮಟ್ಟದಲ್ಲಿ ಅಂಗವಿಕಲರು ಮತ್ತೆ ಡಿ ಸಿ ಅವರು ಒಂದು ಕಮಿಟಿ ಇರ್ತದೆ.
1: ಎಸ್ ಸರ್, ಎಸ್ ಸರ್, ನಾನು 1090 ಏನು ಕಾರ್ಯವೈಖರಿ ಅಥವಾ ನಿರ್ವಹಿಸುತ್ತೆ ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ಮತ್ತೆ ಕೇಳ್ತೀನಿ ಸರ್ ತಮಗೆ. ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ, ಹಲೋ.
4: ನಮಸ್ತೆ ಸರ್.
1: ತಮ್ಮ ಹೆಸರು ಎಲ್ಲಿಂದ?
4: ನನ್ನ ಹೆಸರು ಜಯಮಣಿ, ಮೈಸೂರಿಂದ.
1: ಜಯಮಣಿ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
4: ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಮಹಿಳಾ ಸಬಲೀಕರಣ ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಇವಾಗ. ನಾನು ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಕ್ಷಣ ನಾನು ಅಲ್ಲಿ ರೇಪ್ ಆಯ್ತಂತೆ, ಇಲ್ಲಿ

0: ಆಯ್ತಂತೆ, ಮತ್ತೆ ಆ ಹೆಣ್ಣು ಮಕ್ಕಳನ್ನ ತಗೊಂಡೋಗಿ ಊತ ಹಾಕಿದ್ದಂತೆ. ಈ ಸಮಸ್ಯೆಗಳು ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಭದ್ರತೆ ಇಲ್ಲ. ಭದ್ರತೆ ಇಲ್ಲದೆ ಇರೋದಕ್ಕೆ ಕಾರಣ ನಾನು ಅನ್ಕೊಂಡಿರೋದು ತಪ್ಪೋ ಸರಿನೋ ಗೊತ್ತಿಲ್ಲ, ನಮ್ಮ ಸರ್ಕಾರದ ವ್ಯವಸ್ಥೆಗಳು ಸರಿ ಇಲ್ವೇನೋ ಅನಿಸ್ತಾ ಇದೆಯೋ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಒಬ್ಬ ಅಧಿಕಾರಿಯಾಗಿ ಈ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಗನವಾಡಿಗಳಿದೆ ಮೈಸೂರಿನಲ್ಲೇನೆ, ಸಂಘ ಸಂಸ್ಥೆಗಳಿದೆ ಮಹಿಳೆಯರಿಂದ, ಅವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಶಾಲು ಒದಿಸ್ಕೊಂಡು ಒಪ್ಪಿ ಹಾಕಿಸ್ಕೊಂಡು ಹೂನರ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಹೆಣ್ಮಕ್ಳು ಸಂಘ ಸಂಸ್ಥೆಗಳಿರೋ ಅಂತದ್ದು. ಅದನ್ನ ಬಿಟ್ಟು ಸಾರ್ವಜನಿಕರ ಒಳಿತಿಗಾಗಿ ಯಾಕೆ ಇವ್ರುಗಳು ಮುಂದೆ ಬರಲ್ಲ ಅನ್ನೋದೇ ನನ್ನದು ಒಂದು, ನನ್ನ ಮನಸ್ಥಿತಿ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಿಲ್ಲ. ನಾನು ನಿಮ್ಮನ್ನ ಅದಕ್ಕೆ ಸಲಹೆ ಏನು ಅಂತ ಕೇಳ್ಬೋದ ಸರ್? ತಪ್ಪಿಲ್ಲ ತಾನೇ?
1: ಕೇಳಿ ಕೇಳಿ ಕೇಳಿ, ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದೀರಿ. ಎಸ್ ಸರ್.
2: ನಮಸ್ಕಾರ ಜಯಮಣಿ ಅವರೇ, ತಾವೆಲ್ಲಿಂದ ಮಾತಾಡ್ತಿದ್ದೀರಿ? ಜಿಲ್ಲೆ
0: ಮೈಸೂರಿಂದ ಸರ್.
2: ಮೈಸೂರು ನಗರನಾ ಇಲ್ಲ ಯಾವ್ದಾರ ತಾಲೂಕಿಂದ ಏನೋ ಮಾತಾಡ್ತಾ ಇದ್ದೀರಾ? ಈಗ ನೀವು ಹೇಳಿದ್ರಿ ಮಹಿಳಾ ಸಬಲೀಕರಣ, ಮಹಿಳೆಯರು ಸಬಲೀಕರಣ ಆಯಿತು ಅಂದರೆ ಇದಕ್ಕೋಸ್ಕರನೇ ನಾವು ಜಿಲ್ಲಾ ಆಡಳಿತ ಇರ್ಬೋದು, ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳಭಿವೃದ್ಧಿ ಇಲಾಖೆ ಇರ್ಬೋದು, ಅದಾದಮೇಲೆ ಈವನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಆದರೆ ನೀವು ಹೇಳ್ದಂಗೆ ಯಾವುದೇ ಒಂದು ಪೇಪರ್ ಆಗಲಿ ದಿವಸ ರೇಪ್ ಆಗ್ತಾ ಇದೆ, ಇದಾಗ್ತಾ ಇದೆ. ಸಮಾಜ ಆದಮೇಲೆ ಎರಡು ಥರನೂ ಇರ್ತದೆ ನೀವು ಹೇಳ್ದಂಗೆ, ಅದೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು. ಈಗ ಎಲ್ಲಿ ಅಲ್ವಾ ತಮ್ಮ ಪ್ರಶ್ನೆ ಇದು, ಅದು ಜಾಸ್ತಿ ಆಗ್ತಾ ಇದೆ. ಈಗ ಸಮಾಜ ನಗರೀಕರಣ ಆದಂಗೆ ಸಮಸ್ಯೆಗಳು, ಈಗ ನಮಗೆ ಆರ್ಥಿಕ ಸಮಸ್ಯೆಗಿಂತ ಏನಾಗಿದೆ ಸಾಮಾಜಿಕ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ. ಸಾಮಾಜಿಕ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇರೋದು. ನಾವು ಹಿಂದೆ ಈಗ ಒಂದು 15 ವರ್ಷದ ಹಿಂದೆ ಏನು ಕೇಳ್ತಾ ಇದ್ದು, ಎಲ್ಲೋ ಫಾರಿನಲ್ಲಿ ಚೈಲ್ಡ್ ಮ್ಯಾರೇಜ್ ಆಯಿತು, ಚೈಲ್ಡ್ ಮ್ಯಾರೇಜ್ಗಿಂತ ಚೈಲ್ಡ್ ಮೇಲೆ ಅಬ್ಯೂಸ್ಮೆಂಟ್ ಆಯಿತು, ಅಲ್ಲಿ ಭದ್ರತೆ ಇರಲಿಲ್ಲ ಅಂತ ಒಂದು ಜಾಸ್ತಿ ಕೇಳ್ತಾ. ಈಗ ನಾವು ಹೇಳಿದಂಗೆ ನಮ್ಮ ಮೈಸೂರು ಜಿಲ್ಲೆ ಮೇಲೆಗಳಲ್ಲೇ ಒಂದು ಜಾಸ್ತಿ ಆಗ್ತಾ ಇದೆ ಅಂತ ಪೇಪರ್ಲಿ, ಈಗ ನಿನ್ನೆ ಒಂದು ಯಾವುದೋ ಹುಣಸೂರಲ್ಲಿ ಒಂದು ಘಟನೆ ಆಗಿದೆ, ಮೊನ್ನೆ ನಮ್ಮ ಎಚ್ ಡಿ ಕೋಟೆಲೆ ಒಂದು ತಂದೆನೇ ಒಂದು ಮಗು ಮೇಲೆ ಒಂದು ಇದು ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ ತಂದೆನೆ, ಕೆಲವು ಅದು ಬಂದಿಲ್ಲ.
0: ಈ ತರ ಆದ್ರೆ ಸರ್
2: ಹೌದು,
0: ಆಮೇಲೆ ಅಂಗನವಾಡಿಲಿ ಆ ಊಟನ ಮಕ್ಳಿಗೆ ಕೊಡೋದ್ರ ಬದಲು ಅವ್ರು ಕೆಲಸ ಮಾಡೋರೇ ತುಂಬಿಕೊಂಡು ಹೋಗೋದು, ಅದು ಮಾಹಿತಿಗೆ ಬರ್ತಾ ಇದೆ. ಮತ್ತೆ 7 ವರ್ಷ 8 ವರ್ಷ ಪ್ರೆಗ್ನೆಂಟ್ ಆಗಿ ಆ ಮಗು ಬಾತ್ರೂಮ್ದಲ್ಲೇನೆ ಮಗುನ ಎತ್ಕೊಳ ಅಂತ ಅಂದ್ರೆ ಇಲ್ಲಿ ಈ ದೇಶದಲ್ಲಿ ಹೆಣ್ಣು ಆಗಿ ಹುಟ್ಟಿದ್ದೇ ದೊಡ್ಡ ತಪ್ಪ, ಈ ತರ ದೌರ್ಜನ್ಯ ದಪ್ಪ. ಈಗ ತಮಿಳ್ನಾಡಲ್ಲಿ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಶೂಟ್ ಮಾಡಿ ಸಾಯಿಸಿ ಅಂತ ಅವ್ರನ್ನ ಕಾಮುಕರ್ನ ಅಂತ. ಅದು ನಮ್ಮ ಕರ್ನಾಟಕದಲ್ಲಿ ಬಂದ್ರು ತುಂಬಾ ಒಳ್ಳೇದೇನೋ ಅನ್ಸುತ್ತೆ ಸರ್ ನನಗೆ.
2: ಇಲ್ಲ ಅಷ್ಟೊಂದು ನಿರಾಸವಾದಿಗಳಾಗದ್ ಬೇಡ, ಆಶಾವಾದಿಗಳಾಗಿರೋಣ. ಯಾಕೆ ಸಮಾಜ ಅಂದಮೇಲೆ ಇದೆಲ್ಲ ಬರ್ತದೆ, ಅದಕ್ಕೆ ಆದ ಸರ್ಕಾರಿ ವ್ಯವಸ್ಥೆ ಇದೆ, ಅದಲ್ಲದಂತೆ ಸ್ವಯಂ ಸೇವಾ ಸಂಸ್ಥೆಗಳಿವೆ, ಮಠಮಾನ್ಯಗಳಿದಾವೆ, ಅವರೆಲ್ಲ ಸೇರಿ ನಾವು ಕೆಲಸ ಮಾಡ್ತಾ ಇದೀವಿ.
0: ಬಹಳಷ್ಟು ನೋವಾಗುತ್ತೆ ಸರ್ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ,
2: ಒಂದು ಇದಾಗದ್ ಬೇಡಿ
0: ಹೋಗ್ಬೇಕು.
2: ನೀವೇ ಆತರ ಆಗ್ಬಿಟ್ರೆ
0: ಮೊರೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತದೆ.
2: ಇಲಾಖೆ ಇದೆ ಬನ್ನಿ, ಪೊಲೀಸ್ ಇಲಾಖೆ ನಿಮ್ಗೆ ಭದ್ರತೆ ಬೇಕಾದ್ರೆ ಎಲ್ಲಿದೆ ಆ ಗಮನದಲ್ಲಿ ತನ್ನಿ ದಯವಿಟ್ಟು. ಪೊಲೀಸ್ ಇಲಾಖೆ ಇದೆ, ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಒಳ್ಳೆ ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆ. ನಮ್ ಗಮನಕ್ಕೆ ಏನಾದ್ರೆ ದಯವಿಟ್ಟು ಇಲ್ಲ ಅದಲ್ದಂತೆ ಇಲ್ಲ ಇಲ್ಲ ಇಲ್ಲ ದಯವಿಟ್ಟು ಅದಕ್ಕೆ ನೀವು ನಿರಾಸೆ ಆಗ್ಬಿಡಿ. ಅದಲ್ದಂತೆ ನಮ್ದು ಒಂದು ಒಂದು ಎರಡು
0: ಬಹಳಷ್ಟು ನೋವಾಗುತ್ತೆ, ನನಗೆ ತೊಂದರೆ ಆಗ್ಬೇಕು ಅಂತ ಇಲ್ಲ.
2: ನಿಮ್ಗೆ ಏನಾದ್ರು ಆತರ ಸಮಸ್ಯೆ ಇತ್ತು ಅಂದ್ರೆ
1: ಜಯಮಣಿ ಮೇಡಮ್ ಖಂಡಿತ ತಮ್ಮ ಕನ್ಸನ್ನು ಅರ್ಥ ಆಯ್ತು. ಬಹುಶಃ ಇವತ್ತಿಗೂ ಕೂಡ ಈ ರೀತಿಯ ದುರಂತಗಳನ್ನ ನೋಡ್ಬೇಕಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆಯಲ್ಲ ಅನ್ನೋ ಒಂದು ನೋವು ನಿಮಗಿದೆ ಅಂತ ನನಗೆ ಅರ್ಥ ಆಯ್ತು. ಖಂಡಿತ
0: ಮುಷ್ಟಿಗೆ ಸಿಕ್ಕಿ ಆ ಹೆಣ್ಣು ಮಕ್ಕಳು ನಲಗಿ ಹೋಗ್ತಾ ಇದಾವೆ, ಹೂಗಳು ನಲಗಿ ಹೋದಂಗೆ ಆ ಕೇಸು ಮುಚ್ಚಾಕ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಕೈಯಲ್ಲಿ, ಅದರಿಂದ ಮುಚ್ಚೋಗ್ತಾ ಇದೆ ಅವೆಲ್ಲ. ಅದನ್ನ ಕಳ್ಕೊಂಡಿರೋ ಅಂತ ತಂದೆ ತಾಯಿಗಳಿಗೆ ಆಗ ದುಃಖನ ಯಾರ್ ಸರ್ ಸರಿಪಡಿಸೋದಕ್ಕೆ ಸಾಧ್ಯ? ಒಂದ್ ಸಾರಿ ಹೋದ ಪ್ರಾಣನ ಯಾರ್ ಸರ್ ಸರಿಪಡಿಸೋದಕ್ಕೆ ಆಗುತ್ತೆ? ಇವೆಲ್ಲ ಯೋಚನೆ ಮಾಡ ಮೃಗಗಳಿಗಿಂತ ಕಡಿಮೆ ಆಗಿದಾರಲ್ಲ ಸರ್ ಇಲ್ಲಿ ಜನರು.
2: ಜಯಮಣಿ ಅವರೇ ನಿಮ್ಗೆ ಆ ರೀತಿ ಇತ್ತು ಅಂದ್ರೆ
0: ಅರ್ಥ ಆಗದೆ ಇರೋ
2: ತಮ್ಮ ಸುತ್ತಮುತ್ತ
0: ಉತ್ತರ ಪ್ರಶ್ನೆ ನನ್ನಿಂದನೇ ಉತ್ತರ ಅನಿಸ್ತಾ ಇರಬೇಕು ನಿಮ್ಗೆ.
2: ಇಲ್ಲ ಆ ರೀತಿ ಅಷ್ಟೊಂದು ಇದಾಗ್ಬೇಡಿ. ಸಮಾಜ ಅಂದ್ಮೇಲೆ ಬರ್ತದೆ, ಏಳು ಬೀಳುಗಳು ಇರ್ತವೆ, ಸರ್ಕಾರ ಇದೆ, ಸಂಸ್ಥೆಗಳಿದೆ. ನಮ್ಮ ಮೊದ್ಲು ಹೇಳ್ದಂಗೆ ನಿಮ್ಗೆ ಆತರ ಇತ್ತು ಅಂದ್ರೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡ್ಲಿ. ಅವರು ಯಾರು ಸಮಸ್ಯೆ ಒಳಪಟ್ಟಿದ್ದಾರೆ, ಕಷ್ಟಕ್ಕೆ ಯಾರು ಬಿಡೋದು ಅದಕ್ಕೆ ಫೋನ್ ಮಾಡ್ಬೋದು. 181 ಅದಕ್ಕೆ ಬೇಕಾದ್ರೆ ಫೋನ್ ಮಾಡ್ಲಿ. ಮತ್ತೆ ಹತ್ತು
0: ಅಧಿಕಾರಿಗಳು ಒಂದ್ ಸ್ವಲ್ಪ ಇದಕ್ಕೆ
2: ನೀವು ಕೈ ಜೋಡಿಸಿ ನಾವು
1: ಮಾಡಿ
0: ಹೋದಾಗ ಸ್ವತಂತ್ರ ಸಿಕ್ತು ಅಂತ. ಮಧ್ಯರಾತ್ರಿ ಬೇಡಿ, ಆಗ್ಲೊತ್ತೇ ಹೋಗಾಗಿಲ್ಲ ಅಂತ ಮಧ್ಯರಾತ್ರಿನಲ್ಲಿ ಹೋಗಿದ್ ಬರೋದಿಲ್ಲ ಬಂತು ಹೆಣ್ಮಕ್ಳು.
2: ನಮ್ಮ ಜವಾಬ್ದಾರಿನೂ ಇರ್ತದೆ ಮೇಡಮ್, ಮಾಡೋಣ ಎಲ್ಲ ನಾವು ನೀವೆಲ್ಲ.
0: ಚಂದನೆ ವಿನಃ ಕಾನೂನು ಯಾರಿಗೂ ಉಳಿದಿಲ್ಲ ಇಲ್ಲಿ. ಅವರವರ ಸೌಲಭ್ಯಕ್ಕೆ ಅವರ ಅಧಿಕಾರಕ್ಕೆ ಬಳಸ್ಕೊಂತ ಇದಾರೆ ವಿನಃ ಕಾನೂನ ಪಾಲ್ಸ ಅಂತ ಅವರು ಯಾರು ಇಲ್ಲ ಸರ್ ಈ ಜಗತ್ತಲ್ಲಿ ಅನ್ನಿಸ್ತಾ ಇದೆ ನನಗೆ.
1: ಎಸ್ ಮೇಡಮ್, ಜಯ ಮೇಡಿ ಮೇಡಮ್. ಖಂಡಿತ ತಮ್ಮ ನೋವು ಅಥವಾ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತಿದೆ, ನೋಡ್ತಾ ಇದ್ದೀರಿ. ಇವತ್ತು ನಾವು ಬಹುಶಃ ನೋಡ್ತಾ ಇರೋದೇ ಪ್ರತಿದಿನ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಅಥವಾ ಪ್ರತಿದಿನ ಟಿವಿ ಆನ್ ಮಾಡಿದ್ರೆ ಬರೀ ಕೆಟ್ಟದ್ದೇ ಕೆಟ್ಟ ನಡವಳಿಕೆಗಳೇ ನಾವು ನೋಡ್ತಾ ಇರೋದ್ರಿಂದ ಬಹುಶಃ ಇರಲಿ ಒಂದೇ ನಿಮಿಷ, ಅದಕ್ಕೆ ಅನಿಸಿರೋದು ಸಹಜವಾಗಿ ಅನಿಸಿರುತ್ತೆ. ಆದರೆ ಸರಿ ಹೇಳ್ದಂಗೆ ಅದಕ್ಕೆ ಪೂರಕವಾದ ಒಂದಷ್ಟು ಕಾನೂನು ಸುವ್ಯವಸ್ಥೆಗಳು ಯೋಜನೆಗಳು ಕೂಡ ಇದೆ, ಅದನ್ನು ಸದ್ಬಳಕೆ ಮಾಡಿ ಬಳಸ್ಕೊಳ್ಳೋದಾದರೆ ಬಹುಶಃ ಈ ರೀತಿಯ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಅದರಲ್ಲಿ ಅವರು ಹೇಳ್ದಂಗೆ ನಮ್ಮ ಪಾತ್ರ ಮತ್ತು ಸಾರ್ವಜನಿಕರ ಪಾತ್ರ ಮತ್ತು ಅಧಿಕಾರಿ ವರ್ಗದ ಪಾತ್ರ ಬಹಳ ಮುಖ್ಯ ಆಗುತ್ತೆ, ಜೊತೆಗೆ ಸರ್ಕಾರದ ಪಾತ್ರವು ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತೆ ಅದು ಕೂಡ ಕೌಂಟ್ ಆಗುತ್ತೆ. ಬಟ್ ಅವ್ರು ಹೇಳ್ದಂಗೆ ನಿರಾಸವಾದ್ರೆ ಆಗಬೇಡಿ, ಖಂಡಿತ ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮಹಿಳೆಯರ ಪರವಾಗಿ ಅಥವಾ ಅಬಲೆಯರ ಪರವಾಗಿ, ಸಾಕಷ್ಟು ಕಾನೂನು ಸುವ್ಯವಸ್ಥೆಗಳಿದೆ, ಅದು ಖಂಡಿತವಾಗ್ಲೂ ಅದನ್ನು ಜಾರಿಗೊಳಿಸುವಂಥ ಕೆಲಸ ಮಾಡ್ತಾರೆ. ನೀವು ನಾವು ಒಟ್ಟಿಗೆ ಸೇರಿ ಅದನ್ನು ಕ್ರಮ ವಹಿಸೋಣ ಅಂತ ನಾನು
0: ಕೇಳ್ಕೊತೀನಿ.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯ. ಎಸ್ ಸರ್, ಬಹುಶಃ ಮೇಡಮ್ ಅವರು ಬಹಳ ನೋವಿನಿಂದ ಹೇಳ್ತಿದ್ದಾರೆ. ಖಂಡಿತ ನಮ್ಮ ಗುರುರಾಜ ಕರ್ಜಿಗೆ ಅವರು ಹೇಳ್ತಿರ್ತಾರೆ, ಒಂದು 20% ಜನ ಈ ಕೆಟ್ಟ ಜನ ಅನ್ನೋರು ಇರ್ತಾರೆ, ಆದರೆ 80% ಒಳ್ಳೆ ಜನ ಇರ್ತಾರೆ. ಆದರೆ 20% ಜನ ಗದ್ದಲ ಹೆಚ್ಚಾದಿ ಆಗಿ ಪ್ರಪಂಚ ಎಲ್ಲ ಹಿಂಗೆ ಇದೆಯೇನೋ ಅನ್ನೋ ಭಾವನೆ ಕೂಡ ತಂದು ಬಿಡುತ್ತೆ. ಬಹುಶಃ ಆ ನಿಟ್ಟಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
2: ಅಲ್ಲ, ಈಗ ಒಳ್ಳೆಯದು ಕೆಟ್ಟದಂತೂ ಇದ್ದೇ ಇರ್ತದೆ ಜಗತ್ತಲ್ಲಿ. ಈಗ ಗುರುರಾಜ್ ಕರ್ಜಿಯವರು ಹೇಳ್ದಂಗೆ ಅದಕ್ಕೆ ಅಂತಲೇ ಸರ್ಕಾರಗಳು, ಸಂಘ ಸಂಸ್ಥೆಗಳು ಎಲ್ಲಿ ಕೆಟ್ಟದಾಗ್ತಾ ಇದೆ ಅದನ್ನ ಸರಿಪಡಿಸೋಕ್ಕೋಸ್ಕರನೇ ಇರೋಂಥದ್ದು. ಅದ್ರ ಜೊತೆ ನಮ್ಮ ಸಮುದಾಯನೂ ಕೈ ಜೋಡಿಸ್ಬೇಕು, ಮತ್ತು ಸರ್ಕಾರನೂ ಇರ್ತದೆ ಸರ್ಕಾರದ ಜೊತೆ. ಸರ್ಕಾರ ಒಂದೇ ನೋಡೋಕ್ಕಾಗೋದಿಲ್ಲ, ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ನಮ್ದು ಈಗ ನಮ್ಮ JSS ಸಂಸ್ಥೆನೇ ಈಗ ಅನಾಥ ಮಕ್ಕಳುಗಳಿಗೆ ಯಾರು ತಂದೆ ತಾಯಿಗಳದ್ದು ಅದಕ್ಕೆ ಇಲ್ಲೇ ನಮ್ಮ ಸುತ್ತೂರಲ್ಲೇ ಸುಮಾರು 10,000 ಜನಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಕೊಡ್ತಾ ಇದೆ, ವಿದ್ಯಾಭ್ಯಾಸ ಕೊಡ್ತಾ ಇದೆ, ಸಂಸ್ಕೃತಿ ಅನ್ನೋದು ಕಲಿಸ್ತಾ ಇದೆ. ಹಾಗೆ ಒಂದೇ ಅಂತಲ್ಲ, ಎಲ್ಲ ಮಾಡಿದಾಗ ಸಮತೋಲನಕ್ಕೆ ತರಬಹುದು ಅಂತ ನನ್ನ ಭಾವನೆ.
1: ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ನಮಸ್ತೆ
3: ಸರ್. ನಮಸ್ಕಾರ.
1: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ
3: ಸರ್? ಶ್ರೀನಿವಾಸ್ ಅಂತ ಹೇಳಿ, ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ.
1: ಶ್ರೀನಿವಾಸ್ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
3: ಸರ್ ನಮಸ್ಕಾರ. ಸರ್
2: ನಮಸ್ಕಾರ. ಶ್ರೀನಿವಾಸ್ ಅವರೇ,
3: ಸರ್ ಹೊಸದಾಗಿ ಬಂದಿದ್ದೀರಾ, 2 ತಿಂಗಳಾಗಿದೆ ಅಧಿಕಾರ ವಹಿಸಿಕೊಂಡು, ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಾನು ತಮ್ಮನ್ನ ಮೊನ್ನೆ ದಿನ ತಾನೇ ಭೇಟಿ ಮಾಡಿದ್ದೆ ಸರ್.
2: ಹೌದು,
3: ಒಂದು ವಿಚಾರವಾಗಿ.
2: ಹೌದು,
3: ಏನಂತಂದ್ರೆ ಈಗ ನಮ್ದು ಈಗ ಮೈಸೂರು ಜಿಲ್ಲೆಗೆ ಸಾಕಷ್ಟು ಕಬ್ಬು ಕಟಾವಿಗೆ ಅಂತ ಹೇಳಿ ವಲಸೆ ಮೈಗ್ರೇಷನ್ ಫ್ಯಾಮಿಲೀಸ್ ಬರ್ತಾ ಇದೆ. ಆ ಮೈಗ್ರೇಷನ್ ಫ್ಯಾಮಿಲೀಸ್ ಜೊತೆಗೆ ಮಕ್ಕಳು ಕೂಡ ವಲಸೆ ಬರ್ತಾ ಇದಾರೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಈಗ ಒಂದಷ್ಟು ಕ್ರಮ ತಗೊಂಡು ಅವ್ರಿಗೆ ತಾತ್ಕಾಲಿಕವಾಗಿ ಅಲ್ಲಿ ಸ್ಥಳೀಯ ಶಾಲೆಗಳಿಗೆ ಮತ್ತೆ ಅಂಗನವಾಡಿಗಳಿಗೆ ಮಕ್ಕಳನ್ನ ದಾಖಲಿಸಲಿಕ್ಕೆ ಒಂದು ಇದೊಂದು ಅಭಿಯಾನ ಶುರು ಮಾಡ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ಜೂನ್ ಜುಲೈಯಿಂದ ಹಿಡಿದು ಅಪ್ ಟು ನವೆಂಬರ್ ವರ್ಗೂ ಕೂಡ ಒಂದಷ್ಟು ಈ ಮೈಗ್ರೇಷನ್ ಬಂದೇ ಬರ್ತಾರೆ ಸರ್. ಈಗ ಆಲ್ರೆಡಿ ನಿನ್ನೆ ಕೊಪ್ಪಳದಿಂದ ಮತ್ತೆ ರಾಯಚೂರಿಂದ ಒಂದಷ್ಟು ಬಂದಿದ್ದಾರೆ ಸರ್.
2: ಕರೆಕ್ಟ್. ಹೌದು,
3: ಮತ್ತೆ ಓನರ್ಗಳ ಮೇಲೂ ಕೂಡ ಒಂದಷ್ಟು ಕ್ರಮ ತಗೊಂಡು ಬಹಳ ಚೆನ್ನಾಗಿರುತ್ತೆ ಸರ್.
2: ಓಕೆ ಶ್ರೀನಿವಾಸ್ ಅವರೇ, ತಾವು ಹೇಳ್ದಂಗೆ ನಮ್ಮ ಜಿಲ್ಲೆಗೆ ಏನಾಗಿದೆ, ಕೆಲವು ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾ ಇದ್ದೀವಿ, ಅದರಿಂದ ಲೇಬರ್ಸ್ಗಳು ಸಿಗ್ತಾ ಇಲ್ಲ ನಮ್ಮ ಮೈಸೂರು. ಹೇಗೆ ನಗರೀಕರಣ ಆದಂಗೆ ನಮ್ಮ ಮೈಸೂರು ಇರ್ಬೋದು, ಬೆಂಗಳೂರು ಸಿಗ್ತಾರೆ, ಅದೇ ನೀವು ಪಕ್ಕದ ಜಿಲ್ಲೆಗೆ ಹೋದ್ರೂ ಸಿಗೋದಿಲ್ಲ. ಈವನ್ ಮಡಿಕೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮಂಡ್ಯದಲ್ಲೂ ಅದೇ ಥರ ಪ್ರಾಬ್ಲಮ್ ಆಗಿದೆ. ನೀವ್ ಹೇಳ್ದಂಗೆ ವಲಸೆ ಅನ್ನೋದು, ಯಾಕೆ ಅಂದ್ರೆ ಇಲ್ಲಿ ಕಾರ್ಮಿಕರು ಬೇಕು ನಮ್ಗೆ, ಅದೇ ಅದು ಕಾನೂನುಬದ್ಧವಾಗಿ ಸಿಗ್ಬೇಕಷ್ಟೇನೆ. ನಮ್ದ ನಿಮ್ ಭಾವನೆ ಅದೇನೆ. ಈಗ ಏನಾಗ್ತಾ ಇದೆ, ರಾಯಚೂರು ಮತ್ತೆ ಕೊಪ್ಪಳ ಮತ್ತೆ ಬಳ್ಳಾರಿ ಅಲ್ಲಿಂದ ವಲಸೆ ಬಂದ ಮಕ್ಕಳುಗಳು ಬರ್ತಾ ಇದ್ದಾರೆ, ವಲಸೆ ಫ್ಯಾಮಿಲಿ ಬರ್ತಾ ಇದ್ದಾರೆ, ಕುಟುಂಬ, ಅವ್ರ ಜೊತೆ ಮಕ್ಕಳುಗಳು ಸಹ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆದಾಗತ್ತು ಅಂದರೆ ನಮ್ಮ ಬನ್ನೂರು ಕ್ಷೇತ್ರ ಇರ್ಬೋದು, ಬನ್ನೂರು ವಿಭಾಗ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಮತ್ತು ಕೆ ಆರ್ ನಗರದಲ್ಲೂ ಕೆಲವು ಮಿರ್ಲೆ ಸಾಲಿಗ್ರಾಮ್ನ ನನ್ನ ಗಮನಕ್ಕೆ ಬಂದಿದೆ. ಆ ಮಕ್ಕಳುಗಳಿಗೆ ಏನು ಬಂದಿದೆ, ನಾವು ಈಗಲೇ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಸೂಚನೆ ನಮ್ಮ ತಾಲೂಕಿನ ಎಲ್ಲ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ. ಮತ್ತೊಂದು ನಾನು ನೀವು ಹೇಳಿದಂಗೆ ನಮ್ಗೇನಾಗ್ತದೆ, ಜೂನು ಮತ್ತು ನವಂಬರ್ವರೆಗಲ್ಲಿ ಜಾಸ್ತಿ ಬರ್ತಾರೆ. ಆ ಮಕ್ಕಳುಗಳು ಯಾರು ಬರ್ತಾರೆ, ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗಬೇಡ್ದು. ಮತ್ತು ಬಂದ ಅಂಥ ವಲಸೆ ಬಂದ ಕಾರ್ಮಿಕರಿಗೆ ಕಾನೂನು ನಿಯಮ ಅಂದರೆ ಕಾನೂನು ಪ್ರಕಾರ ಅವರಿಗೆ ಸ್ಯಾಲ್ರಿನೂ ಸಹ ಸಿಗಬೇಕು. ಇವೆರಡೂ ಬಗ್ಗೆನೂ ಸಹ ನಾನು ಇನ್ಸ್ಟ್ರಕ್ಷನ್ನು ಸಹ ಕೊಟ್ಟಿದ್ದೀನಿ. ಈಗ ಇನ್ನೂ ಒಂದನ್ನು ನಮ್ಮ ಎಲ್ಲ ಸಿ ಡಿ ಪಿಗಳಿಗೆ, ಅಂಗನವಾಡಿಗಳಿಗೆ, ಏನು ನಮ್ಮ ಮೈಸೂರು ಜಿಲ್ಲೆ 1933 ಅಂಗನವಾಡಿಗಳಿಗೂ ಸಹ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತು ತಮ್ಮ ನೀವು ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮಡಿಲು ಸಂಸ್ಥೆಯವರು, ಅದಕ್ಕೆ ನಾವು ಸಹ ಸರ್ಕಾರ ನಿಮ್ಮ ಜೊತೆ ಇರ್ತೀವಿ. ಈಗ 30ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ, ಏನು ಜೀತ ಪದ್ಧತಿ ನಿರ್ಮೂಲನಕ್ಕೆ ನಿರ್ಮೂಲನಾ ದಿನ, ಮತ್ತು ನಮ್ಮ ಮಾನವ ಸಾಗಾಣಿಕಾ ಕಳ್ಳ ಸಾಗಾಣಿಕೆ ಅದ್ರ ಬಗ್ಗೆ ಏನು ಸಹ 30ನೇ ತಾರೀಕು ಇದೆ, ನಾವು ನೀವೆಲ್ಲ ಜೋಡಿಸಿ ಕೈ ಜೋಡಿಸಿ ಇದಕ್ಕೆ ಮಾಡೋಣ. ಮತ್ತು ನಾನು ಏನು ಮಕ್ಕಳುಗಳೇನಿದೆ ದಯವಿಟ್ಟು ನಮಗೆ ಫೋನಾರ ಮಾಡಿ ತಿಳಿಸಿ, ಇಲ್ಲ ಅಂದರೆ ನಮ್ಮ ಶಿಶುಭ್ರದ ತಾಲೂಕು ಲೆವೆಲಲ್ಲಿ ಇರ್ತಾರೆ, ಮತ್ತು ಅವ್ರಿಗೆ ಫುಡ್ ಕೊಡೋ ಅಂಥದ್ದು ಅದೇನು ಮಕ್ಕಳುಗಳು ಇರ್ತಾರೆ ಆ ನಿಯರೆಸ್ಟ್ ಅಂಗನವಾಡಿಗೆ ಬಂದು ಸೇರಿಸ್ಲಿ, ಅವ್ರು ಹೋದ ನಂತರ ಹೋಗ್ಲಿ ಏನು ತೊಂದರೆ, ಅವ್ರಿಗೇನು ಫುಡ್ ಕೊಡಬೇಕು, ಈ ಶಿಕ್ಷಣ ಏನು ಕೊಡಬೇಕು, ಮತ್ತು ಆರೋಗ್ಯದಲ್ಲಿ ಅವ್ರಿಗೆ ಟೆಸ್ಟಿಂಗ್ ಇರ್ಬೋದು, ಮಾಲ್ ನ್ಯೂಟ್ರಿಷನ್ ಇದ್ದಿತ್ತು ಅಂದರೆ, ಆಮೇಲೆ ಶ್ಯಾಮ್ ಚಿಲ್ಡ್ರನ್ ಅದು ಅವ್ರಿಗೆ ಅಪೌಷ್ಟಿಕತೆ ಏನಾಯಿತು ಅಂದರೆ ಫುಡ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ನಾನು ನಾಳೆಯಿಂದ ಈಗ ಆಲ್ರೆಡಿ ಕೊಟ್ಟಿದ್ವಿ, ಇನ್ನೂ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರೂ ವಂಚಿತರಾಗಬಾರ್ದು ಶಿಕ್ಷಣದಿಂದ ಮಕ್ಕಳುಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ.
3: ನಿಮ್ಮಂಥ ಅಧಿಕಾರಿಗಳು ನಮ್ಮ ಮೈಸೂರಿಗೆ ಬೇಕಾಗಿರುತ್ತೆ. ನಿಮ್ಮಂತ ಅಧಿಕಾರಿಗಳು ನಮ್ಮ ಮೈಸೂರಿನಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಸರ್. ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಶ್ರೀನಿವಾಸ್, ಧನ್ಯವಾದ.
1: ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಎಸ್ ಸರ್, ಒಂದು ಈ ಶ್ರೀನಿವಾಸ್ ಅವರು ಹೇಳಿದ ಹಾಗೇನೆ, ಇನ್ನೊಂದು ಜಯಮಣಿ ಅವರು ಹೇಳಿದ ಹಾಗೇನೆ, ಈ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾದಾಗ ಮಹಿಳೆಯರು ಅಥವಾ ಈ ರೀತಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾದಾಗ, ಅದು ಮೈಗ್ರೇಷನ್ ಬಂದು ಅಥವಾ ಇದ್ದಾಗ ಯಾರೆಲ್ಲ ಹೇಗೆ ಸಂಪರ್ಕಿಸ್ಬೋದು ತಮ್ಮ ಇಲಾಖೆಯನ್ನು, ಈಗ ದೌರ್ಜನ್ಯ ತಕ್ಷಣಕ್ಕೆ ಹೇಗೆ ಸಂಪರ್ಕಿಸ್ಬೋದು, ಅಥವಾ ಮಕ್ಕಳು ಈ ಥರ ಹೊರಗಡೆ ಇದ್ದಾಗ ಆ ಮಕ್ಕಳ ಕುರಿತಂತೆ ನಿಮಗೆ ಹೇಗೆ ಗಮನಕ್ಕೆ ತರಬಹುದು ಸರ್?
2: ಈಗ ನಮ್ಮ ಶ್ರೀನಿವಾಸ್ ಅವರು ಹೇಳಿದಂಗೆ ಮಡಿಲು ಸಂಸ್ಥೆಯವರು ವಲಸೆ ಅನ್ನೋ ಜಾಸ್ತಿ ಆಗ್ತಾ
1: ಇದೆ,
2: ನಮ್ಮ ಕಾರ್ಮಿಕರು ಸಿಗ್ತಾ ಇಲ್ಲ, ನಗರೀಕರಣ ಜಾಸ್ತಿ ಆಗ್ತಾ ಇದೆ. ನಮ್ಮದು ಮೈಸೂರು ಸಿಟಿ ಇರ್ಬೋದು, ನಗರ ಇರ್ಬೋದು, ಈವನ್ನು ನಂಜನಗೂಡು ನಗರ ಇರ್ಬೋದು, ಈವನ್ನು ಈ ಕಡೆ ಹುಣಸೂರು ಇರ್ಬೋದು, ನಗರೀಕರಣ ಆದಂಗೆ ನಮ್ಮ ವ್ಯವಸಾಯ ಮಾಡೋಕ್ಕಿರ್ಬೋದು, ಮತ್ತು ಕಾರ್ಮಿಕರು ಅಂದರೆ ಈಗ ಏನು ಸಿಟಿ ಒಳಗಡೆ ಕಟ್ಟಡ ಕಾರ್ಮಿಕರು ಅಂತ ಹೇಳಿದ್ರೆ ಅಲ್ಲೂ ಸಹ ಬೇಕಾಗ್ತದೆ. ಈ ಸಿಟಿ ಕಡೆ ಹೋದಾಗ ಅವ್ರಿಗೆ ಲೇಬರ್ ಕಾರ್ಮಿಕ ಇಲಾಖೆ ಇದೆ, ಅವ್ರನ್ನ ಮೀಟ್ ಹಾಕ್ಬೋದು, ಅವ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಲ್ಲದಂತೆಯೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎಲ್ಲ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿದ್ದಾರೆ, ಮತ್ತು ಆ ವಿಲೇಜಲ್ಲೇ ಅಂಗನವಾಡಿ ಕೇಂದ್ರಗಳು ಎಲ್ಲ ವಿಲೇಜಲ್ಲೂ ಹಳ್ಳಿಗಳಲ್ಲಿದ್ದಾವೆ. ಅಂಗನವಾಡಿ ಕಾರ್ಯಕರ್ತನಾರ ಮೀಟ್ ಆಗಲಿ, ಅವ್ರಿಗೇನು ಬೇಕು, ಅಪೌಷ್ಟಿಕತೆ ಇದೆ, ಆಹಾರ ಕೊಡೋ ಅಂತ ಇರ್ಬೋದು, ಮತ್ತು ಸಾಲ ಪೂರ್ವ ಶಿಕ್ಷಣ ಅಂತ ನಾವು 6 ವರ್ಷದ ಒಳಗಡೆ ಸೇರಿಸ್ಕೊತೀವಿ. 6 ವರ್ಷದ ನಂತರ ಶಾಲೆಗೆ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇದೆ ಅದಕ್ಕೆ ಸೇರಿಸ್ಬೋದು, ಅವ್ರು ಬೇಕಾದ್ರೂ ಮೀಟ್ ಆಗೋದು, ಇಲ್ಲಾಂದರೆ PDOಗಳು ಇರ್ತಾರೆ ಅವ್ರ ಬೇರೆ ಕೂಡ, ಇಲ್ಲ ಒಂದು ಕರೆ ಮಾಡಬೇಕಾದ್ರೂ ಈಗ ಆಲ್ರೆಡಿ ನಾವು ಕರೆ ಹೇಳಿದ್ವಿ, ಏನು
1: 1099
2: 112 ಇರ್ಬೋದು, ಈ ಥರದ್ದು ಬೇಕಾದ್ರೆ ಅವರು ತಿಳಿಸ್ಬೋದು. 181 ಅಂತ ಮಕ್ಕಳ ಸಹಾಯವಾಣಿ ಒಂದಿದೆ, 181 ಅಲ್ಲಿ ಬೇಕಾದ್ರೆ ಫೋನ್ ಮಾಡಬಹುದು ಇವರು. ಈಗ ಯಾಕೆಂದ್ರೆ ಸರ್ಕಾರ ಅಷ್ಟೇ ಸವಲತ್ತು ಕೊಡ್ತಾ ಇದೆ, ನೀವು ಅಲ್ಲೇ ಬಂದು ಕೊಡ್ಬೇಕು ಅಂತಿಲ್ಲ, ಫೋನ್ ಕರೆ ಕಡೆಯಿಂದ ಮಾಡಿರ್ಬೋದು. ಆ ತರ ಮಾಡ್ತು ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಏನಿದೆ ನಾವು ಸರ್ಕಾರದ ಸವಲತ್ತು ಕೊಡಿಸ್ಕೊಡ್ತೀವಿ.
1: ಎಸ್ ಸರ್, ಎಸ್ ಸರ್, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
4: ನಮಸ್ಕಾರ ಸರ್.
1: ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
4: ನಮಸ್ಕಾರಗಳು, ಕಾರ್ಯಕ್ರಮ ಸ್ವಾಗತ ಗುರುಗಳೇ.
1: ನಮಸ್ತೆ. ಹೇಳಿ ತಮ್ಮ ಪ್ರಶ್ನೆ ಕೇಳಿ
4: ಸರ್. ಈಗ ಮಕ್ಕಳ ಇದಕ್ಕ ಪೌಷ್ಟಿಕ ಆಹಾರ ಅಂಗನವಾಡಿ ಕೊಡ್ತಾ ಇದ್ರೆ ಬಹಳ ಉತ್ತಮ, ಬಹಳ ಸಂತೋಷ. ಈಗ ಗರ್ಭಿಣಿಯರಿಗೆ ಒಂದ್ ಸ್ವಲ್ಪ ಪೌಷ್ಟಿಕ ಆಹಾರವನ್ನು ಸ್ವಲ್ಪ ಹೆಚ್ಚೇ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಗುರುಗಳೇ.
1: ಯಾರಿಗೆ ಸರ್? ಗರ್ಭಿಣಿಯರಿಗೆ.
4: ಗರ್ಭಿಣಿಯರಿಗೆ ಸ್ವಲ್ಪ ಕೊಟ್ಟಿರತಕ್ಕಂತ ಫುಡ್ ಸಾಲಲ್ಲ, ಸ್ವಲ್ಪ ಹೆಚ್ಚೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೇನೆ.
2: ನಮಸ್ಕಾರ ಮಾದರಿ ಸಟ್ಟಿಯವರೇ, ಸೋಸ್ಲೆಯನ್ನ ಮಾತಾಡ್ತಾ ಇದ್ದೀರಿ. ನಮಸ್ಕಾರ. ತಾವು ಹೇಳದಂಗೆ ಈಗ ಸರ್ಕಾರದಿಂದ ಗರ್ಭಿಣಿ ಮತ್ತು ಬಾಣಿತೆರಿಗೆ, ಈಗ ಗರ್ಭಿಣಿಯರು ಇದಾಯ್ತು, ನಮ್ಮಲ್ಲೇ 14,000 ಇಡೀ ಜಿಲ್ಲೆಯಲ್ಲಿ ಇದ್ದಾರೆ.

0: ಜಾಸ್ತಿ ಕೊಡಬೇಕು ಅಂತ ಹೇಳ್ತಾ ಇದ್ರೆ ನಾವು ಸರ್ಕಾರ ಮಟ್ಟದಲ್ಲಿ ಮಾತಾಡಬೇಕಾದ್ರೆ ಇದು ಸಾಕಾಗ್ತಲ್ಲ. ಈಗ ಯಾಕೆಂದ್ರೆ ಈಗ ಗೈಡ್ಲೈನ್ಸ್ ಇರೋಂಥದ್ದು ಒಂದು 6 ವರ್ಷದ ಹಿಂದೆ, ಅದನ್ನ ಜಾಸ್ತಿ ಮಾಡೋದಕ್ಕೆ ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಇರ್ತಾರೆ ಮತ್ತೆ ನಮ್ಮ ಇಲಾಖೆ ಸಚಿವರು ಇರ್ತಾರೆ, ಅವ್ರ ಗಮನಕ್ಕೆ ತಂದು ಅದನ್ನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.
1: ಕೇಳಿ ಕೇಳಿ
0: ಈಗ ಮಧು ಸಟ್ಟಿಯವರೇ, ಗೃಹಲಕ್ಷ್ಮಿ ಅನ್ನೋದು ಗ್ಯಾರಂಟಿದಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದ ಒಂದು ಪ್ರಮುಖವಾದ ಯೋಜನೆ. ಅದರಲ್ಲಿ ಯಾರಿದ್ದಾರೆ ನಮ್ಮ ಮಹಿಳೆಯರು, ಅದರಲ್ಲಿ ಐಟಿ ಮತ್ತೆ GST ಸರ್ಕಾರದ ಹೊರತುಪಡಿಸಿ ಇನ್ನೆಲ್ಲರಿಗೂ ಸಹ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಮೇವರೆಗೂ ದುಡ್ಡು ಬಂದಿದೆ, ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಮೇವರೆಗೂ ಅಕೌಂಟ್ ಹೋಗಿದೆ ಅವ್ರಿಗೆ. ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ 699,500 ಜನ ಇದ್ದಾರೆ ಮಹಿಳೆಯರು, 699,000 ಅವ್ರಿಗೆಲ್ಲರಿಗೂ ಬಂದಿದೆ. ಜೂನ್ ಕೊಡಬೇಕು, ಈಗ ಜುಲೈ ನಡೀತಿದೆ, ಜೂನ್ ದಿವಸ ಇನ್ನೊಂದು ವಾರದಲ್ಲಿ ಬರ್ತದೆ. ಯಾವುದೇ ಕಾರಣಕ್ಕೆ ನಿಲ್ಲಿಸಿಲ್ಲ, ಬಟ್ಟು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಪರಿಷ್ಕರಣೆ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಪರಿಷ್ಕರಣೆ ಅಂದರೆ ಯಾವ ಥರ ಅಂದರೆ, ಅವರು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು, ಮತ್ತು FRS ಅಂದರೆ ಫೇಸ್ ರೆಕಗ್ನೈಸ್ಡ್ ಇರಬೇಕು. ಈಗ ಇಲ್ಲಿ ಯಾರೋ ಇಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ, ಎಲ್ಲೋ ತಮಿಳ್ನಾಡಲ್ಲಿ ಇರ್ತಾರೆ, ಕೆಲವರು ಅಲ್ಲೂ ತಗೊಳ್ತಾ ಇರ್ತಾರೆ, ಇಲ್ಲೂ ತಗೊಳ್ತಾ ಇರ್ತಾರೆ. ಅಂತವ್ ಮಾತ್ರ ಪರಿಷ್ಕರಣೆ ಮಾಡ್ತಾ ಇರೋದು. ಇನ್ನು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಸೇರಿಸಿ ಸರಿಯಾದ ಡಾಕ್ಯುಮೆಂಟ್ಸ್ ಇನ್ನೊಂದು ವಾರದಲ್ಲಿ ನಾವು ಮನೆಗೆ ಬಂದಿದ್ದೇನೆ ಪರಿಷ್ಕರಣೆ ಮಾಡಿ. ಯಾರು ಅನರ್ಹ ಇದ್ದಾರೆ ಅವರು ಮಾತ್ರ ತೆಗಿತೀವಿ, ಅರ್ಹರಿಗೆ ಎಲ್ಲರಿಗೂ ಸಿಗೋದಕ್ಕೆ ಕ್ರಮ ತಗೊಳ್ತೀವಿ.
1: ಧನ್ಯವಾದಗಳು,
2: ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ಓಕೆ, ಕರೆ ಕಟ್ ಆಗಿದೆ ಸರ್. ಎಸ್ ಸರ್, ಅವರು ಹೇಳ್ದಂಗೆನೆ ಮಹಿಳೆಯರಿಗೆ ಇರುವಂತಹ ಒಂದಷ್ಟು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಇರುವಂತಹ ಸೌಲಭ್ಯಗಳ ಕುರಿತು ಹೇಳಿದ್ದರಿ ಸರ್. ಹಾಗೇನೆ ಈ ವಿಧವೆ ನಿರ್ಗತಿಕ ಮತ್ತು ಏಕಪೋಷಕ ಮಹಿಳೆಯರಿಗೇನಾದರೂ ಸೌಲಭ್ಯಗಳು, ವಿಶೇಷವಾದ ಸೌಲಭ್ಯಗಳಿದೆಯಾ?
0: ವಿಧವೆಯರಿಗೆ ಆಕ್ಚುಲಿ ಅವ್ರಿಗೆ ಆದ ಸವಲತ್ತುಗಳಿದ್ದಾವೆ. ಈಗ ಆ ವಿಡೋಸು ಏನು ವಿಧವೆಯರಿರ್ತಾರೆ, ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅವರಿಗೆ ಅಂತ ಮೈತ್ರಿ ಅಂತ ಕಂದಾಯ ಇಲಾಖೆಯಲ್ಲಿ ಇದೆ, ಮೈತ್ರಿ ಅಂತ ಅಲ್ಲಿ ಇದು ಮಾಡಬೇಕು. ಎರಡನೇದು ಅವರು ವಿಡೋಸ್ ಆದ್ರೆ ವಿಡೋ ಪೆನ್ಷನ್ ಸಹ ಇದೆ, ಅದು ಸಹ ಕಂದಾಯ ಇಲಾಖೆಯಿಂದನೇ ಬರ್ತದೆ. ಅವರು ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಿ ವಿಡೋಸ್ ಏನು 45 ವರ್ಷ ಒಂದು ಏಜ್ ಇದೆ, ಕ್ರೈಟೇರಿಯಾ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು, ಡೆತ್ ಸರ್ಟಿಫಿಕೇಟ್ ಕೊಡಬೇಕು ಗಂಡ ಸತ್ತಿರೋದು, ಅವ್ರ ಆಧಾರ್ ಕಾರ್ಡ್ ಇರ್ಬೋದು, ಅದು ಸಂಬಂಧಪಟ್ಟ ತಹಸೀಲ್ದಾರರು ತಾಲೂಕು ಲೆವೆಲಲ್ಲಿ ಅವ್ರು ಇರ್ತಾರೆ, ಹೋಬಳಿ ಮಟ್ಟದಲ್ಲಿ ವಿಡೋ ಇವ್ರು ಇರ್ತಾರೆ, VA ಗಳು ಇರ್ತಾರೆ, ಅವ್ರು ಮೀಟ್ ಆಯ್ತು ಅಂದ್ರೆ ಇವ್ರಿಗೆ ಕೊಡಬಹುದಂತದ್ದು ಸ್ಕೀಮ್ ಇದೆ. ನಮ್ಮ ಇಲಾಖೆಯಲ್ಲಿ ಏನ್ ಬರಲ್ಲ, ಬಟ್ ಅವ್ರ ನಿರ್ಗತಿಕರ ಏನಾದ್ರೆ ಪುನರ್ವಸತಿ ಏನಾರ ಬೇಕಾದ್ರೆ ಗಂಡನೂ ಇರಲ್ಲ, ತಂದೆ ತಾಯಿಗಳು ಇರಲ್ಲ ಅಂತಂದ್ರೆ ನಮ್ಮಲ್ಲೇ ಬೇಕಾದ್ರೆ ಮಹಿಳಾ ರಾಜ್ಯ ಮಹಿಳಾ ನಿಲಯ ಅಂತ ಇದೆ, ಅದು ನಮ್ಮ ಹೆಬ್ಬಾಳು ಏರಿಯಾದಲ್ಲಿ ಇದೆ, ಅಲ್ಲಿ ಬೇಕಾದ್ರೆ ಮೀಟ್ ಆಗ್ಬೋದು.
2: ಎಸ್ ಸರ್, ಎಸ್ ಸರ್,
0: ಪುನರ್ವಸತಿ ಏನಾರ
2: ಬೇಕಾದ್ರೆ. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ.
3: ನಮಸ್ತೆ ಸರ್, ನಾಗರಾಜ್ ಅಂತ ಮಗುವಿಂದ.
2: ಎಸ್ ಸರ್, ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮಾತನಾಡಿ ಸರ್.
0: ನಮಸ್ಕಾರ, ಮಾತಾಡಿ ನಾಗರಾಜ್ ಅವರೇ.
3: ಈ ಸ್ತ್ರೀ ಸ್ತ್ರೀ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಸ್ತ್ರೀ ಸ್ವಾವಲಂಬಿ ಆಗ್ಬೇಕಾದ್ರೆ ಸ್ವಸಹಾಯ ಸಂಘಗಳು ಮತ್ತೆ ಬೇರೆ ಬೇರೆ ಇವೆಲ್ಲ ಬಹಳ ಸಹಾಯ ಆಯ್ತು ಸರ್.
0: ಹೇಳಿ.
3: ಸ್ವಸಹಾಯ ಸಂಘಗಳು ಅವಳಿಗೆ ತಿಳುವಳಿಕೆ ಕೊಡ್ಬೇಕಾದ್ರೆ ಈ ನಮ್ಮ ಜನಧ್ವನಿ ಅವರು ಲೆಕ್ಕದ ಕಟ್ಟೆ ಅಂತ ಒಂದು ಕಾರ್ಯಕ್ರಮ ಮಾಡಿ ಒಂದು ಸತತವಾಗಿ ಸರಣಿ ಬಗ್ಗೆ ಅವರು ಬಹಳ ಪ್ರೋತ್ಸಾಹ ಕೊಟ್ಟು ಅವ್ರನ್ನೆಲ್ಲ ತರಬೇತಿ ಕೊಟ್ಟು ಮುಂಜಾಗ್ರತೆ ತಂದ್ರು ಸರ್. ತುಂಬಾ ಥ್ಯಾಂಕ್ಸ್ ಅವ್ರು ಜನಧ್ವನಿ ಅವರು. ಇದೇ ರೀತಿ ಸ್ವಸಹಾಯ ಸಂಸ್ಥೆಗಳು ಧರ್ಮಸ್ಥಳದ್ದು, JSS ಮತ್ತೆ ಈ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಸ್ತ್ರೀ ಸಬಲೀಕರಣಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದಾರೆ ಸರ್ ಇಲ್ಲಿ. ಮತ್ತೆ ಸ್ತ್ರೀ ಸ್ವಸಹಾಯ ಸಂಘಗಳು ಇಲ್ಲಿ ಸುಮಾರು ನಮ್ಮೂರಲ್ಲೇ ಒಂದು 100 ಇವೆ. ಜೊತೆಗೆ ಒಂದು ಹಾಲಿನ ಡೈರಿನೂ ಇದೆ ಸರ್, ಅದರಲ್ಲಿ ಬಹಳ ಚೆನ್ನಾಗಿ ನಡೆದು ಈ ಸಾರಿ 4 ಲಕ್ಷ ಪ್ರಾಫಿಟ್ ಸಂಪಾದನೆ ಮಾಡಿದ್ರು.
2: ಯಾರು ಮಹಿಳೆಯರ?
3: ಮಹಿಳೆಯರು.
0: ಯಾವ ಊರು ಹೇಳಿದ್ರಿ ನಾಗರಾಜ್ ಅವರೇ ನೀವು?
3: ಮಾಗೂರು.
0: ಓಕೆ ಓಕೆ,
3: ಬಹಳ ಪ್ರೋತ್ಸಾಹ ಕೊಡ್ತಾ ಇದಾರೆ ಸರ್ ಸರ್ಕಾರದಿಂದ ಆಗ್ಲಿ

0: ಸ್ವಸಹಾಯ ಸಂಘಗಳು ನಡೆದವ ಅಣಬೆ ಇಲ್ಲಿ ಕೆಲವೆಲ್ಲ ನಾವು ನೋಡ್ತೀವಲ್ಲ ಸರ್, ಬೇಕಾದಷ್ಟು ಟ್ರೈನಿಂಗ್ ಸೆಂಟರ್ ಗಳು ಬರ್ತಾವೆ ಇಲ್ಲಿ ವಿವೇಕಾನಂದ ಕೆಂಚನಹಳ್ಳಿಯಲ್ಲಿ ತರಬೇತಿ ಕಾರ್ಯಕ್ರಮಗಳು ಮಹಿಳೆಯರ ಸಲುವಾಗಿ, ಅಣಬೆ ಬೇಸಾಯ
1: ಸಾಕಣೆ
0: ಎಲ್ಲಕ್ಕೂ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಮತ್ತೆ ಈಗ ಈಗ ಈಗ ಕಳೆದ ತಿಂಗಳಲ್ಲಿ ಗೋಬರ್ ಗ್ಯಾಸು ಎಲ್ಲ ಸಪ್ಲೈ ಕೊಟ್ಟರು ಸರ್, ಒಂದ ಸುಮಾರು ಒಂದ್ 50-60 ಗೋಬರ್ ಗ್ಯಾಸ್ ಮಹಿಳೆಯರ ಸಲುವಾಗಿ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ರು ವಿವೇಕಾನಂದ ಕಡೆಯಿಂದ.
1: ಮತ್ತೆ ಇನ್ನೇನಾರ ಬೇಕಾ ಸರ್ಕಾರದಿಂದ ಆಗಿರ್ಬೋದು, ಇಲ್ಲ ನೀವು ಹೇಳದಂಗೆ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಇದು ಅಂತ ಇದೆ ಅಂದ್ರೆ ಎನ್ ಆರ್ ಎಂ ಎಲ್ ಜಿಲ್ಲಾ ಪಂಚಾಯತ್, ಇನ್ನೇನಾರ ಬೇಕಾ? ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ, ಎಚ್ ಡಿ ಕೋಟೆಲ್ ಅಂತೂ ಜನಧ್ವನಿ ಅಂತೂ ಕೆಲಸ ಮಾಡ್ತದೆ, ಇಲಾಖೆನೂ ಸಹ ಕೆಲಸ ಮಾಡ್ತಾ ಇದೆ. ಒಳ್ಳೆಯದಿರಲಿ, ಯಾಕೆಂದ್ರೆ ಈ ಎಲ್ಲ ಮಾಹಿತಿ ಕೊಡ್ಬೇಕಾದ್ರೆ ರೇಡಿಯೋ ಸಂಸ್ಥೆಯಿಂದ ಇರ್ಬೋದು, ಈಗ ಆಧಾರ ಪ್ರಜಾಪರದ 4ನೇ ಸ್ತಂಭ ಇದ್ದಂಗೆ ನಮ್ಮ ಪತ್ರಿಕೆ ಉದ್ಯಮ ಇರ್ಬೋದು, ಮತ್ತೆ ಇದು ಟಿ ವಿ ಮಾಧ್ಯಮಗಳು ಇರ್ಬೋದು, ರೇಡಿಯೋ ಮಾಧ್ಯಮಗಳು ಇರ್ಬೋದು, ಅಲ್ಲಿಂದನೇ ಜನಗಳಿಗೆ ತಲುಪುವಂಥದ್ದು ತಲುಪಿಸ್ತಾ ಇದ್ದಾರೆ. ನೀವು ಹೇಳಿದ
2: ಥ್ಯಾಂಕ್ ಯು ನಾಗರಾಜ್ ಸರ್,
1: ಥ್ಯಾಂಕ್ ಯು,
2: ತಮ್ಮ ಒಂದು ಒಳ್ಳೆ ಮಾತುಗಳಿಗೆ ಧನ್ಯವಾದ. ಜೊತೆಗೆ ಸರ್ಕಾರದಲ್ಲಿ ಸಿಗ್ತಾ ಇರುವಂತಹ
0: ಸ್ವಲ್ಪ ಆಧುನೀಕರಣವಾಗಿ ಪೀಠೋಪಕರಣಗಳು ಮತ್ತೆ ಇದನ್ನೆಲ್ಲ ಸ್ವಲ್ಪ ಸಪ್ಲೈ ಮಾಡಿಕೊಟ್ರೆ ಅನುಕೂಲ ಸರ್. ಈಗ ಹೊಸದಾಗಿ ಬಂದಿದ್ದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವೆಲ್ಲ ಮಕ್ಕಳಿಗೆ ಪ್ರಯೋಗವಾಗಿ ತಲುಪಿಸ್ಕೊಟ್ರೆ ತಮ್ಮಲ್ಲಿ ಬಹಳ ಅನುಕೂಲವಾಯ್ತು ಅಂತ ಹಳ್ಳಿ ಮಕ್ಕಳಿಗೆ.
2: ಅಂದ್ರೆ ತಾವ್ ಹೇಳ್ತಾರೆ ಅಂಗನವಾಡಿಗೆ ಸರ್, ಪ್ರೈಮರಿ ಸ್ಕೂಲ್ಗಳಿಗೆ
1: ಮಾಡಿಸ್ತೀವಿ
0: ಮಾಡಿಸೋಣ, ತಲುಪಿಸ್ಕೊಟ್ರೆ ಒಳ್ಳೆ ಸಂಸ್ಕಾರ ಬರ್ತದೆ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ
2: ಸರ್. ಧನ್ಯವಾದಗಳು ಸರ್, ತಮ್ಮ ಅಬ್ಸರ್ವೇಷನ್ಸ್ಗೆ ಒಳ್ಳೆ ಮಾತುಗಳಿಗೆ ಧನ್ಯವಾದ. ಸಾಕಷ್ಟು ಸೌಲಭ್ಯಗಳು, ಸೇವಾ ಸೌಲಭ್ಯಗಳು ಈಗಾಗಲೇ ನಾಗರಾಜ್ ಅವರು ಹೇಳಿದಂಗೆ ತಲುಪ್ತಾ ಇದೆ ಜನರಿಗೆ, ಅದನ್ನ ಸದ್ಬಳಕೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇನ್ ದ ಸೇಮ್ ಟೈಮ್ ಕೆಲವು ಸಣ್ಣ ಪುಟ್ಟ ಗ್ಯಾಪ್ಸು ಅಲ್ಲಿ ಇಲ್ಲಿ ಇದ್ದೇ ಇರುತ್ತೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಂಥದ್ದು ಸರಿಪಡಿಸುವಂಥದ್ದು ಅದು ಪ್ರಕ್ರಿಯೆ ನಿರಂತರವಾಗಿ ಇರುತ್ತೆ ಸರ್. ಸೊ ಅದೇ ರೀತಿ ನಾವು ಈಗ ಹೇಳಿದಂಗೆ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷ ಯೋಜನೆಗಳಿದೆಯಾ, ಸಾಲ ಸೌಲಭ್ಯಗಳು ಅಥವಾ ಉತ್ತೇಜನಕ್ಕೆ ಏನಾದರೂ ಇದೆಯಾ?
1: ಈಗ ಅವ್ರು ಹೇಳ್ದಂಗೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 2001 ಪ್ರಾರಂಭ ಆಯ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಪ್ರಾರಂಭ. ಅದಲ್ಲದಂತೆ ಜಿಲ್ಲಾ ಪಂಚಾಯತ್ಯಿಂದ ಎನ್ ಆರ್ ಎಂ ಎಲ್ ರಾಷ್ಟ್ರೀಯ ಗ್ರಾಮೀಣ ಪುನರ್ ಸಂಸ್ಥೆ ಅಂತ ಇದೆ, ಎನ್ ಆರ್ ಎಂ ಎಲ್ ಸಂಸ್ಥೆ, ಅವರಲ್ಲೂ ಕೆಲವು ಒಂದು ಸುಮಾರು 10,000 ಜಾಸ್ತಿ ಇದೆ. ಯಾಕೆಂದರೆ ಸ್ವಸಹಾಯಗಳು, ಯಾಕೆ ಇಂಡಿವಿಜುವಲ್ ಆಗಿ ಲೋನ್ ಕೊಟ್ಟಾಗ ಅದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜವಾಬ್ದಾರಿ ಏನಿಲ್ಲ. ಅದೇ ಒಂದು 10-15 ಸೇರಿದಾಗ, ಎರಡು ಕೈ ಸೇರಿದಾಗ, ಗುಂಪಲ್ಲಿ ಸೇರಿದಾಗ ತಂಡವಾಗಿ ಕೆಲಸ ಮಾಡ್ತಾರೆ. ಅದರಿಂದ ಸ್ವಸಹಾಯ ಸಂಘಗಳು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಮೈಸೂರು ಭಾರಿ ಯಶಸ್ವಿಯಾಗಿ ನಡೀತಾ ಇದೆ. ಈಗ ನಾಗರಾಜ್ ಅವರು ಹೇಳ್ದಂಗೆ, ಎಚ್ ಡಿ ಕೋಟೆ ನಾಗರಾಜ್ ಅವರು ಹೇಳ್ದಂಗೆ, ನಮ್ಮಲ್ಲಿ ಸುಮಾರು 10,000 ಸ್ತ್ರೀಶಕ್ತಿ ಸಂಘಗಳಿವೆ, ಅದಾದಮೇಲೆ ಜಿಲ್ಲಾ ಪಂಚಾಯತಿಲಿದೆ, ಅದಾದ್ಮೇಲೆ ಈಗ ಧರ್ಮಸ್ಥಳದವರು ಸಹ ಸ್ವಸಹಾಯ ಸಂಘದ ಮುಖಾಂತರ ಅವ್ರು ನಮ್ಮ ಮಹಿಳೆಯರಿಗೋಸ್ಕರ ಆರ್ಥಿಕ ಅಭಿವೃದ್ಧಿ ಪಡಿಸ್ಕೊಳ ದುಡ್ಡು ಸಹ ಕೊಡ್ತಾ ಇದ್ದಾರೆ. ಅದಲ್ಲದಂತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಇದೆ, ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಅದು ಮಹಿಳೆಯರಿಗೆ ಯಾರು 18 ಮೇಲೆ, ಅಂದರೆ ಆರ್ಥಿಕವಾಗಿ ಯಾರ್ಯಾರು ಸೌಲಭ್ಯಗಳು ತಗೊಂಡಿದ್ದಾನೆ ಅವ್ರನ್ನ ಸ್ವಯಂ ಉದ್ಯೋಗ ಕೈಗೊಳ್ಳೋಸ್ಕರ ಉದ್ಯೋಗಿನಿ ಅಂತ ಒಂದು ಸ್ಕೀಮ್ ಇದೆ. ಆ ಉದ್ಯೋಗಿನಲ್ಲಿ ಅವರಿಗೆ 300,000 ಲೋನ್ ಕೊಡ್ತೀವಿ, 300,000. ಎಸ್ ಸಿ ಎಸ್ ಟಿ ಆದರೆ 50% ಸಬ್ಸಿಡಿ ಕೊಡ್ತೀವಿ, ಸಹಾಯಧನ 300,000 ಕೊಡ್ತು ಅಂದ್ರೆ 1.5 ಲಕ್ಷ. ಎಸ್ ಸಿ ಎಸ್ ಟಿ ಆದ್ರೆ ಈ ಇತರ ಕಮ್ಯುನಿಟಿ ಆದ್ರೆ 30% ಕೊಡ್ತೀವಿ. ಬ್ಯಾಂಕ್ ಅಲ್ಲಿ ಕ್ಲಿಯರೆನ್ಸ್ ಇರಬೇಕು, ಹಿಂದೆ ಯಾವುದೇ ಸಾಲ ತಗೊಂಡಿರ್ಬೇಡ್ದವರು. ಅದು ಇಂಡಿವಿಜುವಲ್ ಕೂಡ ಅಂತದ್ದು, ಅವ್ರ ಆರ್ಥಿಕವಾಗಿ ಸ್ವಸಹಾಯ ಸಂಘಗಳಿಗೆ ಅವರು ಬ್ಯೂಟಿ ಪಾರ್ಲರ್ ಬೇಕಾದ್ರೆ ಇಟ್ಕೋಬಹುದು. ಈಗ ಅದು ಹೆಚ್ಚು ಹೆಚ್ಚು ಇಡ್ತಾ ಇದ್ರೆ ಟೀ ಅಂಗಡಿ ಇರ್ಬೋದು, ಅದರಂತೆ ಜ್ಯೂಸ್ ಅಂಗಡಿಗಳು ಹೆಣ್ಮಕ್ಳುಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತೆ ಕಂಪ್ಯೂಟರ್ ಕೇಂದ್ರಗಳನ್ನ ಅವನು ಸಹ ಇಡ್ತಾ ಇದ್ದಾರೆ. ಇಂಥವಕ್ಕೆಲ್ಲ ಸ್ವಯೋದ್ಯೋಗ ನಮ್ಮ ನಿಗಮದಿಂದ, ಮಹಿಳಾಭಿವೃದ್ಧಿ ನಿಗಮದಿಂದನೇ ಕೊಡ್ತಾ ಇದೀವಿ. ಅಲ್ಲದಂತೆ ಸ್ವಸಹಾಯ ಸಂಘಗಳಿಗೆ ಕಿರುಸಾಲಗಳು ಅಂತ ಕೊಡ್ತೀವಿ. ಜಿಲ್ಲಾ ಪಂಚಾಯತಿಂದ ಮ್ಯಾಕ್ಸಿಮಮ್ 20 ಲಕ್ಷ ಕೊಟ್ಟಿರೋದು ಇದೆ, 20 ಲಕ್ಷ. ಇಲ್ಲೇ ನಮ್ಮ ಮೈಸೂರು ನಗರದಲ್ಲಿ ತಗೊಂಡ್ರೆ ಕುಂಬಾರ್ ಕೋಪ್ಲಲ್ಲಿ ಒಂದು ಸ್ವಸಹಾಯ ಸಂಘ ಇದೆ, 20 ಲಕ್ಷ ಲೋನ್ ತಗೊಂಡಿದೆ ಅವರು. ಅಡಿಕೆ ತಟ್ಟೆಗಳು, ಬುಟ್ಟಿ ಎಣೆ ಅಂತದ್ದು ಸಿಟಿ ಒಳಗಡೆ ಮಾರ್ಕೆಟಿಂಗ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಸಂಘಗಳು ಸಹ ಕಿರುಸಾಲ ಅಂತ ಇಲಾಖೆಯಿಂದನು ಕೊಡ್ತೀವಿ, ಜಿಲ್ಲಾ ಪಂಚಾಯತಿಯಿಂದನು ಕೊಡ್ತೀವಿ ಮಹಿಳೆಯರಿಗೋಸ್ಕರ.
2: ಈ ನಿಮ್ಮ ಇಲಾಖೆಯಿಂದ ಕೊಡುವಂತ ಅನುದಾನಕ್ಕೆ ಸಾಲ ಸೌಲಭ್ಯಕ್ಕೆ ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಇದ್ರೆ ಅವರು ಯಾರನ್ನ ಪ್ರಾಥಮಿಕವಾಗಿ ಸಂಪರ್ಕ ಮಾಡಿ?
1: ಅಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ನಮ್ಮ ಸಿಡಿಪಿಒ ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾ ಮತ್ತೆ ನಮ್ಮ ಮೇಲ್ವಿಚಾರಕ್ಕೆ ಇರ್ತಾರೆ. ಇನ್ನು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಅಂಗನವಾಡಿ ಕೇಂದ್ರವನ್ನು ಬೇಕಾದ್ರೆ ಇದು ಮಾಡಿ ತಾಲೂಕು ಮಟ್ಟದಲ್ಲಿ ಸಿಡಿಪಿಒ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಪನಿರ್ದೇಶಕರ ಕಚೇರಿ ಮತ್ತೆ ಜಿಲ್ಲಾ ಪಂಚಾಯತ್ ಎನ್ಆರ್ಎಂಎಲ್ ವಿಭಾಗ ಅಂತ ಇದೆ, ರಾಷ್ಟ್ರೀಯ ಪುನರ್ ಸ್ವಸಹಾಯ ಸಂಘ
2: ಎನ್ಆರ್ಎಲ್ಎಂ
1: ಅವರು
2: ಬೇಕಾದ್ರೆ. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ನಮಸ್ತೆ
3: ಸರ್. ನಮಸ್ಕಾರ.
2: ನಮಸ್ಕಾರ ಸರ್. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್?
3: ಸರ್, ನಾವು ಸಿಂಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡಿ ಅವರು.
2: ಸಿಂಸ್ವಾಮಿ ಅವರೇ, ಕೇಳಿ ತಮ್ಮ ಪ್ರಶ್ನೆ ಕೇಳಿ.
3: ಸರ್ ನಮಸ್ತೆ.
1: ನಮಸ್ಕಾರ ಹೇಳಿ. ಸಿಂಸ್ವಾಮಿ ಅವರೇ ಹೊಳೆಹುಂಡಿಯಿಂದ. ನಿಮಗೂ
3: ಸರ್ ಅದೇ ಸರ್, ಈಗ ಗೃಹಲಕ್ಷ್ಮಿ ಇದೆಯಲ್ಲ ಸರ್.
1: ಹೌದು,
3: ಗೃಹಲಕ್ಷ್ಮಿ ಇದು ತಮ್ಗೆ ಬರ್ಬೋದು ಇದಕ್ಕೆ.
1: ಹೌದು ಹೇಳಿ. ಹೌದು ಹೇಳಿ, ನಮ್ಮ ಇಲಾಖೆಗೆ ಬರ್ತದೆ
3: ಸರ್. ಅದರಲ್ಲಿ ಈಗ ಜನಗಳಿಗೆ ಒಂದು ಗೊಂದಲ ಆಗೋಗಿದೆ, ಅಪ್ಲಿಕೇಶನ್ ಹೊಸದಾಗಿ ಹಾಕ್ಬೇಕು ಅಂತಲು ಅಥವಾ ಅದೇ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ ಅಂತಲು ಅವ್ರಿಗೆ ಅದೊಂದು ಗೊಂದಲದಲ್ಲಿದ್ದಾರೆ. ಮತ್ತೆ ಮಕ್ಕಳ ಮತ್ತೆ ಮಹಿಳೆ ಅಭಿವೃದ್ಧಿ ಇದು ಅಷ್ಟೇನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನೋ ಅಷ್ಟೇನು ಪ್ರೋಗ್ರೆಸ್ ಇದಾಗ್ತಾ ಇಲ್ಲ ಸರ್, ಅದು ಕಾಣ್ತಾ ಇಲ್ಲ. ಅದರಿಂದ ಯಾವ ತರ ಇದಾಗುತ್ತೆ ಸರ್ ನಮ್ಮ ಅಭಿಪ್ರಾಯ?
1: ಅಲ್ಲ, ಮೊದಲನೇ ಪ್ರಶ್ನೆ ಉತ್ತರ ಹೇಳ್ತೀನಿ, ಎರಡನೇದು ನೀವು ಕರೆಕ್ಟ್ ಆಗಿ ಹೇಳಿ. ಏನು ಅತ್ತೆ ಮತ್ತೆ ಇದು ಅಂತ ಹೇಳ್ತೀರಿ
3: ಸರ್? ಅಭಿವೃದ್ಧಿ ಅಂದ್ರೆ ಈಗ ಮಕ್ಕಳ ಮತ್ತು ಮಹಿಳೆ ಅಭಿವೃದ್ಧಿ ಅಂದ್ರೆ ಈಗ ಆಲ್ರೆಡಿ ಎಜುಕೇಶನ್ ಮುಗಿಸಿರ್ತಾರೆ, ಅವ್ರಿಗೆ ಕರೆಕ್ಟ್ ಮಾಹಿತಿ ಇಲ್ಲ. ಬೇರೆ ಕಡೆ ಜಾಬ್ಗಳು ಬರ್ತು ಅಥವಾ ಮಿಕ್ಕರಿಗೆ ಅವರು ಒಂದು ವ್ಯವಸ್ಥಿತವಾಗಿ ಅವ್ರ ಒಂದು ಇದಾಗೋದಕ್ಕೆ ಮಕ್ಕಳ ಅಭಿವೃದ್ಧಿ ಇದೆ, ಅದ್ರದ್ದು ಮಾಹಿತಿ ಕೊರತೆ ಇದೆ. ಅದನ್ನ ಸ್ವಲ್ಪ ನೀವು ತಾಲೂಕು ವೈದ್ಯು ಅಥವಾ ಹೋಬಳಿ ವೈದ್ಯು ಸ್ವಲ್ಪ ಅವ್ರಿಗೆ ಮಾಹಿತಿ ಕನ್ಸಲ್ಟ್ ಆದ್ರೆ ಉಪಯೋಗ ಆಗುತ್ತೆ ಅಂತ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ.
2: ಒಂದಷ್ಟು ಜಾಗೃತಿ ಬೇಕು ಅಂತನ, ಮಾಹಿತಿ ಮತ್ತು ಜಾಗೃತಿ ಇನ್ನಷ್ಟು ಬೇಕು ಅಂತ
3: ಕೊರತೆ ಇದೆ ಸರ್ ಅವ್ರಿಗೆ.
1: ಓಕೆ, ಚಿನ್ಸ್ವಾಮಿ ಅವರೇ ತಾವ್ ಹೇಳಿದ್ರು ಒಳ್ಳೆ ಹೇಳಿ.
3: ಹಾ ಸರ್, ಅದೇ ಸರ್, ಅದೊಂದು ಮಾಡಿದ್ರೆ ಅವ್ರಿಗೆ ಒಂದು ಸವಲತ್ತುಗಳು ಸ್ವಲ್ಪಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ.
1: ಓಕೆ, ನೀವ್ ಹೇಳದಂಗೆ ಚಿನ್ಸ್ವಾಮಿ ಅವರೇ, ಮೊದಲನೇ ಪ್ರಶ್ನೆ ನಿಮ್ದು ಗೃಹಲಕ್ಷ್ಮಿ ಈಗ ಇರೋದಕ್ಕೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಇಲ್ಲ ಇರೋದನ್ನೇ ಇದ್ ಮಾಡ್ತಾರ ಅಂತ. ಈಗ ಸರ್ಕಾರದಿಂದ ಒಂದು ಪರಿಶೀಲನೆ ಮಾಡಬೇಕು ಅಂತ, ಯಾರು ಅನರ್ಹರಿದ್ದಾರೆ ಅವರನ್ನ ತೆಗಿಬೇಕು, ಅರ್ಹರಿವರಿಗೆ ಎಲ್ಲರಿಗೂ ಸಿಗಬೇಕು. ಎರಡೇ, ಹೊಸದಾಗಿ ಅಪ್ಲಿಕೇಶನ್ ಹಾಕಂತದ್ದೇನಿಲ್ಲ. ಈಗ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕಿಯರು ಮತ್ತೆ ನಗರ ಪ್ರದೇಶದಲ್ಲಾದ್ರೆ ನಮ್ಮ ಏನು ನಗರಸಭೆ ಕಾರ್ಪೊರೇಷನ್ನು ಪುರಸಭೆ ಅವ್ರ ಸಿಬ್ಬಂದಿಗಳು ಮತ್ತೆ ರೂರಲ್ ಅಲ್ಲಿ ಅದಲ್ಲದಂತೆ ಪಿ ಡಿ ಒಗಳು ಇರ್ತಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ಮತ್ತೆ ವಿಎಗಳು ಇವರೆಲ್ಲ ಬರ್ತೀವಿ. ಪ್ರಮುಖವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದ್ರೇ ಆ್ಯಪ್ ಕೊಡ್ತೀವಿ ಮೊಬೈಲಲ್ಲಿ, ನಿಮ್ಮದು ಫೇಸ್ ರೆಕಗ್ನೈಸ್ ಮಾಡ್ತೀವಿ ಮತ್ತೆ ಅಂದರೆ ಮಹಿಳೆಯರದು, ಮಹಿಳೆಯರಿಗೋಸ್ಕರ ಇರೋದು ಗೃಹಲಕ್ಷ್ಮಿ ಅವ್ರದ್ದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತೀವಿ. ಈಗ ಏನಿಗೆ ಎಸ್ ಐ ಆರ್ ನಡೀತಾ ಇತ್ತು ನೋಡಿ, ರೀವೆರಿಫಿಕೇಷನ್ನು, ಅದೇ ರೀತಿ ರೀವೆರಿಫಿಕೇಷನ್ ಮಾಡ್ತೀವಿ, ಅಪ್ಡೇಟ್ ಆಗ್ತದೆ. ಅದರಿಂದ ನಿಮಗೆ ಗೊಂದಲ ಆಗಂತಿರಲ್ಲ, ಯಾರಿಗೆ ಬರ್ತಾರೆ ಅವ್ರು ಎಲ್ಲರಿಗೂ ಬರ್ತದೆ, ಅನರ್ಹರು ಮಾತ್ರ ಹೋಗ್ತಾರೆ ಅಷ್ಟೇ. ಇದು ಒಂದು. ಇನ್ನೊಂದು, 10 ದಿವಸದಲ್ಲಿ 15 ದಿವಸದಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಷ್ಟೇ. ಅಪ್ಲಿಕೇಶನ್ ಹೊಸದಾಗಿ ಏನು ಅಪ್ಲಿಕೇಶನ್ ಹಾಕಾಗತ್ತೆ ಇಲ್ಲ, ಮೊಬೈಲಲ್ಲೇ ಇದು ಮಾಡ್ತೇವೆ. ಎರಡನೇದು, ಇವಾಗ ಕೆಲವು ಮಾಹಿತಿಗಳು ಕೊರತೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತಾಲೂಕು ಲೆವೆಲಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕಚೇರಿ ಇದೆ, ಅಂಗನವಾಡಿ ಕಾರ್ಯಕರ್ತರಿದೆ, ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಅದಲ್ಲದಂತೆ ಕೆಲವು ಫೋನ್ ನಂಬರ್ಗಳು ಸಹ ಹೆಲ್ಪ್ ಲೈನ್ಗಳಿದೆ, ಹಿರಿಯ ನಾಗರಿಕರ ಸಹಾಯವಾಣಿ ಇರ್ಬೋದು, ಮಹಿಳಾ ಸಹಾಯವಾಣಿ ಇರ್ಬೋದು, 1-800-1-1-1, ಅದಲ್ಲದೆ ಮಕ್ಕಳ ಸಹಾಯವಾಣಿ 10-98 ಇದೆ, ಅದೇ ರೀತಿ ಸೀನಿಯರ್ ಸಿಟಿಜನ್ಗೆ 10-90 ಇದೆ. ಈ ರೀತಿ ಬೇಕಾದ್ರೆ ಫೋನ್ ಮಾಡ್ಬೋದು ಮಾಹಿತಿಗಳು. ಈಗೇನು ನಿಮಗೆ ಎಲ್ಲಿದ್ದೀರಿ ಅಲ್ಲೇ ನಿಮಗೆ ಕೈಯಲ್ಲೇ ಮಾಹಿತಿಗಳು ಸಿಗ್ತವೆ. ಅಲ್ಲಿ ಸಿಗಲಿಲ್ಲ ಅಂದಾಗ ನಮ್ಮ ಅಂಗನವಾಡಿ ಕಾರ್ಯಕರ್ತನ ಮೀಟ್ ಆಗಿ ನಮ್ಮ ಇಲಾಖೆ ಬಗ್ಗೆ ಬೇಕಾದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ಅದಕ್ಕಿನ್ನೂ ಇಲ್ಲ ಅಂದರೆ ತಾಲೂಕು ಕೇಂದ್ರಗಳಲ್ಲಿ ಸಿಡಿಪಿಒ ಆಫೀಸ್ ಇರ್ತಾರೆ, ಅವ್ರು ಮೀಟ್ ಆಗ್ಬೋದು.
3: ಅದು ಈಗ ಒಂದು ಸಲ ನಮ್ಮಿಂದ ಈಗ ಅಂಗನವಾಡಿ ಕನ್ಸಲ್ಟ್ ಬರೋದ್ರಿಂದ ತಾವು 3 ತಿಂಗಳಲ್ಲೋ ಅಥವಾ ಒಂದ 2 ತಿಂಗಳಲ್ಲೋ ಒಂದ ಮಹಿಳೆ ಮತ್ತೆ ಮಕ್ಕಳ ಇವ್ರ ಬಗ್ಗೆ ಒಂದು ಮಾಹಿತಿ ಜಾಗೃತಿ ಮೂಡಿಸ್ತೇವೆ,
1: ಮಾಡಿಸ್ತೀವಿ
3: ಅದೇ ಅದೇ ಗ್ರಾಮಗಳಲ್ಲಿ. ಅದು ಒಂದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಒಂದು ಉಪಯೋಗ ಆಗುತ್ತೆ, ಸದುಪಯೋಗ ಆಗುತ್ತೆ ಅಂತ ನಮ್ಮ ಒಂದು
1: ಅಗತ್ಯವಾಗಿ ಜಾಗೃತಿ ಅರಿವು ಕಾರ್ಯಕ್ರಮ ಎರಡೂ ಮಾಡ್ತೀವಿ.
2: ಚಿನ್ಸ್ವಾಮಿ ಅವರೇ, ತಮ್ದೇನಾದ್ರು ಸಲಹೆ ಇದೆಯಾ ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸಬಹುದು ಅಂತ, ತಮ್ಮ ಆಲೋಚನೆ ಏನಾದ್ರು ಇದೆಯಾ?
3: ಜಾಗೃತಿ ಮೂಡಿಸಬಹುದು ಅಂದ್ರೆ ಇವರು ಮನೆಗೆ ಹೋಗಿ ಇದು ಮಾಡೋ ಬದಲು ಅದೊಂದು ಆಪ್ಷನ್ ಇದೆ ಅದೇ ಗ್ರಾಮದವರು. ಆದ್ರಿಂದ ಇನ್ನೊಂದು ಅವರು 2 ತಿಂಗಳಿಗೊಂದ್ಸರಿ ಅಂಗನವಾಡಿ ಕೇಂದ್ರಕ್ಕೆ ತಾವು ಮಕ್ಕಳು ಮತ್ತು ಅಭಿವೃದ್ಧಿ ಇವರು ಮಕ್ಕಳು ಮತ್ತೆ ಇವರು ಬಂದು ಮೀಟ್ ಮಾಡಿ ನಮ್ಮನ್ನ, ನಿಮ್ದೇನಾರು ಒಂದು ಕೊರತೆ ಏನಾರು ಮಾಹಿತಿ ಕೊರತೆಗಳು ಏನಾದ್ರು ಸಲಹೆ ಬೇಕು
1: ಅಂತೇನೆ
3: ಅಂಗನವಾಡಿ ಕೇಂದ್ರಕ್ಕೆ ಬಂದು ಮೀಟ್ ಮಾಡಿ ಅನ್ನೋದೊಂದು ತಮ್ಮಿಂದ ಒಂದು ಆದೇಶ ಇದಾದ್ರೆ ಒಳ್ಳೇದು.
2: ಅಂದ್ರೆ ಕುಂದು ಕೊರತೆ ಸಭೆ ತರ ಅಧಿಕಾರಿಗಳು CDPO ಅಥವಾ ಮೇಲಧಿಕಾರಿಗಳು ಆ ದಿನ ಬಂದು ಅಲ್ಲಿ ಬೇರ್ತಾರೆ, ನಿಮ್ದೇನಾರು ಕುಂದು ಕೊರತೆ ಇದ್ರೆ ಬಂದು ಹಂಚಿಕೊಳ್ಬಹುದು ಅನ್ನೋ ಒಂದು ಮಾಹಿತಿ ವಿಶೇಷವಾಗಿ ಮಾಡಿ
3: ಒಂದು ವಾರ ಅಂತ ಫಸ್ಟ್ ಮಾಹಿತಿ ಹೇಳಿದ್ರೆ ಗ್ರಾಮದಲ್ಲಿ ಅವ್ರನ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಒಂದು ಉಪಯೋಗ ಆಗುತ್ತೆ.
1: ತಾವ್ ಹೇಳದಂಗೆ ಈಗ 3 ತಿಂಗಳು ಒಂದು ಪ್ರತಿ ಒಂದು ಅಂಗನವಾಡಿ ಕೇಂದ್ರ ಬಾಲ ವಿಕಾಸ ಸಮಿತಿ ಅಂತ ಇದೆ, ಬಾಲ ವಿಕಾಸ ಸಮಿತಿ ಅಂತ ಅಂಗನವಾಡಿ ಕೇಂದ್ರಗಳಿದೆ. ಅದಲ್ಲದಂತೆ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತಿದೆ. ಎರಡು ಉದ್ದೇಶ ಏನಂದ್ರೆ ಅಂಗನವಾಡಿಗಳಲ್ಲಿ ಏನಾರ ಫುಡ್ಗಳು ಕೊಡದೆ ಅಂಥದ್ದು, ಅಲ್ಲೇನಾರ ಹೈಜಿನಿಕ್ ಅಸ್ವಚ್ಛತೆಯಿಂದ ಇರೋಂಥದ್ದು, ಗೃಹಲಕ್ಷ್ಮಿ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ, ಅದಲ್ಲದಂತೆ ಚೈಲ್ಡ್ ಮ್ಯಾರೇಜ್ ಆಗಿದೆ ಅಲ್ಲಿ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನೀವು ಅಲ್ಲಿಗೆ ತಿಳಿಸೋಂಥದ್ದು, ಇವೆರಡೂ ಸಭೆಗಳನ್ನ ಮಾಡ್ತಾರೆ. ಆದರೆ ಇನ್ನೂ ಸಹ ಪರಿಣಾಮಕಾರಿಯಾಗಿ ಆ ಮಹಿಳೆಯರು ಸಮುದಾಯನ ಕರೆದು ಮಾಡಿ ಅಂತ ನೀವು ಹೇಳದಂಗೆ ಇನ್ನೂ ಹೆಚ್ಚಿನ ಕರೆಯಾಗಿ ಮಾಡೋದಕ್ಕೆ ಹೇಳ್ತೀವಿ.
3: ನೀವು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವು ಸ್ವಲ್ಪ
2: ಚಿನ್ಸ್ವಾಮಿ ಅವರು ಬಹಳ ಒಂದು ಒಳ್ಳೆ ಮಾಹಿತಿಯನ್ನು ಹೇಳಿದರೆ. ಈಗ ಆಲ್ರೆಡಿ ಇದೊಂದು ಸಿಸ್ಟಮ್ ಇದೆ, ಎರಡು ಸಭೆಗಳನ್ನ ಸಮಿತಿಗಳಲ್ಲಿ ಸಭೆ ಸೇರಿಸಿ ಈ ಮಾಹಿತಿಯನ್ನು ಹಂಚುವಂಥದ್ದು. ಆದರೆ ಅದು ಪರಿಣಾಮಕಾರಿ ಆಗ್ಬೇಕಂದ್ರೆ ಎಲ್ರಿಗೂ ಮಾಹಿತಿ ತಲುಪಬೇಕು, ಈ ವಿಚಾರವಾಗಿ ತಲುಪಿಸ್ಬೇಕು ಅನ್ನೋದು ತಮ್ಮ ಸಲಹೆ. ಖಂಡಿತ ಅದನ್ನ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ. ಥ್ಯಾಂಕ್ ಯು,
3: ಧನ್ಯವಾದಗಳು.
2: ಧನ್ಯವಾದಗಳು ಸರ್. ಎಸ್ ಸರ್, ಸರ್ ಇದರ ಜೊತೆ ಸಾಕಷ್ಟು ವಿಚಾರಗಳಲ್ಲಿ ಇತ್ತೀಚೆಗೆ ನಾವು ಗಮನಿಸುವಂಥದ್ದು ಪೋಷಕರಲ್ಲಿ ಅಥವಾ ಮಕ್ಕಳಲ್ಲಿ ಉತ್ತಮ ಬಾಂಧವ್ಯದ ಕೊರತೆ ಏನು ಕಾಣಿಸ್ತಾ ಇದೆ, ಗಲಾಟೆಗಳು ಘರ್ಷಣೆಗಳು ಹೆಚ್ಚಾಗ್ತಾ ಇದೆ, ಹೊಂದಾಣಿಕೆಯ ಕೊರತೆಗಳಾಗ್ತಾ ಇದೆ. ಸೊ ಇದನ್ನು ನೀಗಿಸಲಿಕ್ಕೆ ಅಥವಾ ಇದನ್ನು ಸರಿಪಡಿಸಲಿಕ್ಕೆ ತಮ್ಮದೇನಾದರೂ ಸಮಾಲೋಚನೆಗಳು ಅಥವಾ ಸಮಾಲೋಚನಾ ಕೇಂದ್ರಗಳು ಆ ಥರದ ಏನಾದರೂ ವ್ಯವಸ್ಥೆಗಳಿದೆಯಾ ಸರ್?
1: ತಾವು ಹೇಳಿದಂಗೆ ಇತ್ತೀಚಿನ ನಗರೀಕರಣ ಆದಂಗೆ ನಮ್ಮಲ್ಲಿ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಅನಾಗರಿಕತೆ ಮತ್ತೆ ಅನಕ್ಷರಸ್ಥರು ಜಾಸ್ತಿ ಇರ್ತಿದ್ರು. ನಮ್ದು 50 ವರ್ಷ ಹಿಂದೆ ಹೋಯ್ತು. ಸಮಾಜದಲ್ಲಿ ಒಂದು ಭದ್ರತೆ ಇತ್ತು, ಈಗ ಭದ್ರತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಹೆಚ್ಚಿನ ಭದ್ರತೆ ಇತ್ತು. ಸಂಸ್ಕೃತಿ ಕಲ್ಚರ್ ಅನ್ನೋದಿತ್ತು ಮತ್ತೆ ಯಾವುದೇ ಆದ ಒಂದು ಒಳ್ಳೆ ಭಾವನೆಗಳಿದ್ದು.
2: ಹೌದು,
1: ಇತ್ತೀಚೆಗೆ ನಗರೀಕರಣ ಆಯ್ತಿದ್ದಂಗೆನೆ ಈ ಶಿಕ್ಷಣ ಜಾಸ್ತಿ ಆಯ್ತಂಗೆ ಕೆಲವರು ವೈಯಕ್ತಿಕವಾಗಿ ಹಾಮ್ ಅನ್ನೋದು ನೋಡಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾಕೆಂದ್ರೆ ಸಾಕಷ್ಟು ಕೇಸ್ಗಳು ಬರ್ತಾ ಇರ್ತವೆ ಹಾಮ್ ಅನ್ನೋದು, ಆ ಗಂಡ್ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು.
2: ಹೌದು,
1: ಆಮೇಲೆ ಸಮುದಾಯದ ಜೊತೆ ಇಲ್ದಿರೋದು ಅದು ಮೊದಲೇ ಡ್ರಾಬ್ಯಾಕ್. ಸಮುದಾಯ ಅಂದ್ರೆ ಅವಿಭಕ್ತ ಕುಟುಂಬ.
2: ಹೌದು,
1: ಅವಿಭಕ್ತ ಕುಟುಂಬದಲ್ಲಿ ಹಿಂದೆ ಏನಾಗ್ತಾ ಇತ್ತು, ಯಾವುದೇ ಸಣ್ಣ ಪುಟ್ಟದ ಮಗುಗೆ ಬೆಳಿಗ್ಗೆ ಏಳ್ಸ ಅಂತದ್ದು, ಇಲ್ಲ ರೈತ ಕುಟುಂಬ ಆಯ್ತು ಅಂದ್ರೆ ಅವರಿಗೆ ಹಸು ಕರಿಯಂತದ್ದು, ಹಸು ತೊಳೆಯಂತದ್ದು, ಉಲ್ಲಾಕದು, ಅದಲ್ದಂತೆ ಶಿಕ್ಷಣನು ಕೊಡ್ತಾ ಇತ್ತು. ಸಜ್ಜಿ ತಾತ ಒಂದ್ ಕಾಯಿಲೆ ಬಂತು ಅಂದ್ರೆ ಅಲ್ಲೇನೆ ಒಂದು ಕಷಾಯಕ್ಕೆ ಮಾಡ್ಕೊಡ್ತಾ ಇದ್ರು. ಈಗ ಏನಾಗ್ತೇವೆ, ಸಣ್ಣ ಪುಟ್ಟದ ಇದ್ರು ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ 1,000-2,000 ಬಿಲ್ ಮಾಡ್ತಾರೆ. ಈ ರೀತಿ ಇದಾಗಿ ಅವ್ರಿಗೆ ಚಿಕ್ಕದ್ರಿಂದನೇ ಈ ಅವಿಭಕ್ತ ಕುಟುಂಬದ ಸಂಬಂಧಗಳು ಇಲ್ಲ.
2: ಸರ್, ಒಂದು ಅವಿಭಕ್ತ ಕುಟುಂಬದ ಬೆಂಬಲ ಅಥವಾ ಹಿರಿಯರ ಮಾರ್ಗದರ್ಶನ ಸಲಹೆಗಳ ಕೊರತೆ ಇದೆ. ಆದ್ರೆ ಪ್ರಸ್ತುತ ತಾವು ಹೇಳದಂಗೆನೆ ಅದನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಉಪಕರಣಗಳು ಬಂದಿದೆ, ಅದರಲ್ಲಿ ಬಹುಮುಖ್ಯವಾದದ್ದು ಮೊಬೈಲ್. ಆ ಮೊಬೈಲ್ ನಿಂದ ಒಂದು ದುರಂತಗಳು ಅಥವಾ ಡಿಸ್ಟ್ರಾಕ್ಷನ್ಸ್ ಹೆಚ್ಚಾಗ್ತಾ ಇದ್ರೆ ಆ ಮೊಬೈಲ್ಗೋಸ್ಕರ ಕಳೆದ ಬಾರಿ ಬಹುಶಃ ವೈರಲ್ ಆಗಿತ್ತು ವಿಡಿಯೋ, ತನ್ನ ತಾಯಿಗೆ ಎಷ್ಟು ಹೊಡಿತು ಒಂದು ಮಗು, 11 ವರ್ಷದ ಮಗು. ಸೊ ಈ ವಿಚಾರಗಳನ್ನ ಇದನ್ನ ಹೇಗೆ ನಾವು ಕಡಿಮೆ ಮಾಡ್ಬೋದು ಕುಟುಂಬದಲ್ಲಿ ಅನ್ನೋದು ಕುರಿತು ಮಾತಾಡ್ತೀನಿ ಸರ್. ಆದ್ರೆ ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಕರೆಕ್ಟ್ ಆಗಿದೆ ಸರ್ ಎಸ್ ಸರ್, ಈ ಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ತಾವು ಹೇಳ್ದಂಗೆ ಬಹುಶಃ ಅದು ಅವಿಭಕ್ತ ಕುಟುಂಬದ ಕೊರತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದು ಕೂಡ ಒಂದು ಕಾರಣ. ಆದರೆ ಇವತ್ತು ಆ ಮಕ್ಕಳಿಗೆ ಸುಲಭವಾಗಿ ಸಿಗ್ತಾ ಇರುವ ಮೊಬೈಲು, ಆ ಮೊಬೈಲ್ ಮೊಬೈಲಲ್ಲಿ ಬರ್ತಾ ಇರುವಂಥ ಮಾಹಿತಿಗಳು, ಇದ್ರ ಮೇಲಾಗಿರುವಂಥ ಅಡಿಕ್ಷನ್ಸ್, ಸೊ ಇದನ್ನ ಡಿ ಅಡಿಕ್ಷನ್ ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಇಲಾಖೆ ಏನಾದರೂ ಯೋಜನೆ, ಯಾಕಂದರೆ ತಮ್ಮ ಮಕ್ಕಳಿಗೂ ತಾವು ಕಲ್ಯಾಣವನ್ನು ಬಯಸ್ತಾ ಇದ್ದೀರಿ, ಮಹಿಳೆಯರಿಗೂ ಕಲ್ಯಾಣವನ್ನು ಬಯಸ್ತಾ ಇದ್ದೀರಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ ಸೊ ಇದನ್ನು ರೆಡ್ಯೂಸ್ ಮಾಡಲಿಕ್ಕೆ ಏನಾದರೂ ವಿಶೇಷ ಯೋಜನೆಗಳನ್ನು ಮಾಡ್ಬೋದು ಅಥವಾ ಈಗಾಗಲೇ ಮಾಡಿದ್ದೀರಾ ಅಂತ?
1: ತಾವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈಗ ಪ್ರಸ್ತುತ ಸಮಸ್ಯೆಗಳು ಇರೋಂಥದ್ದು, ಯಾಕೆಂದರೆ ಆ ಮನೆಯಲ್ಲಿ ಕಾರ್ ಇಲ್ಲ ಅಂದ್ರೂ ಬೇಕಾದ್ರೆ ಇರ್ಬೋದೇನೋ, ಮೊಬೈಲ್ ಇಲ್ಲದಂತೇನೆ ಇರೋಕ್ಕಾಗಲ್ಲ. ಮಗುಗೂ ಬೇಕು, ನಮ್ಗೆ ಯಾವುದೇ ಒಂದು ಊಟ ಮಾಡ್ಬೇಕಾದ್ರೆ ಮಗು ಮೊಬೈಲೇ ತೋರಿಸ್ ಮಾಡ್ಬೇಕು, ಆ ಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟೈತೆ. ಹುಟ್ಟಬೇಕಾದ್ರೆ ಒಂದು ಮೊಬೈಲ್ ಬೇಕು ಅನ್ನಂಗೆ. ಇದರಿಂದ ತಾವು ಹೇಳ್ದಂಗೆ ಒಳ್ಳೇದು ಸಹ ಆಗಿದೆ, ಕೆಟ್ಟದ್ದು ಆಗ್ತದೆ. ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತದೆ ನನ್ನ ಭಾವನೆ, ಆ ಥರ ಆಗ್ತಾ ಇದೆ. ಬಟ್ ದುಷ್ಪರಿಣಾಮಗಳು ತಾವು ಹೇಳ್ದಂಗೆ ಅದರಿಂದ ಜಾಸ್ತಿನೇ ಆಗ್ತಾ ಇದೆ. ಈಗ ಯಾಕೆ ಅಂದರೆ ಮೊಬೈಲಿಂದ ಕೆಲವು ಅನಗತ್ಯ ವಿಷಯಗಳು, ರೀಲ್ಸ್ ಮಾಡೋಂಥದ್ದಾಗಿರ್ಬೋದು, ಅದರಲ್ಲೇ ಜಾಸ್ತಿ ಟೈಮ್ ಕಳೆಯೋದು, ಮಕ್ಕಳುಗಳು ಓದೋದು ಕಮ್ಮಿ ಆಗ್ತಾ ಇದೆ, ಮತ್ತು ಅವರು ದೈಹಿಕ ಅವರು ಏನು ಇವಾಗ ಜಿಮ್ ಇರ್ಬೋದು ಮತ್ತೊಂದು ಇರ್ಬೋದು ಆಟೋಪಾಟಗಳು ಹಿಂದೆ ಇದ್ವಲ್ಲ ಅವನು ಕಮ್ಮಿ ಆಗ್ತದೆ, ಮೊಬೈಲಲ್ಲೇ ಆಟೋಪಾಟಗಳು ಆಗ್ತಾ ಇದೆ. ಊಟದ ಟೇಸ್ಟೂ ಸಹ ಮೊಬೈಲಲ್ಲಿ ನೋಡೋಂಗಾಗ್ಬಿಟ್ಟೈತೆ, ಮಕ್ಕಳಿಗೆ ಊಟನೂ ಮಾಡೋದಿಲ್ಲ, ಅಲ್ಲೇ ನೋಡ್ಕೋತೀವಿ ಯಾವುದೇ ಒಂದು ಸಸ್ಯಾಹಾರ ಇರ್ಬೋದು ಇಲ್ಲ ಇದಿರ್ಬೋದು ಮಾಂಸಾಹಾರ ಇರ್ಬೋದು, ಆ ಮಟ್ಟದಲ್ಲಿ ಅದರಲ್ಲೇ ಟೈಮ್ ಕೊಡೋದು, ಯಾವುದೇ ಇದೆ ಅಂತ ರೀಲ್ಸ್ ನೋಡ್ಕೊಂಡಿರ್ಬೋದು. ಮತ್ತು ಅನಗತ್ಯವಾಗಿ ಕೆಲವು ಪೋರ್ನ್ ಇದು ಸಹ ಕೆಲವು ಬರ್ತಾ ಇದ್ವಿ, ಉದ್ರೇಕವಾಗುವಂಥದ್ದು, ಇವೆಲ್ಲ ಜಾಸ್ತಿ ಆಗ್ತದೆ. ಮಕ್ಳಿಗಾಗಿ ಈಸಿಯಾಗಿ ಸಿಗ್ತಾರಿಂದ ಸರ್ಕಾರನೂ ಕೆಲವನ್ನ ಕಡಿವಾಣ ಆಗ್ತಾ ಇದೆ, ಈಸಿಯಾಗಿ ಮೊಬೈಲ್ಸ್. ಈಗ ನಮ್ಮ ರಾಜ್ಯ ಸರ್ಕಾರನೇ 10 ವರ್ಷನೋ 12 ವರ್ಷದ ಒಳಗಡೆ ಮೊಬೈಲ್ ಕೊಡಬೇಡ್ದು ಅಂತ ಒಂದು ನಿಯಮ ತರಬೇಕು ಅಂತ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ನಮ್ಮ ಇಲಾಖೆನೂ ಪ್ರಯತ್ನ ಮಾಡ್ತಾ ಇದೆ. ಅದು ಆ ನಂತರ ಕೊಡು. ಈಗ ಆಲ್ರೆಡಿ ಕೆಲವು ಸಂಸ್ಥೆಗಳಲ್ಲಿ, ಈಗ ರಾಮಕೃಷ್ಣ ಆಶ್ರಮ ಇರ್ಬೋದು ನಮ್ಮ ಮೈಸೂರು ಸಮಯದಲ್ಲಿ, ಕೆಲವು ಮಂಗಳೂರುಗಳಲ್ಲಿ ಕೆಲವು ಸ್ಕೂಲ್ಗಳಿದ್ದಾವೆ, ಅವರು 10th 8th ವರೆಗೆ ಮೊಬೈಲೇ ಕೊಡೋದಿಲ್ಲ.
2: ಹೌದು,
1: ಮೊಬೈಲೇ ಕೊಡೋದಿಲ್ಲ. ನಿಮ್ಗೇನೇ ನಮ್ಗೆ ನೇರವಾಗಿ ಕೇಳಿ, ಬಾಂಧವ್ಯ ಇರ್ತದೆ, ಇಲ್ಲಿ ಬಾಂಧವ್ಯನೇ ಹೋಗ್ಬಿಟ್ಟಿರ್ತದೆ. ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಲೂ ಸರ್ಕಾರ, ರಾಜ್ಯ ಸರ್ಕಾರ ಚಿಂತನೆಯಲ್ಲಿದೆ. ಅದಲ್ಲದಂತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಈಗ ಆಲ್ರೆಡಿ ಮೊಬೈಲಿಂದ ಏನು ಪರಿಣಾಮ ಬೀರ್ತಾ ಇದೆ, ದುಷ್ಪರಿಣಾಮ, ಒಳ್ಳೇದೇನಾಗ್ತಾ ಇದಕ್ಕೆ ಭೇಟಿ ಬೇಚವೋ ಭೇಟಿ ಪಡವೋ ಅಂತ ಒಂದು ಕಾರ್ಯಕ್ರಮ, ಮಗುವನ್ನು ಹೆಣ್ಣು ಮಗುವನ್ನು ಉಳಿಸಿ ಮಗುವನ್ನು ಓದಿಸಿ ಅಂತ ಆ ಕಾರ್ಯಕ್ರಮದ ಜೊತೆ ಇದನ್ನು ಸೇರಿಸ್ಕೊಳ್ತಾ ಇದ್ವಿ. ಮೊಬೈಲಿಂದ ಏನೇನು ದುಷ್ಪರಿಣಾಮ ಆಗ್ತಾ ಇದೆ, ಮೊಬೈಲ್ ಯಾವ ಟೈಮಲ್ಲಿ ಇದು ಮಾಡಬೇಕು, ಏನೇನು ನೋಡಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಸಹ ಈಗ 15 ದಿವಸದಿಂದ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮರೆಗೆ, ಅವ್ರ ಸೂಚನೆ ಮರೆಗೆ ಒಂದು ಕಾರ್ಯಕ್ರಮ ಮಾಡ್ತವೆ. ಅದರಲ್ಲಿ ನಮ್ಮದು ವಿ ಕೇರ್ ಸಂಸ್ಥೆ ಅಂತ ಒಂದು NGO ಇದೆ, ಸ್ವಯಂ ಸಂಸ್ಥೆ ಕುಮದಿನಿ ಅಂತ ಇಲ್ಲೇ ಜೆ ಸಂಸ್ಥೆಯಲ್ಲಿ ಇದ್ದಾರೆ, ಅವ್ರ ಜೊತೆ ಸೇರಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲು ಈಗ ನಾವು ಹೋಬಳಿ ಮಾಡ್ತೇವೆ. ಅದರಲ್ಲಿ ಮೈಸೂರು ತಾಲೂಕಿಗೆ ಒಂದು ಪೈಲಟ್ ತಾಲೂಕು ಅಂತ ತಗೊಂಡಿದ್ವಿ. ಎಸ್ಪೆಷಲಿ ಮೊಬೈಲಿಂದ ಏನಾಗ್ತಾ ಇದೆ, ಓದುವ ಕಡೆ ಮಕ್ಕಳನ್ನ ಗಮನ ಹರಿಸ್ಬೇಕು, ಅಂದ್ರೆ ಪುಸ್ತಕ ಓದೋದೇ ಕಮ್ಮಿ ಆಗ್ಬಿಟ್ಟಿದೆ, ಈಗ ಪುಸ್ತಕ ಓದುವಂಥದ್ದು ಕಮ್ಮಿ ಆಗಿದೆ. ಆ ಕಡೆ ತರೋದಕ್ಕೋಸ್ಕರ ಒಂದು ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಈ ಲಾಸ್ಟ್ ಮಂತ್ ಇಂದ ಒಂದು ಮಾಡ್ತಾ ಇದ್ದೀವಿ.
2: ಎಸ್ ಸರ್, ಎಸ್ ಸರ್, ಖಂಡಿತ ಸರ್, ಅದರ ಬಗ್ಗೆ ಮುಂದುವರಿಸ್ತೀನಿ, ಮತ್ತೊಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ ನಮಸ್ತೆ
4: ನಮಸ್ತೆ
2: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ರಿ ಮಾತಾಡಿ ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ರಿ ಮೇಡಮ್?
4: ಸರ್ ನಮಸ್ತೆ, ನಾನು ಕೇರಳ ತಾಲೂಕಿಂದ ಮಾತಾಡ್ತಿದ್ದೀನಿ.
2: ತಮ್ಮ ಹೆಸರು ಹೇಳ್ಬೋದಾ?
4: ಚಂದ್ರಿಕಾ ಸರ್. ನಮಸ್ತೆ ಸರ್.
2: ಹೇಳಿ.
1: ನಮಸ್ಕಾರ
2: ಚಂದ್ರಿಕಾ ಮೇಡಮ್, ಹೇಳಿ.
4: ಸರ್ ನಾನು ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
2: ಸಂತೋಷ, ಹೇಳಿ ಮೇಡಮ್.
4: ನಮಗೂ ನಮ್ಮ ಕೇರ್ನಗರ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಗೆ ಫೋನಲ್ಲಿ ಇದು 2G ಸೆಟ್ ಆಗಿರೋದ್ರಿಂದ ಸರ್ ಯಾವ್ದೇ ಕೆಲಸಗಳು ಮಾಡಕ್ಕೆ ನಮ್ಗೆ ಇದ್ರಲ್ಲಿ ಸ್ಟೋರೇಜ್ ಸಾಕಾಗಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ, ಒಂದೊಂದ್ ಕಡೆ ಪ್ರಾಬ್ಲಮ್ ಆಗತ್ತೆ ಸರ್. ಹಂಗಾಗಿ ಮೊಬೈಲ್ ನ ಇನ್ನೊಂದ್ ಸ್ವಲ್ಪ ಉತ್ತಮ ಮಟ್ಟದ ಕೊಟ್ರೆ, ಲ್ಯಾಪ್ಟಾಪ್ ಕೊಡೋ ವ್ಯವಸ್ಥೆ ಮಾಡಿಸಿದ್ರೆ, ಈಗ ಎಸ್ ಐ ಆರ್ ಮಾಡ್ತಿದೀವಿ, ಮತ್ತೀಗ ಭಾಗ್ಯ ಗೃಹಲಕ್ಷ್ಮಿದು ಬಂದ್ರೆ ಹಿಂಸೆ ಆಗುತ್ತೆ ಸರ್ ಕೆಲಸ ಎಲ್ಲ ಮಾಡ್ಲಿಕ್ಕೆ. ಹಂಗಾಗಿ ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ, ಒಂಚೂರು ಈಗಿನ ಜನರೇಷನ್ ಗೆ ತಕ್ಕಂತೆ ಫೋನ್ ಅಪ್ಗ್ರೇಡ್ ಮಾಡಿಕೊಟ್ರೆ.
2: ಅಲ್ಲ ಖಂಡಿತ ಆತರದ ಅವಕಾಶ ಇದ್ರೆ ಖಂಡಿತವಾಗ್ಲು ನಿಮ್ಗೆ, ಯಾಕಂದ್ರೆ ಸ್ಪೀಡ್ ಇಂಪಾರ್ಟೆಂಟ್ ಆಗುತ್ತೆ ಕೆಲಸ ಮಾಡ್ಬೇಕಾದ್ರೆ. ಖಂಡಿತ ಬಹುಶಃ ಸ್ಪೀಡ್ ಅಂಡ್ ಸ್ಪೇಸ್ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ. ಸರ್ ಏನು ಹೇಳ್ತಾರೆ?
1: ಚಂದ್ರಿಕಾ ಅವರೇ, ನಿಮ್ಗೆ ಧನ್ಯವಾದಗಳು. ನಮಸ್ಕಾರ, ಕೆ ಆರ್ ನಗರದಿಂದ ಮಾತಾಡ್ತಾ ಇದ್ದೀರಿ. ಯಾವ ಊರು ತಾವು ಅಲ್ಲಿ? ಓ ವೆರಿ ಗುಡ್, ಸಾಲಿಗ್ರಾಮ ಹೊಸ ತಾಲೂಕಾಗಿದೆ ಈಗ. ಈಗ ಇದ್ರ ಬಗ್ಗೆ ನಿನ್ನೆ ತಾನೇ ನಿಮ್ಮ ಸಂಘ ಸಂಸ್ಥೆಗಳಿದ್ದಾವೆ, ಕುಂದುಕೊರತೆ ಸಭೆ ಮಾನ್ಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಿಮ್ಮ ತಾಲೂಕವರು ಸಹ ಬಂದಿದ್ರು, ಜಿಲ್ಲಾ ಮಟ್ಟದಿಂದನು ಬಂದಿದ್ರು. ಇದು ಸಹ ಒಂದು ಪ್ರಮುಖವಾದ,
4: ರಾಣಿಯವರು
1: ಬಂದಿದ್ರು, ಈ ಪ್ರಮುಖವಾಗಿ ಇದನ್ನ ನಿನ್ನೆ ಚರ್ಚೆ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಸರ್ಕಾರ ಕೊಡ್ತಾ ಇರೋದು ಒಂದು ರ್ಯಾಮ್ಸ್ ಅಂತ ಏನಿರ್ತದೆ, ಮತ್ತೆ ನ್ಯೂ ಗ್ರೇಡ್ ಅಪ್ಗ್ರೇಡೇಷನ್. ಈಗ ಯಾಕೆಂದ್ರೆ ಎಲ್ಲಾ ಮಾಹಿತಿ ಎಸ್ ಐ ಆರ್ ನೀವೇ ಮಾಡ್ತಾ ಇದ್ರಿ, ಬಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಜಿಲ್ಲಾಧಿಕಾರಿಗಳು ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಸಹ ಈ ಮುಖಾಂತರ ನಮ್ಮ ಜೆ ಎಸ್ ಎಸ್ ರೇಡಿಯೋ ಮುಖಾಂತರ ನಿಮ್ಗೆ ಅಭಿನಂದನೆ ಸಹ ಸಲ್ಲಿಸ್ತೇನೆ, ಬಾರಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ರಿ. ಅಪ್ಗ್ರೇಡೇಷನ್ ಮಾಡೋದಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ಚಿಂತನೆ ಮಾಡಿ ನೆಕ್ಸ್ಟ್ ನಿಮ್ಗೆ ರ್ಯಾಮ್ಸ್ ಅನ್ನು ಜಾಸ್ತಿ ಇರೋದನ್ನ ಮಾಡಕ್ಕೆ 100%
4: ಬೇರೆ ಆಪ್ಸ್ ಯಾವ್ದು ನಾವು ಇನ್ಸ್ಟಾಲ್ ಮಾಡಕ್ ಆಗಲ್ಲ ಸರ್, ನಮ್ದು ಬೇರೆ ವೈಯಕ್ತಿಕ ಆಗ್ಬಿಟ್ರೆ ಬೇರೆ ಇನ್ಯಾವ್ದು ಆಪ್ ಇನ್ಸ್ಟಾಲ್ ಮಾಡಕ್ಕಾಗಲ್ಲ, ಸ್ಟೋರೇಜ್ ಸಾಕಾಗಲ್ಲ, ಒಂದೊಂದ್ಸಲ ರಿಸೀವ್ ಮಾಡಿದ್ರೆ ಕಟ್ಟೆ ಆಗಲ್ಲ ಫೋನು, ಆತರ ಸಮಸ್ಯೆ ಇದೆ ಸರ್.
1: ಹೌದು, ತಾವು ಇನ್ನೂ ಒಂದು ಹೇಳಿದ್ರೆ ಲ್ಯಾಪ್ಟಾಪ್ ಟ್ಯಾಬ್ ಏನಾರ ಕೊಡ್ಸೋದಕ್ಕಾದ್ರೆ ಅದು ಇನ್ನೂ ಈಸಿ ಆಗ್ತದೆ ಅಂತ. ಅದು ಒಳ್ಳೆ ಸಲಹೆ,
4: ಸ್ವಲ್ಪ ಜನಕ್ಕೆ ದೂರದೃಷ್ಟಿ ಇರುತ್ತೆ, ವಯಸ್ಸಾದವರು ಯೂಸ್ ಮಾಡಕ್ ಬರಲ್ಲ ಸರ್, ದೂರದೃಷ್ಟಿ ಹತ್ತಿರ ದೃಷ್ಟಿ ಎಲ್ಲ ಇರೋರಿಗೆ ಫೋನ್ ಇಟ್ಕೊಂಡು, ಈಗ ನಾವು ಫೋನ್ ಅಲ್ಲಿ ಅಂಗನವಾಡಿಲಿ ಕೆಲಸ ಮಾಡ್ತಾ ಕೂತಿದ್ರು ಪೇರೆಂಟ್ಸ್ ಬಂದಾಗ ಏನಂತಾರೆ ಅಂದ್ರೆ, ಓ ಇವ್ರು 3 ಹೊತ್ತು ಫೋನ್ ಇಟ್ಕೊಂಡು ಕೂತಿದ್ದಾರೆ ಅಂತ ಇರ್ತಾರೆ. ಈಗ ನಾವು ಪೋಷಣ್ ಟ್ರ್ಯಾಕರ್ ಅದ್ರಲ್ಲಿ ಮಾಡ್ಬೇಕು, ಮಾರ್ನಿಂಗ್ ಬೆಳಗ್ಗೆ ಬಂದ್ರೆ ಅರ್ಧ ಗಂಟೆ ನಾವು ಫೋನ್ ಅಲ್ಲೇ ಕೆಲಸ ಆಗ್ತಿರ್ತೆ. ಎಸ್ ಐ ಆರ್ ಬಂದು ನಾವು ಅವ್ರಿಗೂ ಬಿಎಲ್ಒ ಅಲ್ಲ, ನಾನು ಆದ್ರೂ ಬಿಎಲ್ಒ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಿದೀವಿ.
1: ಸಾಹಿತ್ಯೋಗಿ ಮಾಡ್ತಾ ಇದಾರಲ್ಲ ನೀವಿಲ್ಲ ಅಂದ್ರೂ, ನಮ್ಮಲ್ಲಿ ಮೈಸೂರು ಜಿಲ್ಲೆ 1300 ಜನ ಮಾಡ್ತಾ ಇದಾರೆ, ಚೆನ್ನಾಗಿ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಲ್ಯಾಪ್ಟಾಪ್ ಬಗ್ಗೆ ನಾವು ನಿಜವಾಗ್ಲೂ ಸರ್ಕಾರ ಜೊತೆಗೆ ಹೊಸ ಸಚಿವರು ಸಹ ಬರ್ತಾರೆ, ಇದನ್ನ ಪ್ರಮುಖವಾಗಿ ನಾನೇ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡೋಕೆ ಪ್ರಯತ್ನ ಅಂತೂ ಮಾಡ್ತೀನಿ.
2: ಧನ್ಯವಾದಗಳು, ನಮಸ್ತೆ. ಎಸ್ ಸರ್, ಸಾಕಷ್ಟು ಸೌಲಭ್ಯಗಳು ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಮಕ್ಕಳಾಗಲಿ ಮಹಿಳೆಯರಾಗಲಿ, ಅದನ್ನು ಒದಗಿಸ್ಲಿಕ್ಕೆ ಇರುವಂಥ ಸವಾಲುಗಳು ಕುರಿತ ಸಾಕಷ್ಟಿದೆ. ಈ ಥರದ ಸವಾಲುಗಳು, ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಸೊ ಬಹುಶಃ ಆ ಸವಾಲುಗಳ ನಡುವೆಯೂ ಒಂದೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ನಮ್ಮ ಕಡೆಯಿಂದಲೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಸರ್, ಒಟ್ಟಾರೆ ನಾವು ನೋಡೋದಾದರೆ ಇವತ್ತು ಸೀಮಿತ ಅವಧಿಯಲ್ಲಿ ನಾವು ಮಾತನಾಡ್ತಾ ಇದ್ವಿ, 1 ಗಂಟೆಯಲ್ಲಿ ನಿಮ್ಮ ದೊಡ್ಡ ಇಲಾಖೆ ಬಗ್ಗೆ ಮಾತನಾಡಲಿಕ್ಕೆ ಕಷ್ಟ. ಸೊ ಇವತ್ತಿಗೆ ಸೀಮಿತವಾಗಿ ನಾವು ಹೇಳೋದಾದರೆ ಮಕ್ಕಳು ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಏನೆಲ್ಲ ಹೊಸದಾದ ಒಂದು ಆಲೋಚನೆಗಳನ್ನು ಮಾಡ್ತಾ ಇದ್ರಿ, ನಾನು ಆವಾಗಲೇ ಪ್ರಸ್ತಾಪಿಸಿದೆ. ಇದಕ್ಕೊಂದು ಆಪ್ತ ಸಮಾಲೋಚನೆ ಮೂಲಕ ತಾವು ಹೇಳಿದ್ರಿ ಮೊಬೈಲ್ ಅಡಿಕ್ಷನ್ಸ್ ಕುರಿತು ಅದನ್ನ ಡಿ ಅಡಿಕ್ಷನ್ ಮಾಡಲಿಕ್ಕೆ ಸಾಕಷ್ಟು ಒಂದಷ್ಟು ಪ್ರಯತ್ನಗಳು ಯೋಜನೆಗಳನ್ನ ಮಾಡ್ತಾ ಇದ್ರಿ ಅಂತ. ನಂದು ಒಂದು ಕೋರಿಕೆ ಇದೆ ಸರ್, ಈ ಮೂಲಕ ಒಂದು ಪೇರೆಂಟಿಂಗ್ ಅನ್ನುವ ಒಂದು ಇದರಲ್ಲಿ ಟೈಟಲ್ ಅಲ್ಲಿ ಅಥವಾ ಒಂದು ಅವರಿಗೆ ಒಬ್ಬ ಪೇರೆಂಟ್ ಆಗಿ ಮಕ್ಕಳನ್ನ ಸಂಭಾಳಿಸಬೇಕು ಅಂದ್ರೆ ಅದು 0 ಏಜ್ ಇಂದ ಅಡೋಲೆಸೆಂಟ್ ಏಜ್ ತಲುಪಿ ಮತ್ತೆ ಯಂಗ್ ಏಜ್ ಬರೋವರೆಗೂ ಮಕ್ಕಳಿಗೆ ಒಂದಷ್ಟು ಮಾರ್ಗದರ್ಶನ ನೀಡುವಂತ ಶಕ್ತಿಯನ್ನ ಪೋಷಕರಿಗೂ ಕೂಡ ನಾವು ನೀಡಬೇಕಾಗುತ್ತೆ. ಸೊ ಪೋಷಕರ ಜ್ಞಾನವನ್ನು ವಿಸ್ತರಿಸಲಿಕ್ಕೆ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡಲಿಕ್ಕೆ ಏನಾದರೂ ಒಂದು ಆಲೋಚನೆಯನ್ನು ಮಾಡ್ಬೋದಂತ ನಾನು ಕೂಡ ಕೇಳ್ಕೊತೀನಿ ಸರ್. ಪೇರೆಂಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ತಾವು ಹೇಳಿದ್ರಿ ಅಡೋಲೆಸೆಂಟ್ ಏಜಲ್ಲಿ ಮಕ್ಕಳು ಪೋಷಕರನ್ನು ಬಿಟ್ಟು ಹೊರಗಡೆ ಓಡೋಗುವಂಥದ್ದು, ಯಾರ ಜೊತೆನೇ ಹೋದ್ರು ಅನ್ನೋ ಕಂಪ್ಲೇಂಟ್ಸ್ಗಳನ್ನ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ ಇದು ಒಂದು ಮಕ್ಕಳಿಗೆ ಬೇಕಾದಂಥ ಸಂಸ್ಕಾರ ವಿಚಾರಗಳು ಹೌದು, ಆದರೆ ಇನ್ ದ ಸೇಮ್ ಟೈಮ್ ಮಕ್ಕಳಿಗೆ ಪೋಷಕರು ಹೇಗೆ ಸಂಸ್ಕಾರವನ್ನು ಅಥವಾ ವಿಚಾರವನ್ನು ಮುಟ್ಟಿಸ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ ಅಳವಡಿಸ್ಕೊಂಡಿದ್ದಾರೆ, ಇದು ಕೂಡ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಪೇರೆಂಟಿಂಗ್ ಕುರಿತು ಒಂದಷ್ಟು ಯೋಜನೆಗಳನ್ನು ತರಬಹುದಾ ಅನ್ನೋದು ನನ್ನ ಸಲಹೆ ಸರ್. ಸರ್, ಒಟ್ಟಾರೆ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ?
1: ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ, ಯಾಕೆಂದರೆ ಸಮುದಾಯಕ್ಕೇನೆ ನಾವು ಇಲ್ಲಿ ಶಿಕ್ಷಣ ಕೊಡಬೇಕು. ಏನು ಹೇಳಿದ್ರೆ ಸಮುದಾಯ ಮತ್ತು ಪೇರೆಂಟಿಂಗ್, ತಂದೆ ತಾಯಿಗಳು ಇರ್ಬೋದು, ಜವಾಬ್ದಾರಿ ಅನ್ನೋದು ಅವ್ರಿಗೆ ಜಾಸ್ತಿ ಇರುತ್ತೆ. ಅವ್ರಿಗೇನೆ ಸರ್ ನಾವು ಈಗ ಒಂದು ಶಿಕ್ಷಣ ಅಂದರೆ ಒಂದು ಏನೀಗ ಏನು ಹೇಳಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಒಂದು ನಮ್ಮ ತಾಲೂಕಿನ ಒಂದು ಪೈಲಟ್ ಅಂತ ಪ್ರಾಜೆಕ್ಟ್ ತಗೊಂಡಿದ್ವಿ ಎನ್ ಜಿ ಒಗಳು ಮತ್ತು ಇಲಾಖೆ ಜೊತೆ ಸೇರಿ ಇದನ್ನು ಮಾಡೋದಕ್ಕೆ ಈಗ ಲಾಸ್ಟ್ ಮಂತ್ ಬಂದರೆ ಇನ್ನೂ ಎಲ್ಲ ಜಿಲ್ಲೆಗಳು ಅಂದರೆ ಒಂದು ಮಹಿಳೆಯರಿಗೆ ಅಭದ್ರತೆಯಿಂದ ಇದಾಗಬಾರ್ದು ಅಂದರೆ ಮೈಸೂರು ಜಿಲ್ಲೆ ಮಹಿಳೆಯರಿಗೆ ಸುರಕ್ಷತೆ ಜಿಲ್ಲೆ ಅಂತ ಒಂದು ಅಭಿಯಾನ ಇಟ್ಕೊಂಡಿದ್ವಿ ಅದು ಒಂದು ಮಾಡಬೇಕು ಈಗ ಅವರಿಗೆ ಡಿ ವಿ ಐ ಅಂದರೆ ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇರೋದು ಅದು ಕಮ್ಮಿ ಆಗಬೇಕು ಎಲ್ಲೂ ಸಹ ನಡಿಬೇಡ್ದು ಅಂತ ಅದೇ ರೀತಿ ಮಕ್ಕಳ ಮೇಲೆ ಅಂದರೆ ಮಕ್ಕಳು ಅಂದರೆ ಚೈಲ್ಡ್ ಮ್ಯಾರೇಜು ಬಾಲ್ಯ ವಿವಾಹ ಆಗಂಥದ್ದು ನಮ್ಮ ಜಿಲ್ಲೆ ಬಾಲ್ಯ ವಿವಾಹ ರಹಿತ ಜಿಲ್ಲೆ ಆಗಬೇಕು ಎಲ್ಲೂ ಸಹ ಆಗೋದು ಈಗ ಆಲ್ರೆಡಿ ಒಂದು 20-25 ಗ್ರಾಮ ಪಂಚಾಯತ್ಗಳು ಬಾಲ್ಯ ರಹಿತ ಜಿಲ್ಲೆ ಪಂಚಾಯತ್ಗಳು ಅಂತ ಮಾಡಿದ್ದೀವಿ ಘೋಷಣೆ ಮಾಡಿದ್ದೀವಿ ಅದೇ ರೀತಿ ನಾವು ಇಡೀ ಜಿಲ್ಲೆಗಳು ಈಗ 255 ಗ್ರಾಮ ಪಂಚಾಯತ್ಗಳಿದ್ವಿ ಅವಕ್ಕೆಲ್ಲರೂ ಒಂದು ಯೋಜನೆ ಹಾಕಂತೀವಿ ಈಗ ಪ್ರಮುಖವಾಗಿ ನಮ್ಮಲ್ಲಿ ನಮ್ಮ ಮೈಸೂರು ಸಿಟಿ ಈಗ ಟಿ ನರಸೀಪುರ ಇರ್ಬೋದು ಎಚ್ ಡಿ ಕೋಟೆ ಕೇವಲ ಏನು 15 ಕಿಲೋಮೀಟರ್ ಮೈಸೂರು ನಗರ ಬಿಟ್ಟ ತಕ್ಷಣ ಹೊಂಡ ಆದ ತಕ್ಷಣ ಟಿ ನರಸೀಪುರ ಸಿಗ್ತದೆ ಇವತ್ತು ಅಲ್ಲಿ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ಗಳೇ ಅವ್ರಿಗೆ ಶಿಕ್ಷಣ ಕೊಡೋದು ಅಂದರೆ ಆ ಚೈಲ್ಡ್ ಮ್ಯಾರೇಜ್ ಆದರೆ ಏನು ಶಿಕ್ಷೆ ಆಗ್ತಾ ಇದೆ ಮತ್ತು ಅದರಿಂದ ದೈಹಿಕವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಮಾನಸಿಕವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನು ನಾವು ಅವರಿಗೆ ನಾವು ತಿಳುವಳಿಕೆ ಕೊಡುವ ಅದರಲ್ಲಂತ ರನ್ನವೇಗಳು ಜಾಸ್ತಿ ಆಗ್ತಾ ಇದೆ ಹುಡುಗಿರು ಬಿಕಾಸ್ ಆಫ್ ಮೊಬೈಲಿಂದನೂ ಆಗಿರ್ಬೋದು ನಮ್ಮ ತಂದೆ ತಾಯಿಗಳು ಒಂದು ಟೈಮ್ ಅವ್ರ ಜೊತೆ ಕೊಡಕ್ಕಾಗ್ದಂತೆ ಇದು ಸಹ ಜಾಸ್ತಿ ಆಗ್ತಾ
2: ಇದೆ ಬಾಂಡಿಂಗ್ ಕೊರತೆ
1: ಬಾಂಧವ್ಯ ಅದು ಕಮ್ಮಿ ಆಗ್ತಾ ಇದೆ ಅದರಿಂದ ಏನಾಗ್ತದೆ ಮಕ್ಕಳುಗಳಿಗೆ ಎಲ್ಲಿ ಈಸಿಯಾಗಿ ಸಿಗ್ತವೆ ವಸ್ತುಗಳು ಅಲ್ಲಿ ಹೋಗಿ ಆಕರ್ಷಣೆ ಹಾಕಿ ತಂದೆ ತಾಯಿಗಳೇ ಬೇಡ ಅನ್ನೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ 250 ಚೈಲ್ಡ್ ಮ್ಯಾರೇಜ್ಗಳು ಆಗಿಲ್ಲ ಚೈಲ್ಡ್ ಮ್ಯಾರೇಜ್ ನಡೆಯೋಕ್ಕೆ ಪ್ರಯತ್ನ ಮಾಡಿದ್ರು ಅದ್ರಲ್ಲಿ ತಡೆಗಟ್ಟಿದ್ದೀವಿ ಒಂದು 170-180 ಅದರಲ್ಲಿ ಒಂದು 30 ಚೈಲ್ಡ್ ಮ್ಯಾರೇಜ್ ಮಾತ್ರ ಆಗಿದೆ ಚೈಲ್ಡ್ ಮ್ಯಾರೇಜ್ ಆದ ತಕ್ಷಣ ಪೋಕ್ಸೋ ಆಗ್ಬಿಡ್ತದೆ
2: ಹೌದು
1: ಬಿಲೋ 18 ಇಯರ್ಸ್ ಆದ ತಕ್ಷಣನೇ ಈ ಥರದನ್ನ ತಡೆಗಟ್ಟಕ್ಕೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತರು ಅದು ಒಂದು ಅಂದರೆ ಪೋಕ್ಸೋರಹಿತ ಜಿಲ್ಲೆ ಆಗಬೇಕು ಬಾಲ್ಯ ವಿವಾಹ ರಹಿತ ಜಿಲ್ಲೆಗಳಾಗಬೇಕು ಅನ್ನೋದಕ್ಕೆ ನಾವು ಒಂದು ಕೆಲವು ವಿಷನ್ಸು ಏನಿದು ಅದನ್ನ ಇಟ್ಕೊಂಡಿದ್ದೀವಿ ಇದು ನಾನು ಪ್ರಮುಖ ಮಾಡಿದೆ ನಿಮ್ಮಲ್ಲಿ ಈ ಒಂದು ಜೆ ಎಸ್ ಎಸ್ ರೇಡಿಯೋ ಮುಖಾಂತರ ಎಲ್ಲ ಇವರಿಗೆ ನಮ್ಮ ಕೇಳುಗರಿಗೆ ಏನು ಕೇಳೋದು ದಯವಿಟ್ಟು ಎಲ್ಲೂ ಸಹ ಬಾಲ್ಯ ವಿವಾಹ ಮಾಡೋಕ್ಕೆ ಹೋಗ್ಬೇಡಿ
2: ಎಸ್ ಸರ್
1: ಅದನ್ನೇ ಮಾಡ್ಕೊಳ್ಳಿ ಇದು ಮುಖಾಂತರ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ ನಮ್ಮ ಇಲಾಖೆ ಸತತವಾಗಿ ಕೊಡ್ತಾ ಇದ್ರೆ ಎಷ್ಟು ಸುಮಾರು ನಮ್ಮಲ್ಲೇನೆ ಒಂದು 5,000 ಜನ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ 5,000 ಬರೀ ಚೈಲ್ಡ್ ಮ್ಯಾರೇಜು ಪೋಕ್ಸು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಏನು ಮೊಬೈಲ್ ಅಡಿಕ್ಟ್ ಆಗೋಂಥದ್ದು ಇದ್ರ ಬಗ್ಗೆ ಎಲ್ಲ ಆದ್ರೂ ಸಹ ಇನ್ನೂ ಕೆಲವು ನಮ್ಗೆ ಗೊತ್ತಿಲ್ಲದಂಗೆ ಎಲ್ಲೋ ಕದ್ದಿ ಮದ್ದಿ ಈ ಥರ ಮಾಡೋ ಅಂಥದ್ದು ನಾವಂತೂ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಹಿಂದೆ ಇದನ್ನು ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರು ಅವರು ಸಹ ಹೇಳಿದೆ ದಯವಿಟ್ಟು ನೋಡಿ ಬಾಲ ಗರ್ಭಿಣಿಯರು ನಮ್ಮಲ್ಲಿ 1,200 ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರು ಮಾಡಿದ್ವಿ ಆಗ್ಬಿಡ್ತಾ ಅದಕ್ಕೆ ವಿವಿಧ ಕಾರಣಗಳಿದೆ ಬಡತನ ಒಂದೇ ಅಂತಲ್ಲ ಅಭದ್ರತೆ ಇರ್ಬೋದು ಮೊಬೈಲ್ ಇರ್ಬೋದು ಅವ್ರಿಗೆ ತಿಳುವಳಿಕೆ ಇಲ್ದಂತಿರ್ಬೋದು ಬಾಲ ಗರ್ಭಿಣಿಯರು ಅದು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿದೆ ನೋಡಿ ಅದ್ರ ಬಗ್ಗೆ ಇದಾಗ್ತಾರೆ ಅವೇರ್ನೆಸ್ಗಳು ಅದನ್ನು ಸಹ ಕೊಡ್ತಾ ಇದ್ವಿ ಅದರಿಂದ ದಯವಿಟ್ಟು ಬಾಲ್ಯವ ಮಾಡಕ್ಕೆ ಹೋಗ್ಬಿಡಿ ನಿಮ್ದು ಏನೇ ಮಾಹಿತಿ ಇದ್ರೂ ಇವತ್ತು ಅಂಗೈಲೇ ಸಿಗ್ತಾ ಇದೆ ಫೋನ್ ಮಾಡಿ ನಮ್ಮ ಇಲಾಖೆನ ಮೀಟ್ ಆಗಿ ಜಿಲ್ಲಾಧಿಕಾರಿ ಜಿಲ್ಲಾ ಕಚೇರಿ ಇದೆ ಜಿಲ್ಲಾ ಪಂಚಾಯತ್ ಇದೆ ಹಾಗೆ ಅಂತ ನಾನು ಒಂದು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ
2: ಎಸ್ ಸರ್ ಸರ್ ಖಂಡಿತ ಸರ್ ಬಹಳ ಸಂತೋಷ ಆಯಿತು ತಮ್ಮ ಜೊತೆ ಮಾತನಾಡಿ ಸಾಕಷ್ಟು ವಿಚಾರಗಳನ್ನು ಈ ಸೀಮಿತ ಅವಧಿಯಲ್ಲಿ ತಾವು ಹಂಚಿಕೊಂಡಿದ್ದೀರಿ ಸರ್ ವಿಶೇಷವಾಗಿ ತಾವು ಹೇಳುವಾಗ ಹೇಳಿದ್ರಿ ಇಲಾಖೆ ಸಾಕಷ್ಟು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೆ ಸೊ ಮತ್ತಷ್ಟು ಯೋಜನೆಗಳನ್ನು ಕೂಡ ಮಾಡಿಕೊಂಡಿದ್ದೆ ಆದರೆ ಅದರ ಜೊತೆ ಸಮುದಾಯದ ಸಹಭಾಗಿತ್ವ ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ತಾವು ಹೇಳಿದಂಗೆ ಪೋಷಕರು ಕೂಡ ಜಾಗೃತರಾಗಬೇಕು ಮಾಹಿತಿಗಳನ್ನು ಪಡ್ಕೊಳ್ಬೇಕು ಕೌಶಲ್ಯಯುತರಾಗಬೇಕು ಮಕ್ಕಳ ಜೊತೆ ಹೇಗೆ ನಡ್ಕೊಳ್ಬೇಕು ಅವ್ರಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಇವೆಲ್ಲವನ್ನು ಅಳವಡಿಸ್ಕೊಂಡಾಗ ಈ ರೀತಿಯ ರನ್ವೇಗಳು ಅಥವಾ ಡಿಸ್ಪ್ಯೂಟ್ಗಳನ್ನು ಗೊಂದಲಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಖಂಡಿತ ಸವಾಲುಗಳು ಕೂಡ ಇದೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಸಹವಾಸ ಹೆಚ್ಚಾಗಿ ಅದರಿಂದ ಒಳಿತಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇದೆ ಅದನ್ನು ಹೇಗೆ ಒಳಿತಾಗಿ ಕನ್ವರ್ಟ್ ಮಾಡ್ಕೊಬೇಕು ಆ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇಲಾಖೆ ಅವರ ಜೊತೆಗಿದೆ ಮಾರ್ಗದರ್ಶನ ನೀಡುತ್ತೆ ಎನ್ನುವ ಒಂದು ಸಲಹೆಯನ್ನು ಸಂದೇಶವನ್ನು ತಾವು ನೀಡಿದಿರಿ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್
1: ತಮ್ಮ ಸಹ ಗೌರವಪೂರ್ವಕ ಧನ್ಯವಾದ
2: ಧನ್ಯವಾದ ಸರ್ ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಸೇವಾ ಸೌಲಭ್ಯಗಳು ಹಾಗೂ ಅದರ ಕಾರ್ಯಚಟುವಟಿಕೆಗಳ ಕುರಿತ ವಿಶೇಷ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
5: ಪ್ರಿಯ ಕೇಳುಗರೆ, ಇದುವರೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಡೆದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

0: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವಧ್ವನಿ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈ ಸರಣಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ವಿಚಾರದಲ್ಲಿ ಇರುವ ಭಯ, ಆತಂಕ ಮತ್ತು ಗೊಂದಲಗಳನ್ನು ನಿವಾರಿಸಿ ಪ್ರತಿಯೊಬ್ಬರೂ ಉತ್ತೀರ್ಣರಾಗುವ ಹಾಗೂ ಉನ್ನತ ಶ್ರೇಣಿ ಪಡೆಯುವ ಉದ್ದೇಶದಿಂದ ಆರಂಭವಾಗಿರುವ ಈ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡಲಿದ್ದೀವಿ ಎಸ್ಎಸ್ಎಲ್ಸಿ ಪಠ್ಯಪುಸ್ತಕಗಳಲ್ಲಿ ಒಂದಾದ ವಿಜ್ಞಾನ ವಿಷಯ ಕುರಿತು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರುತ್ತಾರೆ. 2026 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಜ್ಞಾನ ವಿಷಯ ಕುರಿತು, ಅದರ ಪೂರ್ವ ಸಿದ್ಧತೆ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯ ವಿಜ್ಞಾನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅಂಕ ಪಡೆಯಲು ಅಥವಾ ಫಲಿತಾಂಶವನ್ನು ಪಡೆಯಲು ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ತಜ್ಞ ಶಿಕ್ಷಕರ ಜೊತೆ ಮಾತನಾಡಬಹುದು. ಆದರೆ ಮೊದಲ ಅರ್ಧ ಗಂಟೆ ಶಿಕ್ಷಕರು ಕೊಡುವ ಸಲಹೆಗಳನ್ನು ಆಲಿಸಿ ನಂತರ ಅರ್ಧ ಗಂಟೆಗಳ ಕಾಲ ತಮ್ಮ ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದಲ್ಲಿ ಕೇಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8926725912. ಮತ್ತೊಂದು ದೂರವಾಣಿ ಸಂಖ್ಯೆ 0821254563. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದ ಸರ್.
1: ಬಹಳ ಸಂತೋಷ ಆಗುತ್ತೆ ತಾವಿಬ್ಬರು ಬಿಡುವು ಮಾಡಿಕೊಂಡು ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದಿದ್ದೀರಿ. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಆಯಾ ಶಿಕ್ಷಕರು ಪಾಠ ಮಾಡೇ ಮಾಡ್ತಾರೆ. ಎಲ್ಲ ಶಿಕ್ಷಕರು ಚೆನ್ನಾಗೇ ಪಾಠ ಮಾಡ್ತಾರೆ. ಆದರೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರ ಕೊರತೆ ಇರಬಹುದು, ಅಥವಾ ಮಕ್ಕಳಿಗೆ ಇನ್ನೊಬ್ಬರ ಮಾತಿನಲ್ಲಿ ಕೇಳುವಾಗ ಬೇರೆ ಆಕರ್ಷಣೆ ಕೂಡ ಇರಬಹುದು. ಎಲ್ಲವನ್ನ ನೀಗಿಸಿ ಒಟ್ಟಾರೆ ತಮ್ಮ ಫಲಿತಾಂಶದಲ್ಲಿ ಹೆಚ್ಚಿಸುವಂಥದ್ದು ಅಥವಾ ತಮ್ಮ ಶ್ರೇಣಿಯಲ್ಲಿ ಉನ್ನತ ಅಂಕಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಹಲವು ಪ್ರಯತ್ನಗಳಲ್ಲಿ ಒಂದು ಈ ಒಂದು ರೇಡಿಯೋ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಬಿಡುವು ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ ಸರ್.
2: ಧನ್ಯವಾದಗಳು ಸರ್.
1: ಸರ್, ಕಳೆದ ವರ್ಷ ಅದರ ಹಿಂದಿನ ವರ್ಷ ಕೂಡ ಈ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆದರೆ ಆ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೇಳೋದಾದರೆ ಈ ವರ್ಷ ಪರೀಕ್ಷೆ ವಿಧಾನದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳನ್ನು ಹಂಚಿಕೊಳ್ಳಬಹುದು ಬಸವರಾಜ್ ಸರ್?
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ ಅಂದರೆ 25ನೇ ವರ್ಷದ ಪರೀಕ್ಷೆ ತನಕ ಥೀಮ್ ವೈಸ್ ಅಂಕಗಳ ಹಂಚಿಕೆ ಆಗಿತ್ತು. ಈಗ ಒಟ್ಟಾರೆ ರಸಾಯನಶಾಸ್ತ್ರ ಅಂದರೆ ಒಂದೇ ಥೀಮ್ ಅಡಿಯಲ್ಲಿ 25 ಅಂಕಗಳನ್ನು ನೀಡ್ತಾ ಇದ್ರು. ಫಿಸಿಕ್ಸ್ ಅಲ್ಲಿ 2 ಭಾಗ ಮಾಡಿ 2 ಥೀಮ್ಗೋಸ್ಕರ 2-2 ಅಂಕಗಳನ್ನು ನಿಗದಿ ಮಾಡಿದ್ರು. ಈ ವರ್ಷ ವಿಶೇಷವಾಗಿ ಹೇಳಬೇಕಂತಂದ್ರೆ ಪ್ರತಿ ಪಾಠಕ್ಕೂ ಕೂಡ ಅದರದೇ ಆದಂತಹ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದ್ರಿಂದ ಈಗಾಗಲೇ ಬಿಟ್ಟಿರುವಂತಹ ನೀಲನಕಾಶೆ ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಪ್ರತಿ ಚಾಪ್ಟರ್ಗೂ ಇಂತಷ್ಟೇ ಅಂಕಗಳು ಅಂತಿದೆ, ಅಂತಷ್ಟೇ ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಇದು ವಿಶೇಷವಾಗಿ
1: ಆಗಿರ್ತಕ್ಕಂಥದ್ದು
3: ಹೇಳಿ ಸರ್.
1: ಈ ವರ್ಷದಲ್ಲಿ ಮಕ್ಕಳು ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಗರಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಈ ವರ್ಷ ಏನಾದರೂ ಕನಿಷ್ಠ ಅಂಕಗಳು ಏನು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಏನಾದ್ರು ವ್ಯತ್ಯಾಸಗಳಾಗಿದೆಯಾ?
3: ಹೌದು, ತುಂಬಾ ಬದಲಾವಣೆಯನ್ನು ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಮುಂಚೆ ಏನಿತ್ತು ಅಂತಂದರೆ 2 ರೀತಿಯಾದಂತಹ ಅಂಕಗಳನ್ನು ನಾವು ಪಡ್ಕೊಳ್ತೀವಿ. ಒಂದು ಆಂತರಿಕ ಅಂಕಗಳು ಅಂತ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಇನ್ನು ಉಳಿದಿದ್ದು 80 ಅಂಕಗಳಿಗೆ ಉತ್ತರಗಳನ್ನು ಬರೆದು ಅದರಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೊಳ್ಳುವಂತಹದ್ದು ಇರುತ್ತೆ. ಇದರಲ್ಲಿ ಮುಂಚೆ ಹೇಗಿತ್ತು ಅಂತಂದ್ರೆ ಕನಿಷ್ಠ 80 ಅಂಕಗಳಿಗೆ 28 ಅಂಕಗಳನ್ನು ಪಡಿಲೇಬೇಕಿತ್ತು. ಅದಲ್ಲದೆ ಇಂಟರ್ನಲ್ ಚಾಯ್ಸ್ ಸೇರಿ ಒಟ್ಟು 35 ಅಂಕಗಳ ಗಡಿಯನ್ನು ದಾಟಬೇಕಿತ್ತು. ಆದರೆ ಈಗ ಆ ರೀತಿ ಆಗಿಲ್ಲ, 100 ಈಗ 33 ಅಂಕಗಳನ್ನ ಪಡ್ಕೊಂಡ್ರೆ ಆ ವಿದ್ಯಾರ್ಥಿ ಉತ್ತೀರ್ಣ ಅಂತ ಘೋಷಿಸಲಾಗುತ್ತೆ.
1: ಎರಡನ್ನು ಸೇರಿ ಎಕ್ಸ್ಟರ್ನಲ್ ಇಂಟರ್ನಲ್
3: ಇಲ್ಲ, ಮೊದಲು ಅದನ್ನೇ ಹೇಳಿದ್ದು. ಮೊದ್ಲಾದ್ರೆ ಎಕ್ಸ್ಟರ್ನಲ್ ಅಂತ ಅಂದ್ರೆ 80 ಅಂಕಗಳಿಗೆ ಬರೀತಿದ್ರಲ್ಲ, ಅದರಲ್ಲಿ ಕನಿಷ್ಠ 28 ಅಂಕಗಳನ್ನ ಗಳಿಸಲೇಬೇಕಿತ್ತು. ಆದ್ರೆ ಈಗ ಆ ರೀತಿ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇಲ್ಲ. ಎರಡನ್ನೂ ಸೇರಿ ಶಾಲೆಯಲ್ಲಿ ಪಡೆಯುವಂತಹ ಆಂತರಿಕ ಅಂಕಗಳು ಅಂದ್ರೆ ಇಂಟರ್ನಲ್ ಚಾಯ್ಸ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ಮತ್ತೆ ಎಕ್ಸ್ಟರ್ನಲ್ ಎರಡೂ ಸೇರಿ 33 ಅಂಕಗಳನ್ನ ಪಡ್ಕೊಂಡ್ರೆ ಆತನನ್ನ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿ ಅಂತ ನಾವು ಘೋಷಿಸಬಹುದು.
1: ಇದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗಿದೆ. ಬಸವರಾಜ್ ಸರ್, ಸರಿ, ಈಗೇನಾದ್ರು ಪಠ್ಯವಾರು ಅಂಕಗಳ ಹಂಚಿಕೆಯಲ್ಲಿ ಬದಲಾವಣೆ ಇದೆಯಾ? ಹೇಗೆ?
2: ಈಗಾಗಲೇ ಹೇಳಿದಾಗೆ ಥೀಮ್ ವೈಸ್ ಅಂಕಗಳ ಹಂಚಿಕೆ ಇತ್ತು ಮೊದಲು, ಈಗ ಪಠ್ಯವಾರು ಅಂಕಗಳ ಹಂಚಿಕೆ ಆಗಿದೆ. ಹರ್ಷ ಸರ್ ಒಂದ್ಸಾರಿ ಹೇಳಿದ್ರಲ್ಲ, ಈಗ 33 ಅಂತೇಳಿ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. ನಮ್ಮ 33 ಇಂಟರ್ನಲ್ ಇರೋದೇ ಬರೀ 20. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಬಗ್ಗೆ ನಾವು ಹೆಚ್ಚು ಅದಕ್ಕೂ ಆದ್ಯತೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ಪಠ್ಯವಾರು ಅಂಕಗಳು ಹಂಚಿಕೆ ಆಗಿದೆ. ಈಗ ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಒಟ್ಟಾರೆ 25 ಇತ್ತು, ಅದರಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಬರುತ್ತೆ ಅಂತೇಳಿ ನಾವು ಗೆಸ್ ಮಾಡುವಂಗಿರ್ಲಿಲ್ಲ ಮೊದಲು. ಈಗೇನಾಗಿದೆ, ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಇದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತೇಳಿ 4 ಅಂಕ ನಿಗದಿಯಾಗಿದೆ. 4 ಅಂಕಕ್ಕೆ ಬರಲೇಬೇಕು, ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಆಮ್ಲ ಪ್ರತ್ಯಾಮ್ಲಗಳು ಅಂತಿದೆ, ಅದಕ್ಕೆ 6 ಅಂಕಗಳು ನಿಗದಿಯಾಗಿದೆ, 6 ಅಂಕಗಳು ಕೇಳಲೇಬೇಕು. ಅದೇ ರೀತಿ ಲೋಹಗಳು ಇದೆ, ಅದಕ್ಕೆ 7 ಅಂಕ ಇದೆ, 7 ಅಂಕಕ್ಕೆ ಕೇಳಲೇಬೇಕು. ಕಾರ್ಬನ್ ಮತ್ತು ಅದರ ಸಂಯುಕ್ತ ಇದೆ, 8 ಅಂಕ ಇದೆ, 8 ಅಂಕಕ್ಕೆ ಕೇಳಲೇಬೇಕು. ಇದಲ್ಲದೆ ಆಲ್ರೆಡಿ ನಮಗೆ ನೀಲನಕಾಶೆ ಏನು ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ, ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನು ಪಾಠದಲ್ಲಿ 4 ಅಂಕ ಇದ್ರೂ 1 ಮಾರ್ಕ್ಸ್ ದೇ ಕ್ವಶನ್, 1 3 ಅಂಕಕ್ಕೆ 1 ಕ್ವಶನ್, ಅದು ಫಿಕ್ಸ್. ಅದರಲ್ಲೂ ಚೇಂಜಸ್ ಇಲ್ಲ. 1 ಮಾರ್ಕ್ಸ್ ಅಲ್ಲಿ ಮಾತ್ರ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ ಇರ್ಬೋದು ಡೈರೆಕ್ಟ್. ಅದು ಬಿಟ್ರೆ 3 ಅಂಕದ್ದು ಅಂದ್ರೆ 3 ಅಂಕದ್ದು ನಿಗದಿಯಾಗಿದೆ ಈಗ ಆಲ್ರೆಡಿ. ಅದಕ್ಕೋಸ್ಕರ ಅವರು ಯಾವ್ಯಾವ ಕ್ವಶನ್ ಅಂತೇಳಿ ಈ 3 ಅಂಕದ ಕ್ವಶನ್ ಹೇಗೆ ಓದಬೇಕು ಅಂತ ಕೂಡ ನಾವು ಇದು ಮಾಡಬಹುದು. ಅದೇ ತರ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ 8 ಅಂಕ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಿದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಅಂಕ ಇದೆ, ಔಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಅಂತ ಇದೆ, ಸಂತಾನೋತ್ಪತ್ತಿ ಪಠಕ್ಕೆ ಸಂಬಂಧಪಟ್ಟಂಗೆ 7 ಅಂಕ ಇದೆ, ಅನುವಂಶೀಯತೆ ಹೆರಿಡಿಟಿ ಚಾಪ್ಟರ್ಗೆ 4 ಅಂಕ ಇದೆ, ಅವರ್ ಎನ್ವೈರನ್ಮೆಂಟ್ ನಮ್ಮ ಪರಿಸರ ಪಠ್ಯಕ್ಕೆ 3 ಅಂಕ ಇದೆ. ಈ ರೀತಿ ಪ್ರತಿ ಚಾಪ್ಟರ್ಗೂ ಕೂಡ ತನ್ನದೇ ಆದಂತಹ ಅಂಕಗಳನ್ನು ಈಗಾಗಲೇ ನಿಗದಿ ಮಾಡೋದ್ರಿಂದ ನಾವು ಮೊದಲಿಗಿಂತ ಸ್ವಲ್ಪ ಗೆಸ್ ಮಾಡ್ಬೋದು ಯಾವ್ಯಾವ ರೀತಿ ಕ್ವಶನ್ಸ್ಗಳು, ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಬರುತ್ತೆ, ಯಾವ ಚಾಪ್ಟರ್ ನ ನಾನು ಎಷ್ಟು ಓದಬೇಕು ಅನ್ನೋದು ಕೂಡ ಮಕ್ಕಳು ಒಂದಷ್ಟು ಮನದಟ್ಟ.
1: ಹರ್ಷ ಸರ್, ಸರ್ ಹೇಳಿದ ಹಾಗೆ ಈಗ ಒಂದು ಈ ವಿಜ್ಞಾನ ಅಂದಾಗ 3 ಭಾಗಗಳಾಗುತ್ತೆ, ಪಾರ್ಟ್ ಎ ಬಿ ಸಿ. ಸೊ ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಈ 3 ಭಾಗಕ್ಕೆ ಹೇಗೆ ಅಂಕಗಳು ನಿಗದಿಯಾಗಿದೆ?
3: ಹೌದು ಸರ್, ಈಗ ಮುಖ್ಯವಾಗಿ ನಾವು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂತ ತಗೊಂಡಾಗ ಮೊದಲ ಭಾಗವಾಗಿ ನಾವು ಭೌತಶಾಸ್ತ್ರವನ್ನು ನೋಡ್ತೀವಿ, ಅಂದ್ರೆ ಪಾರ್ಟ್ ಎ ಅಂತ ಕರಿತೀವಲ್ಲ. ಇದು ಇದಕ್ಕೆ ಈಗ ಸರ್ಕಾರ ನಿಯಮ ಮಾಡಿರುವಂತಹದ್ದು 27 ಅಂಕಗಳನ್ನ, ಆ ನಂತರ ಬರುವಂತಹದ್ದು ರಾಸಾಯನಶಾಸ್ತ್ರ, ಇದಕ್ಕೆ 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಹಾಗೆ ಜೀವಶಾಸ್ತ್ರಕ್ಕೆ 28 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 80 ಅಂಕಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇದರಲ್ಲಿ ಬಸವರಾಜ್ ಸರ್ ಹೇಳ್ತಿದ್ರಲ್ಲ, ಹಾಗೆ ಈ ಬ್ಲೂ ಪ್ರಿಂಟ್ ನಲ್ಲಿ ಸರ್ ಚಾಪ್ಟರ್ ವೈಸ್ ನಾವು ಇಷ್ಟಿಷ್ಟೇ ಅಂಕಗಳು ಅನ್ನುವಂತಹದನ್ನ ನಾವು ಗಮನಿಸಿದ್ವಿ. ಅದರಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ತಯಾರಾಗ್ತಾ ಇರೋದ್ರಿಂದ ನಾನು ಹೇಗೆ ಓದಬೇಕು ಅನ್ನುವಂತಹದನ್ನ. ಉದಾಹರಣೆಗೆ ಅವರು ಕೆಮಿಸ್ಟ್ರಿ ಬಯಾಲಜಿಲಿ ಒಂದೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಒಂದೊಂದು ಪಾಠಗಳನ್ನ ತೆಗೆದುಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಫಿಸಿಕ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಈಗ ವಿದ್ಯುಚ್ಛಕ್ತಿ ಅಂತ ಒಂದು ಪಾಠ ಇದೆ, ಆ ಘಟಕದಲ್ಲಿ ನಾವು 8 ಅಂಕಗಳನ್ನ ನಿರೀಕ್ಷೆ ಮಾಡಬಹುದು. ಈಗ 8 ಅಂಕ ಅಂದ್ರೆ ಹೇಗ್ ಬೇಕಾದ್ರೂ 8 ಅಂಕಗಳನ್ನ ಕೊಡ್ತಾರಾ? ಇಲ್ಲ, ಮಗುಗೆ ಈಗಲೂ ಕೂಡ ನಿರ್ದಿಷ್ಟತೆಯನ್ನ ಸರ್ಕಾರ ಮತ್ತೆ ನಮ್ಮ ಮಂಡಳಿ ಕೊಟ್ಟಿದೆ. ಯಾವ ರೀತಿ ನಿರ್ದಿಷ್ಟತೆ? ಈಗ ಉದಾಹರಣೆಗೆ ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಈಗ ನೋಡಿ ಮಗುಗೆ ಎಷ್ಟು ಸುಲಭ ಆಯ್ತು ಅಂತಂದ್ರೆ, ಒಂದೊಂದು ಅಂಕದ್ದು ಯಾವ್ದು ಬರುತ್ತೆ ಅನ್ನುವಂತಹದನ್ನ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಆ ಚಾಪ್ಟರ್ ಅಲ್ಲಿ 2 ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ ಒಂದೊಂದು ಅಂಕದ 2 ಪ್ರಶ್ನೆ. ನಂತರ 2 ಅಂಕದ 1 ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಲ್ಲಿಗೆ 2 ಅಂಕದ ಆ ಪಾಠದಲ್ಲಿ ಯಾವ್ದ್ಯಾವ್ದು ಇದೆ ಅಂತ ನೋಡ್ಕೊಂಡ್ರೆ 1 ಪ್ರಶ್ನೆ ಗ್ಯಾರಂಟಿ ಆಯ್ತು. ಅದೇ ರೀತಿಯಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಯಾವ ತರಹದ್ದು ಬರೋದಿಲ್ಲ, 3 ಅಂಕದ ಪ್ರಶ್ನೆ ಬರೋದೇ ಇಲ್ಲ. ವಿದ್ಯುಚ್ಛಕ್ತಿ ಪಾಠದಲ್ಲಿ 3 ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ. 4 ಅಂಕದ ಪ್ರಶ್ನೆ ಒಂದಿದೆ. ಸೊ ಹಾಗಾದ್ರೆ 4 ಅಂಕದ ಪ್ರಶ್ನೆಯನ್ನ ಏನನ್ನ ಕೇಳಬಹುದು ಅಂತ ಆ ಶಿಕ್ಷಕರೊಡನೆ ಚರ್ಚೆ ಮಾಡ್ತಾ ಹೋದಾಗ ಆತನಿಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿರ್ದಿಷ್ಟತೆ ಮಗುಗೆ ಸುಲಭವಾಗಿ ಗೊತ್ತಾಗುತ್ತೆ.
1: ಇನ್ನೊಂದು ಸ್ಪಷ್ಟತೆಗೋಸ್ಕರ,
3: ಈಗ
1: ಮೊದಲನೇ ಚಾಪ್ಟರ್ ಇದರಲ್ಲಿ 1 ಅಂಕ ಮಾತ್ರ ಕೇಳೋದು, 2ನೇ ಚಾಪ್ಟರ್ ಇದರಲ್ಲಿ 2 ಅಂಕದ ಮಾತ್ರ ಕೇಳ್ತಾರೆ,
3: ಹೌದು,
1: ಇನ್ನೊಂದು 3ನೇ ಚಾಪ್ಟರ್ ಇದ್ರೆ 4 ಅಂಕ ಮಾತ್ರ ಕೇಳ್ತಾರೆ, ಈ ತರ ನಾವು ಖಾತ್ರಿ ಮಾಡ್ಕೋಬಹುದು. ಮೊದ್ಲಾದ್ರೆ 1ನೇ ಚಾಪ್ಟರ್ ಅಲ್ಲಿ 3 ಕೇಳಬಹುದಿತ್ತು, 2 ಕೇಳಬಹುದಿತ್ತು, 1 ಕೇಳಬಹುದು.
3: ಹೌದು,
1: ಈ ಸಲ ಅದನ್ನ ಸ್ಪೆಸಿಫೈ
3: ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಮೊದಲು ಥೀಮ್ ಇತ್ತು ಸರ್, ಥೀಮ್ ಇದ್ದಾಗ ಹೇಳದ್ನಲ್ಲ, ವಿದ್ಯುತ್ ಶಕ್ತಿ ಎನ್ನುವಂತಹ ಥೀಮ್ ನಲ್ಲೇ 2 ಪಾಠಗಳನ್ನ ಹಾಕ್ತಿದ್ರು. ಆ 2 ಥೀಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ, 8 ಅಂಕದ ಪ್ರಶ್ನೆಗಳನ್ನ ಯಾವ ಚಾಪ್ಟರ್ ನಲ್ಲಿ ತಗೊಳ್ತೀವಿ ಎನ್ನುವಂತಹದ್ದು ನಿರ್ದಿಷ್ಟತೆ ಮಕ್ಳಿಗೂ ಹೇಳಕ್ ಆಗ್ತಿರ್ಲಿಲ್ಲ. ನಾವು ಈಗ ನಮ್ಗೆ ನೀಲಿನ ಕಾಶೆ ಬಂದಿರೋದ್ರಿಂದ, ಬ್ಲೂ ಪ್ರಿಂಟ್ ಇರೋದ್ರಿಂದ ಇದು ತುಂಬಾ ಸುಲಭ ಆಗುತ್ತೆ. ಸೊ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಈ ಬ್ಲೂ ಪ್ರಿಂಟ್ ಅನ್ನುವಂತಹದ್ದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ತಯಾರಿ ಮಾಡಬೇಕಾದ್ರೆ ಮತ್ತೆ ತಯಾರಿ ಆಗಬೇಕಾದ್ರೆ. ಆ ನಿಟ್ಟಿನಲ್ಲಿ ನಾವು ಬ್ಲೂ ಪ್ರಿಂಟ್ನ ಶಿಸ್ತುಬದ್ಧವಾಗಿ ಅನಾಲಿಸಿಸ್ ಮಾಡಿದ್ರೆ ಖಂಡಿತವಾಗಿ ಇಂತಿಂತ ಚಾಪ್ಟರ್ಗಳಲ್ಲಿ ಈ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ರೆಡಿ ಆಗಬೇಕು ಅನ್ನುವಂತಹದ್ದು ವಿದ್ಯಾರ್ಥಿಗೂ ಗೊತ್ತಾಗುತ್ತೆ, ಮತ್ತೆ ಶಿಕ್ಷಕರಿಗೂ ಹೇಗೆ ತಯಾರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಕೂಡ ಸಿಗುತ್ತೆ.
1: ಈ ನೀಲಿನ ಕಾಸೆ ಬಗ್ಗೆ ಹೇಳ್ತಾ ಇದ್ರು, ಈ ನೀಲಿನ ಕಾಸೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸಿಗುತ್ತೆ, ಇದು ಈ ಪ್ರಕಾರವಾಗಿಯೇ ಹೇಗೆ?
2: ಹೌದು, ಇದು ಆ ಬೋರ್ಡ್ ಅವರ ಆಶಯ. ನಮ್ಮ ಏನು SSLC ಬೋರ್ಡ್ ಇದೆ, ಆ ಡೈರೆಕ್ಟರ್ ಸಹಿತವಾಗಿ ಎಲ್ಲಾ ಟ್ರೈನಿಂಗ್ ಗಳಲ್ಲೂ ಹೇಳಿದ್ದಾರೆ. KSEAB ಅನ್ನುವಂತ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ವಿದ್ಯಾರ್ಥಿ ಅಂಕಣ ಅಂತೇಳಿ. ಇದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೊರಕುತ್ತೆ. ಅದು ಓಪನ್ ಸೋರ್ಸ್. ಅವನು ವಿದ್ಯಾರ್ಥಿ ಅಂಕಣಕ್ಕೆ ಹೋಗಿ ತನಗೆ ಈ ವರ್ಷದ ಬ್ಲೂ ಪ್ರಿಂಟ್ ಬೇಕಾ, ಯಾವ ಚಾಪ್ಟರ್ ಯಾವ್ದು ಬೇಕು, ಸಬ್ಜೆಕ್ಟ್ ಯಾವ್ದು ಬೇಕು, ಅಥವಾ ಯಾವ ಭಾಷೆಯಲ್ಲಿ ಬೇಕು, ಮೀಡಿಯಂ, ಕನ್ನಡ ಮೀಡಿಯಂ ಬೇಕಾ, ಇಂಗ್ಲಿಷ್ ಮೀಡಿಯಂ ಬೇಕಾ, ಉರ್ದು ಮೀಡಿಯಂ ಬೇಕಾ, ಯಾವ ಮೀಡಿಯಂ ಬೇಕಾದ್ರೂ ಅವ್ನು ಡೌನ್ಲೋಡ್ ಮಾಡಬಹುದು. ಮಾಡೆಲ್ ಕ್ವಶನ್ಸ್ ಬೇಕಾ, ಪೇಪರ್ ಬೇಕಾ, ಅದನ್ನ ಡೌನ್ಲೋಡ್ ಮಾಡಬಹುದು. ಅದಕ್ಕೆ ಕೀ ಆನ್ಸರ್ ಬೇಕಾ, ಡೌನ್ಲೋಡ್ ಮಾಡಬಹುದು. ಅವರೆಲ್ಲವನ್ನ ವಿಶೇಷವಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಮಕ್ಕಳು ದಯಮಾಡಿ KSEAB ಅನ್ನುವಂತಹ ವೆಬ್ಸೈಟ್ಗೆ ಹೋಗಿ ವಿದ್ಯಾರ್ಥಿ ಅಂಕಣಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಾ ರೀತಿಯ ಮಾಹಿತಿನೂ ಸಿಗುತ್ತೆ. ಬ್ಲೂ ಪ್ರಿಂಟ್ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಹಳೆ ಕ್ವಶನ್ ಪೇಪರ್ಸ್ ಸಿಗ್ತವೆ, ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಹೇಗ್ ಬರಿಬೇಕು
1: ಅನ್ನೋದು ಗೊತ್ತಾಗ್ಬೇಕು.
2: ಆನ್ಸರ್ ನ ನಾನು ಈ ಕ್ವಶನ್ ಗೆ ಹೀಗ್ ಬರೆದ್ರೆ ಔಟ್ ಆಫ್ ಔಟ್ ಸಿಗುತ್ತಾ ಫುಲ್ ಮಾರ್ಕ್ಸ್ ಅನ್ನೋದ್ರ ಬಗ್ಗೆ, ಈಗ ಡಯಾಗ್ರಾಮ್ ಹೇಗ್ ಬರಿಬೇಕು, ಎಲ್ಲನೂ ಕೂಡ ವಿಶೇಷವಾಗಿ ನಮ್ಮ ಬೋರ್ಡ್ ಅವರು ಹಾಕಿರೋದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಅದನ್ನ ಒಂದ್ಸಾರಿ ಸರ್ಚ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ.
1: ಓಕೆ ಸರ್, ಎಸ್ ಸರ್. ಹರ್ಷ ಸರ್, ಈಗ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ, ಅದರಲ್ಲಿ ಆಂತರಿಕ ಆಯ್ಕೆಗಳ ಬಗ್ಗೆ ಏನಾದ್ರೂ ವಿಶೇಷತೆ ಇದೆಯಾ?
3: ಖಂಡಿತವಾಗಿ ಸರ್. ಈಗ ಈ ವರ್ಷದಲ್ಲಿ ನಮಗೆ ಆಂತರಿಕ ಆಯ್ಕೆಗಳು ಪ್ರಶ್ನೆಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದು. 38 ಒಟ್ಟು ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಈಗ ಆಂತರಿಕ ಆಯ್ಕೆಗಳಿಗೆ ಯಾವ ಯಾವ ಮಾರ್ಕ್ಸ್ ಅಲ್ಲಿ ಆಂತರಿಕ ಆಯ್ಕೆಗಳು ಬರುತ್ತೆ ಅನ್ನುವಂತಹದ್ದು ತಿಳ್ಕೊಳ್ಳೋದು ತುಂಬಾ ಪ್ರಮುಖ. ಇದರಲ್ಲಿ 2 ಅಂಕಗಳಿಗೆ 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನ ನೀಡಲಾಗುತ್ತೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಮಾತ್ರ ಆಂತರಿಕ ಆಯ್ಕೆ ನೀಡಲಾಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನ ಬೇಡ ಅಥವಾ ಕನ್ಫ್ಯೂಷನ್ಸ್ ಬೇಡ. ಅಂದ್ರೆ 10 ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಯಾವ್ದಾದ್ರೂ 8 ಬರೀರಿ ಅಂತ ಕೇಳ್ತಾರ? ಖಂಡಿತ ಇಲ್ಲ, ಆ ರೀತಿಯಾಗಿ ಕೇಳೋದಿಲ್ಲ. ಅಲ್ಲಿರೋದು 8 ಪ್ರಶ್ನೆಗಳು. ಆದ್ರೆ ಅಲ್ಲಿರುವಂತಹ ಯಾವುದೋ 2 ಪ್ರಶ್ನೆಗಳಲ್ಲಿ ಮಾತ್ರ ಇದನ್ನ ಬಿಟ್ಟು ಇನ್ನೊಂದನ್ನ ಬರೀಬಹುದು ಅನ್ನುವಂತಹ ಆಯ್ಕೆಯನ್ನ ಕೊಡ್ತಾರೆ. ಸೊ ಹಾಗಾಗಿ ಎರಡು ಅಂಕದ್ದು ಒಟ್ಟು ಎರಡು ಪ್ರಶ್ನೆಗಳಿರುತ್ತೆ, ಹಾಗೆ ಮೂರು ಅಂಕದ್ದು ನಾಲ್ಕು ಆಯ್ಕೆಗಳಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಬರುವಂತಹ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಮೂರು ಅಂಕಗಳಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂಥದ್ದು. ನಾಲ್ಕು ಇಂಟರ್ನಲ್ ಚಾಯ್ಸ್ ಇದೆ ಅಂತಂದ್ರೆ ಮಗುಗೆ ಅವಕಾಶಗಳು ಹೆಚ್ಚು ಸಿಕ್ತು ಬರೆಯೋದಿಕ್ಕೆ. ಅದಲ್ಲದೆ ನಾಲ್ಕು ಅಂಕಗಳಲ್ಲಿ ಎರಡು ಇಂಟರ್ನಲ್ ಚಾಯ್ಸ್ ಇರುತ್ತೆ. ನಾಲ್ಕು ಅಂಕಗಳಲ್ಲಿ ನಾಲ್ಕು ಪ್ರಶ್ನೆ ಬರುತ್ತೆ, ನಾಲ್ಕು ಪ್ರಶ್ನೆಗಳಲ್ಲಿ ಎರಡಕ್ಕೆ ಆಯ್ಕೆ ಸಿಕ್ಕುತ್ತೆ. ಸೊ ಅಲ್ಲಿಗೆ ಒಟ್ಟು ಆರು ಪ್ರಶ್ನೆಗಳು ಸಿಕ್ತಾಗ ಆಯ್ತು. ಯಾವ್ದಾದ್ರು ಸ್ಟೂಡೆಂಟ್ಗೆ ನನಗೆ ಒಂದು ಅನುಮಾನ ಬಂತು ಅಂದ್ರೆ ಬೇಡ ಅದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅನ್ನುವಂತಹ ಆಯ್ಕೆ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಐದು ಅಂಕಗಳಲ್ಲಿ ಒಂದು ಚಾಯ್ಸ್ ಇರುತ್ತೆ. ಒಂದೇ ಪ್ರಶ್ನೆ ಬರೋದು ಐದು ಅಂಕದ್ದು, ಎರಡು ಪ್ರಶ್ನೆ ಕೊಟ್ಟಿರ್ತಾರೆ, ಆ ಎರಡರಲ್ಲಿ ಇದನ್ನು ಬರೀರಿ ಅಥವಾ ಅದನ್ನು ಬರೀರಿ ಅಂತ ಹೇಳಿರ್ತಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ ಐದು ಅಂಕಗಳ ಇಂಟರ್ನಲ್ ಚಾಯ್ಸ್ ಇದೆಯಲ್ಲ, ಇದು ಭೌತಶಾಸ್ತ್ರದಿಂದ ಬರೋದಿಲ್ಲ. ಇದೊಂದು ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶ. ಇನ್ನು ಉಳಿದ ಹಾಗಾದ್ರೆ ಭೌತಶಾಸ್ತ್ರದಲ್ಲಿ ಇನ್ನೆಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ ಅಂತ ಹೇಳೋದಾದ್ರೆ ಎರಡು ಅಂಕಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ, ಮೂರು ಅಂಕಗಳಲ್ಲಿ ಮತ್ತು ನಾಲ್ಕು ಅಂಕಗಳಲ್ಲಿ. ಐದು ಅಂಕಗಳಿಗೆ ಭೌತಶಾಸ್ತ್ರದ ಪ್ರಶ್ನೆಯನ್ನ ಕೊಡೋದೇ ಇಲ್ಲ.
4: ಏನಿದ್ರು ರಾಸಾಯನ ಶಾಸ್ತ್ರ ಜೀವಶಾಸ್ತ್ರದಲ್ಲಿ ಬರುತ್ತೆ.
3: ಹೌದು ಸರ್.
4: ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಸವರಾಜ್ ಸರ್, ಒಂದು ಇಂಟರ್ನಲ್ ಆಯ್ಕೆಗಳ ಬಗ್ಗೆ ಹೇಳಿದ್ರು, ಇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಕೂಡ ಹೆಚ್ಚು ಆಗುತ್ತೆ. ಹಾಗೇನೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇನ್ನೇನೆಲ್ಲ ಗಮನಿಸಬೇಕಾದಂತಹ ಅಂಶಗಳಿದೆ ಅಂತ.
2: ಹೌದು ಸರ್, ಹೇಳಿದಾಗೆ ಆಂತರಿಕ ಆಯ್ಕೆಗಳು ಏನಿತ್ತು ಇಂಟರ್ನಲ್ ಚಾಯ್ಸ್, ಲಾಸ್ಟ್ ಇಯರ್ ತನಕ ಓನ್ಲಿ 20 ಮಾರ್ಕ್ಸ್ ಮಾತ್ರ ಇತ್ತು. 2 ಮಾರ್ಕ್ಸ್ 2 2 ಇರ್ತಿತ್ತು, 3 ಮಾರ್ಕ್ಸ್ 4 ಇರ್ತಿತ್ತು, 4 ಮಾರ್ಕ್ಸ್ 1 ಮಾತ್ರ ಇರ್ತಿತ್ತು. ಈ ವರ್ಷ ಅದನ್ನು ಹೆಚ್ಚು ಮಾಡಿದ್ದಾರೆ, 4 ಮಾಡಿದ್ದಾರೆ, 5 ಎಕ್ಸ್ಟ್ರಾ. ಇದು 5 ಇರಲೇ ಇಲ್ಲ ಚಾಯ್ಸ್, ಬಟ್ ಈ ವರ್ಷ ಹೊಸದಾಗಿ ಕೊಟ್ಟಿರೋದ್ರಿಂದ 9 ಹೆಚ್ಚಿಗೆ ಕ್ವಶನ್ ಬಂದಂಗಾಯ್ತು. ಅಂದ್ರೆ ಯಾವ್ದಾದ್ರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು. ಮತ್ತೆ ಮಕ್ಕಳು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಅದರಲ್ಲೂ ವಿಜ್ಞಾನದಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ 4 ಅಂದಾಗ, ಈಗ ಯಾವುದೋ ಒಂದು 25th ಕ್ವಶನ್ ಇದೆ ಅಂದಾಗ 25th ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ಎ 2 ಬಿ 2 ಅಂತ ಇರುತ್ತೆ. ಇದು ಮಿಸ್ ಮಾಡ್ತಾರೆ ಮಕ್ಕಳು, ಅದಕ್ಕೋಸ್ಕರ ಹೇಳ್ತಾ ಇರೋದು. 6 ಚಾಯ್ಸ್ ಕ್ವಶನ್ ಕೊಟ್ಟು ಎ ಬಿ ಇರುತ್ತೆ, ಮಕ್ಕಳೇನ್ ಮಾಡ್ತಾರೆ ಫಸ್ಟ್ 1 ಇರೋದು ಎ ಈಸಿ, ಸೆಕೆಂಡ್ 1 ಇರೋದು ಬಿ ಈಸಿ. ಈ ರೀತಿ ಬರೆಯೋ ಹಾಗಿಲ್ಲ, ಫಸ್ಟ್ ಕ್ವಶನ್ ಅಲ್ಲಿರುವಂತ ಎ ಬಿನೇ ಬರೀಬೇಕು. ಎ ಅನ್ನೋದು 2 ಬಿ ಅನ್ನೋದು 2 ಇರುತ್ತೆ, ಅದನ್ನೇ ತಗೋಬೇಕು ಅವರು. ಓ, ಫಸ್ಟ್ 1 ಇರೋದು ಎ ಬರೆದ್ ಬಿಟ್ಟು ಸೆಕೆಂಡ್ 1 ಇರೋದು ಬಿ ಬರೆದ್ರೆ ಅದ್ರ ವ್ಯಾಲ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇಂಟರ್ನಲ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಬರೆಯುವಾಗ ಒಂದು ಕ್ವಶನ್ ಇದ್ರೆ ಆ ಕ್ವಶನ್ ಅಲ್ಲಿರುವಂತದ್ದನ್ನೇ ಬರೀಬೇಕು. ಇನ್ನೊಂದು ಆಪ್ಷನ್ ಚಾಯ್ಸ್ ಕ್ವಶನ್ ಅಲ್ಲಿರೋದು ಇನ್ನೊಂದನ್ನ ಮಿಕ್ಸ್ ಮಾಡಿ ಬರೆದ್ರೆ ಅದು ತಪ್ಪಾಗುತ್ತೆ, ದಯಮಾಡಿ ಅದನ್ನ ವಿಶೇಷವಾಗಿ ಗಮನಿಸಬೇಕು. ನೀವು ಹೇಳಿದಾಗೆ ಈ ಹಿಂದು ಅಂದ್ರೆ ಕಲಿಕೆಯಲ್ಲಿ ಕಡಿಮೆ ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹೆಚ್ಚು ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಇಬ್ಬರಿಗೂ ಕೂಡ ಅಂದ್ರೆ ಇಬ್ಬರಿಗೂ ಕೂಡ ಅನುಕೂಲಕವಾಗುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ಈಗ ಫ್ರೇಮ್ ಮಾಡ್ತಾ ಇರೋದು. ಅಂದ್ರೆ ಈ ಏನ್ ಇಂಟರ್ನಲ್ ಚಾಯ್ಸ್ ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು, ಬ್ಲೂ ಪ್ರಿಂಟ್ ಅನ್ನ ಈಗ ಆಲ್ರೆಡಿ ಬಿಟ್ಟಿರ್ತಕ್ಕಂಥದ್ದು, ಇದು ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಯಾವುದೇ ರೀತಿ ಗೊಂದಲ ಆಗಬಾರ್ದು ಮಕ್ಕಳಿಗೆ, ಅವ್ರಿಗೆ ಯಾವುದೋ ಒಂದು ಕನಿಷ್ಠ ಅಂಕಗಳನ್ನ ತೆಗೆಯುವಂತ ಸಾಮರ್ಥ್ಯಕ್ಕೂ ಕೂಡ ಅನುಕೂಲ ಆಗುವಂತಹ ಕ್ವಶನ್ ಪೇಪರ್ ನ ಬ್ಲೂ ಪ್ರಿಂಟ್ ಅನ್ನ ಕಳಿಸಿದ್ದಾರೆ. ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ ಪಾಸ್ ಆಗ್ಬೋದು.
4: ಎಸ್ ಸರ್, ಇಂಟರ್ನಲ್ ಅಂಕಗಳು 20 ಏನು ಗಮನಿಸಿ ಹೆಚ್ಚು ನೀಡಲಾಗುತ್ತೆ ಅಂತ.
3: ಸರ್, ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಈ 5 ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಕೊಡಲ್ಲ ಅಂತ ಹೇಳಿದೆ, ಹಾಗಾದ್ರೆ ಇನ್ಯಾವ್ದಲ್ಲಿ ಕೊಡಬಹುದು ಅಂತಂದ್ರೆ ಅದನ್ನು ಕೂಡ ಅವರು ನಿರ್ದಿಷ್ಟತೆಯನ್ನು ಕೊಟ್ಟಿದ್ದಾರೆ, ಜೀವಶಾಸ್ತ್ರದಲ್ಲಿ ಮಾತ್ರ ಬರುತ್ತೆ ಸರ್. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಒಂದು ಪಾಠ ಇದೆ, ಆ ಘಟಕದಲ್ಲೇ ಬರುತ್ತೆ.
4: ಹಾಗಿದ್ರೆ 2-3 ಒಂದು ಘಟಕ
3: ಫಿಕ್ಸ್ ಆಯ್ತು ಸರ್. ಅವ್ರ ಮಗುಗೆ ನೋಡಿ, ಈಗ 5 ಅಂಕದಕ್ಕೆ ಆ ಚಾಪ್ಟರ್ ನನಗೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾಗ್ಬಿಟ್ರೆ ಅದ್ರಲ್ಲಿ ಎಷ್ಟೆಲ್ಲ ರೆಡಿ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನೋ 5 ಅಂಕಗಳನ್ನ ಅಲ್ಲಿ ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾ ಸರ್.
4: ಎಸ್ ಸರ್, ಇನ್ನೊಂದು ಹೇಳಿದೆ ಇಂಟರ್ನಲ್.
3: ಹಾ ಸರ್. ಸರ್, ಇಂಟರ್ನಲ್ ಚಾಯ್ಸ್ಗೆ ಹೇಗೆ ರೆಡಿ ಆಗಬೇಕು?
4: ಅಲ್ಲ, ಮೀನ್ಸ್ ಇಂಟರ್ನಲ್ ಅಂಕಗಳನ್ನು ಕೊಡುವಾಗ ಏನೆಲ್ಲ ಗಮನಿಸಿ ಅಂಕಗಳು
3: ಹೇಳ್ತೀನಿ ಸರ್. ಈಗ 3 ಒಂದು ಪ್ರಶ್ನೆ ಇರುತ್ತೆ. 3 ಪ್ರಶ್ನೆಯನ್ನು ನಾನು ರಚನೆ ಮಾಡಬೇಕಾದ್ರೆ, ಒಬ್ಬ ಶಿಕ್ಷಕನಾಗಿ ಕ್ವಶನ್ ಪೇಪರಲ್ಲಿ ಡಿಸೈನ್ ಮಾಡಬೇಕಾದ್ರೆ ಏನನ್ನೆಲ್ಲ ಗಮನಿಸ್ತೀನಿ ನಾನು? 3 ಒಂದೇ ಪ್ರಶ್ನೆ ನೇರವಾಗಿ ಬರೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಕೆಲವು ಘಟಕಗಳಲ್ಲಿ ಸಾಧ್ಯತೆ ಇದೆ. ಒಂದೇ ಪ್ರಶ್ನೆಯನ್ನು ಕೊಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ಸರ್ ಅಂತಂದ್ರೆ, ಉದಾಹರಣೆಗೆ ಫಿಸಿಕ್ಸ್ನಲ್ಲಿ ಬರುವಂತಹ ಕೆಲವು ಪ್ರಾಬ್ಲಮ್ಸ್, ಕೆಲವು ಚಿತ್ರಗಳು, ರೇಖಾಚಿತ್ರಗಳು, ರೇ ಡಯಾಗ್ರಾಮ್ಸ್ ಅಂತ ಕೇಳ್ತೀವಿ, ಇಂತಹದ್ದೆಲ್ಲ ನೇರವಾಗಿ ಒಂದೇ ಪ್ರಶ್ನೆ ಇರುತ್ತೆ, ಮೂರು ಅಂಕಗಳಿಗಿರುತ್ತೆ, ಅಥವಾ ಮೂರು ಅಂಕಗಳನ್ನ ಸ್ಪ್ಲಿಟ್ ಮಾಡ್ತಾರೆ, ವಿಭಾಗ ಮಾಡ್ಕೋತಾರೆ. ಹೇಗೆ ವಿಭಾಗ ಮಾಡಬಹುದು? ಒಂದು ಅಂಕ ಎರಡು ಅಂಕ ಅನ್ನೋ ರೀತಿಯಲ್ಲಿ. ಸೊ ಒಂದೇ ಘಟಕದಿಂದ ತೆಗೆದುಕೊಳ್ತಾರೆ ಮುಖ್ಯವಾಗಿ, ಅದೊಂದು ಗಮನಿಸಬೇಕಾದಂತಹ ಅಂಶ. ಮೂರು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗಿದೆ, ಎರಡು ಪ್ರಶ್ನೆಗಳು ಬಂದಿದೆ ಅಂದ್ರೆ ಒಂದು ಪಾಠದಿಂದ ಒಂದು, ಇನ್ನೊಂದು ಪಾಠದಿಂದ ಒಂದು, ಆ ರೀತಿ ತೆಗೆದುಕೊಳ್ಳೋದಿಲ್ಲ. ಒಂದೇ ಘಟಕದಿಂದ ತಗೊಂಡು ಅದರಲ್ಲಿ ಸ್ಪ್ಲಿಟ್ ಅನ್ನ ಮಾಡ್ತಾರೆ, ಒಂದು ಅಂಕ ಮತ್ತೆ ಎರಡು ಅಂಕ ಅನ್ನುವಂತಹದ್ದು. ಈಗ ನಾಲ್ಕು ಅಂಕ ಬಂತು ಅಂದ್ರೆ ಒಂದು ಅಂಕ, ಒಂದು ಅಂಕ, ಎರಡು ಅಂಕ, ನಾಲ್ಕಾಯ್ತು, ಅಥವಾ ಎರಡು ಪ್ಲಸ್ ಎರಡು, ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಮುಖ್ಯವಾಗಿ ನಾಲ್ಕು ಮತ್ತೆ ಐದು ಅಂಕದ ಪ್ರಶ್ನೆಗಳು ಬರುತ್ತಲ್ಲ, ಇದರಲ್ಲಿ ಒಂದೇ ಪ್ರಶ್ನೆಯನ್ನ ಕೇಳೋದಿಲ್ಲ ಸರ್. ಅಂತಹ ದೊಡ್ಡ ಪ್ರಶ್ನೆಗೆ ಉತ್ತರಿಸುವಂತಹ ಯಾವುದೇ ಪ್ರಶ್ನೆ ನಮ್ಮಲ್ಲಿ ಹುಟ್ಟು ಹಾಕಿಲ್ಲ. ಹಾಗಾಗಿ ಮೂರು ಅಂಕದ ಪ್ರಶ್ನೆಯಲ್ಲಿ ಮಾತ್ರ ನಾವು ಒಂದು ಅಂಕದ ಅಂದ್ರೆ ಒಂದೇ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದೇ ಹೊರತು ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಸರ್. ನಾಲ್ಕು ಅಂಕದ ಪ್ರಶ್ನೆಗಳು, ಐದು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗುತ್ತೆ. ಇದರಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಯಾವ ವಿಭಾಗಕ್ಕೆ ನಾವು ಸೇರಿಸ್ಕೊಳ್ತೀವಿ ಎನ್ನುವಂಥದ್ದು. ಯಾವ ವಿಭಾಗಕ್ಕೆ ಅಂದ್ರೇನು? ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾದ್ರೆ ಅದರ ಕ್ಲಿಷ್ಟತೆಯ ಆಧಾರದ ಮೇಲೆ ಪ್ರಶ್ನೆಗಳು ರಚನೆ ಆಗುತ್ತೆ. ಕ್ಲಿಷ್ಟತೆಯ ಮಟ್ಟ ಅಂತಂದ್ರೆ ಹೇಗೆ? ಉದಾಹರಣೆಗೆ ಸುಲಭವಾಗಿರುವಂತಹ ಪ್ರಶ್ನೆಗಳು ಎಷ್ಟು ಬರಬಹುದು ಸರ್? 24 ಅಂಕಗಳಿಗೆ ಇರುತ್ತೆ ಸರ್, ಸುಲಭವಾಗಿ ವಿದ್ಯಾರ್ಥಿಗಳು ಉತ್ತರಿಸುವಂಥದ್ದು. ಹಾಗೆ ಸಾಧಾರಣವಾಗಿ ತುಂಬಾ ಸುಲಭನೂ ಇಲ್ಲ, ತುಂಬಾ ಕಷ್ಟನೂ ಅಲ್ಲ ಅನ್ನುವಂತಹದ್ದು ಒಂದು 40 ಅಂಕಗಳಿಗೆ ಬರುತ್ತೆ ಸರ್, 50%. ಹಾಗೆ ಕಠಿಣವಾಗಿ ಬರುವಂತಹ ಪ್ರಶ್ನೆಗಳು ಎಷ್ಟಿರುತ್ತೆ? ಸೊ ಕಠಿಣ ಅಂತ ಅಂದ್ರೆ ನಾವು ಕಾನ್ಸೆಪ್ಟ್ ವೈಸ್ ಕಠಿಣ ಅಂತ ನೋಡ್ತೀವಿ. ಮಕ್ಕಳಿಗೆ ಕಠಿಣ, ಓದುವಂತಹ ಮಗುಗೆ ಎಲ್ಲವೂ ಈಸಿ, ಓದದಿರೋ ಮಗುಗೆ ಎಲ್ಲವೂ ಕಷ್ಟ. ಬಟ್ ಕ್ವಶನ್ ವೈಸ್ ನಾವು ಟೀಚರ್ ಡಿಸೈಡ್ ಮಾಡಬೇಕಾದ್ರೆ ಈ ಪ್ರಶ್ನೆಗೆ ಮಗು ಉತ್ತರಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆ ಆಧಾರದ ಮೇಲೆ 16 ಅಂಕಗಳಿಗೆ ಕಷ್ಟ ಇರುತ್ತೆ ಸರ್. ಇದನ್ನ ಫಸ್ಟ್ ಪ್ರಮುಖವಾಗಿ ಗಮನಿಸಿಕೊಂಡು ನಾವು ಪ್ರಶ್ನೆಗಳನ್ನ ತಯಾರಿಸ್ತೇವೆ. ಯಾವುದೇ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಅನ್ನ ಈಗ ಈ ಮೂರು ಆಧಾರದ ಮೇಲೆ ತುಂಬಾ ಸುಲಭವಾಗಿ ಕೊಡಬೇಕು ಅಂತ ಅಂದಾಗ ಎರಡೂ ಪ್ರಶ್ನೆಗಳು ಅದರಲ್ಲಿ ಸುಲಭವಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಒಂದು ಅಂಕದೊಂದು, ಎರಡು ಅಂಕದೊಂದು ಇರುತ್ತೆ, ಎರಡೂ ಕೂಡ ಸುಲಭತೆ ತಗೊಂಡಿರ್ತೀವಿ. ಅದರಲ್ಲೇನಾದ್ರೂ ನಾವು ಕಠಿಣವಾಗಿ ಇರುವಂತಹದ್ದೇನಾದ್ರೂ ನಾವು ಗಮನಿಸೋದೇ ಆದ್ರೆ ಎರಡೂ ಪ್ರಶ್ನೆಗಳು ಕಠಿಣತೆಗೆ ಸಂಬಂಧಪಟ್ಟಿರುತ್ತೆ. ಸೊ ಈ ರೀತಿಯಾಗಿ ಇಂಟರ್ನಲ್ ಚಾಯ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸರ್.
4: ಎಸ್ ಸರ್, ಎಸ್ ಸರ್. ಸರ್, ಹಾಗೇನೆ ಚಿತ್ರಗಳ ಸಂಖ್ಯೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆ?
2: ಹೌದು, ಬಿಫೋರ್ ಲಾಸ್ಟ್ ಇಯರ್ಗಿಂತ ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಚಿತ್ರಗಳ ಸಂಖ್ಯೆ ತುಂಬ ಕಡಿಮೆ ಮಾಡಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ಕೇವಲ 4 ಚಿತ್ರಗಳನ್ನು ಮಾತ್ರ ನೇರವಾಗಿ ಬರೆಯೋದಕ್ಕೆ ಕೇಳೋದು. ಅದರಲ್ಲಿ ಮೊದಲನೇ ಚಾಪ್ಟರ್ಲ್ಲಿ ಇರತಕ್ಕಂತಹ ನೀರಿನ ವಿದ್ಯುತ್ ವಿಭಜನೀಯತೆ, ಎಲೆಕ್ಟ್ರಾಲಿಸ್ ಆಫ್ ವಾಟರ್ ಅಂತ ಇದೆ, ಅದೊಂದು. ಎರಡನೇ ಪಾಠದಲ್ಲಿ ಸತುವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆಯಾಗುವುದನ್ನು ಪರೀಕ್ಷೆ ಮಾಡುವಂತಹ ಚಿತ್ರ ಎರಡನೇ ಚಾಪ್ಟರ್ಲ್ಲಿ. ಮೂರನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಎರಡು ಚಿತ್ರ ಇದೆ. ಹಬೆಯೊಂದಿಗೆ ಲೋಹದ ವರ್ತನೆಯ ಚಿತ್ರ ಒಂದು, ತಾಮ್ರದ ವಿದ್ಯುತ್ ವಿಭಜನೀಯತೆ ಚಿತ್ರ ಒಂದು. ಇವು 4 ಚಿತ್ರವನ್ನು ಯಾರು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೋ ಅವರಿಗೆ ಕನಿಷ್ಠ 3 ಅಂಕ ಸಿಕ್ಕೇ ಸಿಗುತ್ತೆ. 4 ಬರ್ಬೋದು, ಕನಿಷ್ಠ 3 ಅಂಕ. ರಸಾಯನಶಾಸ್ತ್ರದಲ್ಲಿ ಟೋಟಲ್ 12 ಅಂಕಕ್ಕೆ ಚಿತ್ರ ಇದೆ, ನೇರವಾಗಿ ಕೇಳುವಂಥ ಚಿತ್ರಗಳು 12 ಅಂಕ. ಇನ್ನು ಜೀವಶಾಸ್ತ್ರದಲ್ಲಿ ಕೇವಲ 5 ಚಿತ್ರಗಳು, 5 ಚಿತ್ರ ಕಲ್ತಿದ್ದಾನೆ ಅಂದರೆ ಕನಿಷ್ಠ 3 ಅಂಕ, 4 ಅಂಕಕ್ಕೂ ಇರುತ್ತೆ ಕನಿಷ್ಠ, ನಾನು ಹೇಳ್ತಾ ಇರೋದು. ಒಂದು ವ್ಯತ್ಯಾಸ ಆಗ್ಬೋದು ಅಷ್ಟೆ. ಒಮ್ಮೆ 5 ಅಂಕಕ್ಕೂ ಬರ್ಬೋದು, ಜೀವಶಾಸ್ತ್ರದಲ್ಲಿ 5 ಅಂಕಕ್ಕೂ ಕೊಡ್ಬೋದು. ಬಟ್ ರೇರ್ ಕೇಸಲ್ಲಿ 3 ಕನಿಷ್ಠ ಇರುತ್ತೆ. ಅದರಲ್ಲಿ ನಮಗೆ ಮಾನವನ ಹೃದಯದ ಚಿತ್ರ ಹೊಂದಿದೆ, ಪತ್ರರಂಧ್ರದ ಚಿತ್ರ ಹೊಂದಿದೆ ಮೊದಲನೇ ಪಾಠದಲ್ಲೇ, ನೆಫ್ರಾನ್ನ ಚಿತ್ರ ಇದೆ, ಮಿದುಳಿನ ಎರಡನೇ ಚಾಪ್ಟರ್ಗೆ ಹೋದರೆ ಮಿದುಳಿನ ಚಿತ್ರ ಇದೆ, ಸಂತಾನೋತ್ಪತ್ತಿ ಪಾಠಕ್ಕೆ ಹೋದರೆ ಶಲಾಕಾಗದ ಮೇಲೆ ಪರಾಗದ ಮೊಳಕೆಯ ಚಿತ್ರ ಇದೆ. 5 ಚಿತ್ರ ಇರೋದು, 5 ಚಿತ್ರವನ್ನು ಕಲಿತು ಗುರುತಿಸೋದನ್ನು ಕಲ್ತ್ಕೊಬಿಟ್ರೆ ಅವನಿಗೆ ಕನಿಷ್ಠ 3 ಸಿಕ್ಕೇ ಸಿಗುತ್ತೆ. ಗರಿಷ್ಠ 4 ಇರ್ಬೋದು, 5 ಆಗ್ಬೋದು, ಬಟ್ ಕನಿಷ್ಠ 3. ರಸಾಯನಶಾಸ್ತ್ರದಲ್ಲಿ 3 ಇದ್ದರೆ ಇದರಲ್ಲಿ 4 ಇರ್ಬೋದು, ರಸಾಯನಶಾಸ್ತ್ರದಲ್ಲಿ 4 ಇದ್ದರೆ ಇದರಲ್ಲಿ 4, ಆ ಥರ ಏನಾದ್ರು ವ್ಯತ್ಯಾಸ ಆಗ್ಬೋದು, ಕನಿಷ್ಠ ಅಂತ ಸಿಗುತ್ತೆ, ಒಟ್ಟಾರೆ 12 ಅಂಕ.
3: ಎಸ್ ಸರ್, ಹೌದು. ಹಾಗೆ ಭೌತಶಾಸ್ತ್ರದಲ್ಲೂ ಕೂಡ ಇಂತಿಷ್ಟೇ ಚಿತ್ರಗಳಿಗೆ ನಾವು ನಿಗದಿಪಡಿಸ್ಕೊಡ್ಬಹುದು. ಕೆಲವು ಒಂದು ಅಂಕಗಳಿಗೆ ಚಿತ್ರಗಳನ್ನು ಕೊಡೋ ಸಾಧ್ಯತೆ ಇದೆ. ಭೌತಶಾಸ್ತ್ರದಲ್ಲಿ ಮಾತ್ರ ಇದು ಸಾಧ್ಯ ಆಗೋದು. ಯಾವುದು ಅಂತಂದರೆ ಈ ವಿದ್ಯುನ್ಮಂಡಲ ಸರ್ಕ್ಯೂಟ್ಗಳಲ್ಲಿ ಕೆಲವು ನಾವು ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ, ರೆಸಿಸ್ಟರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಮತ್ತು ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಇದಕ್ಕೆ ವಿದ್ಯುತ್ ಸಂಕೇತಗಳ ಚಿತ್ರಗಳಿದೆ. ಇದು ಒಂದು ಅಂಕಕ್ಕೆ ಕೊಡುವಂತಹ ಚಿತ್ರಗಳು ಬರುತ್ತೆ. ಇದಲ್ಲದೆ ಅದೇ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಮಂಡಲ ಮತ್ತು ಸಮಾಂತರ ಮಂಡಲ ಅನ್ನುವಂತಹದ್ದು, ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಈ ದಂಡಕಾಂತದ ಸುತ್ತ ಇರುವಂತಹ ಕಾಂತೀಯ ಬಲರೇಖೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ. ಮತ್ತು ಅದೇ ರೀತಿಯಲ್ಲಿ ನಾವು ರೇ ಡಯಾಗ್ರಾಮ್ಗಳನ್ನು ಗಮನಿಸ್ತೇವೆ, ಅದರಲ್ಲಿ ಲೆನ್ಸ್ ಮತ್ತು ಮಿರರ್ಸ್ ಎರಡೂ ಕೂಡ ಇದೆ. ಲೆನ್ಸಲ್ಲಿ ಎರಡು ಟೈಪ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಮಸೂರ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಬಿಂಬೋತ್ಪತ್ತಿಯ ಚಿತ್ರಗಳು ರೇ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ, ಅದು ಅದನ್ನು ಕೇಳ್ತಾರೆ ಮುಖ್ಯವಾಗಿ. ಅದೇ ರೀತಿಯಲ್ಲಿ ಮಿರರ್ಸ್ಗೂ ಕೂಡ, ಅಂದರೆ ದರ್ಪಣಗಳಿಗೂ ಸಂಬಂಧಪಟ್ಟ ಹಾಗೆ ಕಾನ್ವೆಕ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಎರಡೂ ಕೂಡ ದರ್ಪಣಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇ ಡಯಾಗ್ರಾಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲದೆ ಒಂದು ಮತ್ತೊಂದು ಪ್ರಶ್ನೆ ಚಿತ್ರ ಇದೆ, ಅದೇನಂತಂದರೆ ಅಶ್ರಗದಲ್ಲಿ ಹೇಗೆ ವರ್ಣ ವಿಭಜನೆ ಆಗುತ್ತೆ ಮತ್ತು ಪುನರುತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದ್ದು ಒಂದು ಚಿತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಸರ್, ಚಿತ್ರಗಳನ್ನು ಬರೆಯೋದಕ್ಕೆ ಕೇಳೋದು ಮಾತ್ರ ಅಲ್ಲ, ಚಿತ್ರವನ್ನು ಕೊಟ್ಬಿಟ್ಟು ಅದರಲ್ಲಿರುವಂತಹ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಹೊಸ ನಮೂನೆಯ ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಮೊದಲೇನಾಗ್ತಿತ್ತು ಅಂದರೆ ಚಿತ್ರ ಬರೀರಿ, ಚಿತ್ರ ಬರೆದ್ರೆ ಮಾರ್ಕ್ಸ್ ಇತ್ತು. ಈಗ ಹಾಗಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ ಕಾಂತಕ್ಷೇತ್ರದಲ್ಲಿ ಇರುವಂತಹ ವಿದ್ಯುತ್ ಕಾಂತೀಯ ಪ್ರವಾಹ ಇದೆಯಲ್ಲ, ಅದು ಅನುಭವಿಸುವಂತಹ ಬಲ, ಇದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯೋಗ ಇದೆ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ನಾವು ಪಾಠ ಕೂಡ ಮಾಡಿರ್ತೀವಿ. ಇದು ಹೇಗಾಗುತ್ತೆ ಅನ್ನುವಂತಹದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿ ಕೇವಲ ವಿವರಿಸ್ಬಿಟ್ರೆ ಮಾರ್ಕ್ಸ್ ಇರುತ್ತೆ, ಇಲ್ಲ ಅದಕ್ಕೊಂದು ಚಿತ್ರವನ್ನು ಹಾಕ್ಕೊಂಡು ವಿವರಿಸಿದ್ರೆ, ಚಿತ್ರ ಹಾಕಿದ್ರೆ ಅದಕ್ಕೆ ಇಂತಿಷ್ಟು ಅಂಕಗಳು ಅಂತ ಸಿಕ್ಕೋಯ್ತು. ವಿವರಣೆ ಬರೆದ್ರೆ ಇನ್ನೂ ಇದೆ, ಚಿತ್ರ ಬರೀಲೇಬೇಕು ಅನ್ನುವಂತಹದ್ದೇನಿಲ್ಲ, ಬಟ್ ಬರೆದ್ರೆ ಅಲ್ಲೇ ಅಂಕಗಳು ಸಿಕ್ತು. ನಾವು ಚಿತ್ರದ ಪ್ರಶ್ನೆ ಅಲ್ಲದೇ ಇದ್ರೂ ಚಿತ್ರವನ್ನು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಸಾಕಷ್ಟು ಅವಕಾಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗುತ್ತವೆ ಸರ್.
4: ಎಸ್ ಸರ್, ಎಸ್ ಸರ್. ಹಾಗೇ ಎಲ್ ಬಿ ಎ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀರಿ ಸಾಮಾನ್ಯ, ಅದ್ರ ಬಗ್ಗೆ ದಯಮಾಡಿ.
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ 2025 ತನಕ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ತಮ್ಮ ಮಕ್ಕಳು 10ನೇ ತರಗತಿಗೆ ಬಂದ ತಕ್ಷಣ ಎಲ್ಲೆಲ್ಲಿ ನಾನು ಸೋರ್ಸ್ ಹುಡುಕ್ಬೇಕು, ಯಾವ ಗೈಡ್ ತಗೋಬೇಕು, ಮತ್ತು ಇನ್ನೇನೆಲ್ಲ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ರು. ಈಗ ಅದನ್ನು ನಿವಾರಣೆ ಮಾಡಿದೆ. ಈಗ ಎಲ್ ಬಿ ಇರೋದ್ರಿಂದ, ಎಲ್ ಬಿ ಅನ್ನೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ, ಪ್ರತಿ ಅಧ್ಯಾಯವಾರು ಘಟಕವಾರು ಪರೀಕ್ಷೆ ಮಾಡಬೇಕಾದಂತಹ ಪ್ರಶ್ನೆಗಳನ್ನು ಸರ್ಕಾರದಿಂದನೇ, ಅಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋದ್ರಿಂದ ನಾವು ಅದನ್ನು ಬಳಸ್ಕೋಬೋದು. ಅದನ್ನು ಬಳಸಿ ಪ್ರತಿ ಘಟಕದಲ್ಲಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಪರೀಕ್ಷೆಗೆ ಉತ್ತಮ ಫಲಿತಾಂಶ ಪಡೆಯೋದಕ್ಕೆ ಅನುಕೂಲ ಅಂತೂ ಆಗುತ್ತೆ.
3: ಜೊತೆಗೆ ಎಲ್ ಬಿ ಎ ಅಂತ ಅಂದ ತಕ್ಷಣ ಸರ್, ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಬಗ್ಗೆ ಹೇಳೋದಾದರೆ ಒಟ್ಟು ಅದರಲ್ಲಿ 318 ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ ಸರ್. ಇದನ್ನು ರಾಜ್ಯಾದ್ಯಂತ ಉತ್ತಮ ಶಿಕ್ಷಕರನ್ನು ಉಪಯೋಗಿಸ್ಕೊಂಡು ಈ ಎಲ್ ಬಿ ಎನ್ನು ತಯಾರಿಸಲಾಗಿದೆ. 318 ಪ್ರಶ್ನೆಗಳು 4 ಪಾಠದಿಂದ, 4 ಘಟಕಗಳಿಂದ, ಎಲೆಕ್ಟ್ರಿಸಿಟಿಯಲ್ಲಿ 106, ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ 51, ಬೆಳಕಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ 97, ಹಾಗೆ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಇದೆ, ಅದರಲ್ಲಿ 64 ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನಾನು ಅಧ್ಯಯನ ಮಾಡೋದಕ್ಕೆ ಮೊದಲು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಕಿತ್ತು ಸರ್. ಜೊತೆಗೆ ನಾನು ಹುಡುಕುವಂತಹ ಬೇರೆ ನಮೂನೆಯ ಸೋರ್ಸಸ್ಸಲ್ಲಿ ಅದರ ಅಧಿಕೃತತೆ, ಅಂದರೆ ಆ ಪ್ರಶ್ನೆಯ ವ್ಯಾಲಿಡಿಟಿ ನಾವು ಗ್ಯಾರಂಟಿ ಕೊಡೋಕೆ ಆಗ್ತಿರಲಿಲ್ಲ. ಪ್ರಶ್ನೆ ಎಷ್ಟು ಬೇಕಾದರೂ ರಚನೆ ಮಾಡ್ಬೋದು, ಆದರೆ ಅದು ಪರೀಕ್ಷೆಗೆ ಬರುತ್ತಾ, ಈ ನಮೂನೆಯ ಪ್ರಶ್ನೆಗಳು ಬರುತ್ತವಾ ಇಲ್ಲವಾ ಅನ್ನುವಂತಹದ್ದು ಮುಖ್ಯ ಆಗುತ್ತೆ. ಈಗ ನಮ್ಮ ಮಂಡಳಿಯವರೇ ಇದನ್ನು ಬಿಟ್ಟಿರೋದ್ರಿಂದ ಇವು ಅಧಿಕೃತವಾದಂತಹ ಪ್ರಶ್ನೆಯ ನಮೂನೆಗಳಾಗಿರುತ್ತವೆ. ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ನಮಗೆ ಸಹಾಯ ಆಗೇ ಆಗುತ್ತೆ ಸರ್.
4: ಸರ್, ಇಲ್ಲಿ ವಿದ್ಯಾರ್ಥಿಗಳೇ ನಮ್ಗೆ ಎರಡು ನೋಡ್ತೀವಿ. ಆವಾಗಲೇ ಹೇಳಿದಂಗೆ ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂತವರು, ಕಲಿಕೆಯಲ್ಲಿ ಸಾಮರ್ಥ್ಯ ಹೆಚ್ಚಿರುವಂತವರು. ಸೊ ಹೆಚ್ಚು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂತವರು ಕನಿಷ್ಠ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಂತೂ ತಾವು ಹೇಳಿದರೆ. ಔಟ್ ಆಫ್ ಔಟ್ ತಗೋಬೇಕು, ನಾನು ಹೆಚ್ಚಿನ ಶ್ರೇಣಿ ತಗೋಬೇಕು ಅಂತ ಹೇಳೋರಿಗೆ ಏನೆಲ್ಲ ಅಂಶಗಳನ್ನು ತಾವು ಹೇಳ್ತೀರಿ? ಎಸ್ ಸರ್, ಹೇಳಿ ಸರ್. ಬಸವರಾಜ್ ಸರ್,
2: ಹೌದು. ಈಗ ನಾವು ಯಾರು ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಔಟ್ ಆಫ್ ಔಟ್, ನಾನು ಔಟ್ ಆಫ್ ಔಟ್ 80-80 ತಗೋಬೇಕು ಎಕ್ಸ್ಟರ್ನಲಲ್ಲಿ ಅಂತೇನು ಆಸೆ ಇದೆಯಾ ಮಕ್ಕಳು, ಅವರು ಈ ಟೆಕ್ಸ್ಟ್ ಬುಕ್ ಅಂತ ಏನಿದೆ ನಮಗೀಗ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಮನನ ಮಾಡಲೇಬೇಕು. ಅವರು ಯಾವುದೇ ಸೋರ್ಸ್ ಇರ್ಬೋದು, ನಮ್ಮ ಎಲ್ ಬಿ ಎ ಇರ್ಬೋದು ಅಥವಾ ಮತ್ತೆ ಯಾವುದೋ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪರೇಟರಿ ಕ್ವಶನ್ ಪೇಪರ್ ಬೇಕು, ಅದೆಲ್ಲವನ್ನು ಸೇರಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರತಿಯೊಂದು ಪರಿಕಲ್ಪನೆಗಳನ್ನು ಆಳವಾಗಿ ತಿಳ್ಕೊಂಡಿದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗಲೂ ಕೂಡ ಬರೆಯುವಂಥ ಸಾಮರ್ಥ್ಯವನ್ನು ಗಳಿಸ್ಬೋದು. ನಾನು ಇದಕ್ಕೆ ಅಂತೇಳಿ ರಿಸ್ಟ್ರಿಕ್ಷನ್ ಆಗಬಾರ್ದು. ಚಿತ್ರಗಳು, ಚಿತ್ರ ಎಲ್ಲ ಗೊತ್ತಿದೆ, ಪ್ರಾಬ್ಲಮ್ಸ್ ಇದೆ ನನಗೆ ಗೊತ್ತಿದೆ, ಈಕ್ವೇಷನ್ಸ್ಗಳು ಗೊತ್ತಿದೆ, ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವನು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಮೈಂಡ್ ಮ್ಯಾಪ್ ಹಾಕ್ಕೊಂಡು ಅದನ್ನು ಪ್ರತಿಯೊಂದನ್ನು ಅವನು ಅಭ್ಯಾಸ ಮಾಡ್ತಾ ಹೋದರೆ ಅವನಿಗೆ 80-80 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಗಳಿಸ್ಕೋಬೇಕಾಗುತ್ತೆ. ಈಗ ಭೌತಶಾಸ್ತ್ರದಲ್ಲಿ ಈಗ ಹರ್ಷ ಸರ್ ಅಷ್ಟೊತ್ತಿಂದ ಹೇಳ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಹೇಳಬೇಕು ಅನ್ನೋದು ಕೂಡ ಅವರು ತಿಳಿಸ್ತಾರೆ.
3: ಹಾಗೆ ಮುಖ್ಯವಾಗಿ ಇದನ್ನು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಏನಂತಂದರೆ, ಮಕ್ಕಳೇ ಇದುವರೆಗೂ ಬಂದಿರುವಂತಹ ರಿಸಲ್ಟ್ನಲ್ಲಿ 100-100 ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅತಿ ಕಡಿಮೆ ಮಕ್ಕಳು 100-100 ತೆಗೆದುಕೊಂಡಿರುವಂತಹದ್ದು ವಿಜ್ಞಾನದಲ್ಲೇ. ಅಲ್ಲಿಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇತರೆ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಔಟ್ ಆಫ್ ಔಟ್ ತೆಗಿತೀನಿ ಅಂದರೆ 80-80 ತೆಗಿತೀನಿ ಅಂದಾಗ ನನಗೆ ಈಗ ಏನು ಅನುಕೂಲ ಇದೆ? ಈಗ ಆಲ್ರೆಡಿ ಬಸವರಾಜ್ ಸರ್ ಹೇಳಿದ್ರು ಟೆಕ್ಸ್ಟ್ ಬುಕ್ಕನ್ನು ಮುಖ್ಯವಾಗಿ ನಾವು ನೋಡಬೇಕು ಅಂತ. ಅದು ಸತ್ಯವಾದ ಮಾತು. ಯಾರು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಅವರಿಗೆ ಈ ಅವಕಾಶ ಹೆಚ್ಚಿದೆ ಸರ್. ಅಷ್ಟು ಮಾತ್ರ ಅಲ್ಲದೆ ಮಕ್ಕಳೇ, ನೀವು ಮಾಡಬೇಕಾಗಿರುವಂತಹ ಮತ್ತೊಂದು, ಎಲ್ಲೆಲ್ಲಿಂದ ನಾನು ಪ್ರಶ್ನೆಗಳನ್ನು ಹುಡುಕೋದಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಪೂರಕವಾಗಿ ಎಲ್ ಬಿ ಎ ಸಿಕ್ಕಿದೆ. ಹಾಗಾದರೆ ಸರ್, ನಾನು ಎಲ್ ಬಿ ಎಯನ್ನು ಓದ್ಬಿಟ್ರೆ ಈ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಸಾಧ್ಯವಾ? ಖಂಡಿತವಾಗಿ ಮಕ್ಕಳೇ, ಎಲ್ ಬಿ ಎಯನ್ನು ನೀವು ಓದಬೇಕಾದ್ರೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೇ ಆದರೆ, ಒಂದು ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ನೀವು ಅದರ ಆಳವನ್ನು ಹೊಕ್ಕಿ ತಿಳ್ಕೊಂಡಿರಬೇಕಾಗಿರುತ್ತೆ. ಅಂತಹ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮಂಡಳಿ ಎಲ್ ಬಿ ಎನ ತಯಾರಿಸೋದ್ರ ಮುಖಾಂತರ ಮಾಡಿದೆ ಸರ್. ಎಷ್ಟು ಸಾಧ್ಯವೋ ಅಷ್ಟು ಆಳವನ್ನು ಹೊಕ್ಕಿ ನಾವು ಪ್ರಶ್ನೆಗಳನ್ನು ತಯಾರಿಸಿದ್ದಾರೆ ನಮ್ಮ ಶಿಕ್ಷಕರು. ಹಾಗಿದ ಮೇಲೆ ಇಡೀ ಸಂಪೂರ್ಣ ಪಾಠದ ಘಟಕದ ನಮಗೆ ಪೂರ್ಣ ಮಾಹಿತಿ ಆ ಒಂದು ಎಲ್ ಬಿ ಎನ ಸಾಲ್ವ್ ಮಾಡೋದ್ರಲ್ಲಿ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು 80 ಅಂಕಗಳಿಗೆ ಪ್ರಯತ್ನ ಪಡಬೇಕು. ಜೊತೆಗೆ ಅದರಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದರೆ ಏನು ಮಕ್ಕಳೇ? ಮುಖ್ಯವಾಗಿ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು, ಅಥವಾ ಶಿಕ್ಷಕರು ಕೂಡ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದರೆ ಏನು? ಅನ್ವಯಿಕ ಪ್ರಶ್ನೆಗಳು ಅಂದ್ರೇನು? ಇದುವರೆಗೂ ಭೂಮಿಯ ಮೇಲೆ ಸೃಷ್ಟಿ ಆಗದೇ ಇರುವಂತಹ ಪ್ರಶ್ನೆಗಳು ಸರ್. ಇದುವರೆಗೂ ಸೃಷ್ಟಿ ಆಗಿಲ್ಲ ಅಂದರೆ ಅರ್ಥ ಏನು? ಎಲ್ಲ ಬಹುತೇಕರಲ್ಲಿ ಒಂದಿರುವಂತಹ ಅನುಮಾನ ಏನಂದರೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಯಾವುದೋ CBSE ಬೋರ್ಡಲ್ಲಿರುವಂತಹ ಒಂದು ಕ್ವಶನನ್ನು ತೆಗೆದು ಇಲ್ಲಿಗೆ ಕೊಟ್ಬಿಡೋದು, ICSE ಬೋರ್ಡಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಇಲ್ಲಿಗೆ ಹಾಕ್ಬಿಡೋದು, ಅಥವಾ ಇನ್ಯಾವುದೋ ಒಂದು ಬುಕ್ನಲ್ಲಿ ಬಂದಿತ್ತು ಔಟರ್ ಸೋರ್ಸಲ್ಲಿ ಅಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಹಾಕೋದು. ಖಂಡಿತ ಅಲ್ಲ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಅದು ಈ ಪರೀಕ್ಷೆಗೋಸ್ಕರನೇ ಹೊಸದಾಗಿ ಜನ್ಮ ತಾಳುವಂತಹ ಪ್ರಶ್ನೆ. ಆದರೆ ಆ ಪ್ರಶ್ನೆ ನಮ್ಮ ಘಟಕದಲ್ಲಿರುವಂತಹ ಪರಿಕಲ್ಪನೆಗಳನ್ನೇ ಒಳಗೊಂಡಿರುತ್ತೆ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೀವು ಎಲ್ ಬಿ ಯಲ್ಲಿರುವಂತಹ ಪ್ರಶ್ನೆಗಳನ್ನು ಶಿಸ್ತುಬದ್ಧವಾಗಿ ನೀವು ಅಧ್ಯಯನ ಮಾಡಿದ್ದೇ ಆಗಲಿ, ಆದಲ್ಲಿ ಅಂತಹ ಹೊಸ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲಂತಹ ಸಾಮರ್ಥ್ಯ ನಿಮಗೆ ಸಿಕ್ಕತ್ತೆ ಮಕ್ಕಳೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಅದು ಮಕ್ಕಳು ಮಾಡಬೇಕಾಗಿರೋಂಥದ್ದು. ನಾನು 80-80 ತೆಗಿತೀನಿ ಅಂದರೆ ತರಗತಿಯಲ್ಲಿ ಶಿಸ್ತುಬದ್ಧನಾಗಿ ಆತನ ಅಧ್ಯಯನ ಇರಬೇಕು, ಮನೆಯಲ್ಲೂ ಕೂಡ ಆ ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಆತ ಟೆಕ್ಸ್ಟ್ ಬುಕ್ಕನ್ನು ಒಂದು ಅಕ್ಷರ ಕೂಡ ಬಿಡದೇ ಇರೋ ಹಾಗೆ ಓದಬೇಕು ಅಂತ ಹೇಳೋದಿಲ್ಲ, ಅಧ್ಯಯನ ಮಾಡಬೇಕು ಅಂತ ಹೇಳ್ತೀನಿ ಸರ್. ಓದೋದಕ್ಕೂ ಅಧ್ಯಯನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ.
4: ಬಸವರಾಜ್ ಸರ್, ಇವತ್ತು ಇನ್ನು ಮಾರ್ಚಲ್ಲೇನೋ ಎಕ್ಸಾಮ್ ಬರುತ್ತೆ ಅಂತ ಅನಿಸುತ್ತೆ. ಕೆಲವು ಮಕ್ಕಳು ಇವತ್ತಿಂದನೂ ಸೀರಿಯಸ್ ಆಗಿ ತಗೊಳ್ದೇನೆ ಇರೋ ಮಕ್ಕಳು ಇದ್ದಾರೆ ಇವತ್ತವರೆಗೂ. ಇವತ್ತಿಂದ ನಾನು ಸೀರಿಯಸ್ ಆಗಿ ತಗೊಳ್ತೀನಿ, ಕನಿಷ್ಠ ನಾನು ಪಾಸ್ ಆಗೇ ಆಗ್ತೀನಿ, ಯಾಕಂದರೆ ಮುಂದಿನ ಕ್ಲಾಸ್ಗೆ ಹೋಗಬೇಕಲ್ಲ, ಸೊ ಆವಾಗಲೇ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅಂಥ ಮಕ್ಕಳು ಇವತ್ತಿಂದ ಏನು ಮಾಡಬೇಕಾಗುತ್ತೆ?
2: ಹೌದು ನೋಡಿ, ಇವತ್ತಿಂದ ಇವತ್ತು ತನಕ ಏನೂ ಕಲ್ತಿಲ್ಲ ಅಂದ್ರೂ ಉಳಿದ ದಿನಗಳಲ್ಲಿ ಚಿತ್ರಗಳನ್ನು ಕಡ್ಡಾಯವಾಗಿ ಕಲಿಬೇಕು. ಬರೆಯುವಂಥ ಚಿತ್ರಗಳು 12 ಅಂಕಕ್ಕೆ ಇರೋದರಿಂದ ಅವನು 12 ಅಂಕದಲ್ಲಿ ಕನಿಷ್ಠ 10 ಆದರೂ ತಗೋತೀನಿ ಅನ್ನುವಂಥ ಸಾಮರ್ಥ್ಯ ಇರಬೇಕು ಅವನಿಗೆ ಕನಿಷ್ಠ. ಏನಾದ್ರು ಮಿಸ್ ಆಯಿತು, ಗುರುಸೋದು ಅಥವಾ ಮಿಸ್ ಆದರೂ ಕೂಡ 2 ಅಂಕ ಬಿಟ್ಟರು 10 ಅಂಕ ತಗೊಳ್ಳೇಬೇಕು, 10 ಅಂಕ ಬರುತ್ತೆ. ಈಗ ಅದೇ ರೀತಿ ನಮ್ಮ ಜೀವಶಾಸ್ತ್ರದಲ್ಲಿ ಸಂತಾನೋತ್ಪತ್ತಿ ಪಾಠ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತೇಳಿ ಸರ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರು. ಅರ್ಸ ಸರ್ 5 ಅಂಕದ ಪ್ರಶ್ನೆ ಬರುತ್ತೆ, ತುಂಬ ಸುಲಭವಾದಂತಹ ಪ್ರಶ್ನೆಗಳೇ ಇರೋದಲ್ಲಿ. ನಮ್ಮ ದಿನನಿತ್ಯ ನಮ್ಮ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬರುತ್ತೆ. ಉದಾಹರಣೆಗೆ ಗರ್ಭನಿರೋಧಕ ವಿಧಾನಗಳು ಅಂತ ಇದೆ, 2 ಅಂಕ ಕೊಟ್ಬಿಡ್ತಾರೆ. ಈಗ ನಮ್ಮ ತಾಯಿಗೆ ಮಾಡಿಸಿದೀವಿ, ನಮ್ಮ ಅಕ್ಕ ಇರ್ಬೋದು, ಯಾರೋ ಒಬ್ಬರು ಬಳಸ್ತಾ ಇರತಕ್ಕಂಥದ್ದು ಅಂದರೆ ಗರ್ಭ ಧರಿಸಿದಾಗ ಏನು ಮಾಡೋದು, ಆಪರೇಷನ್ ಮಾಡಿಸೋದು 1.5 ಅಂಕ ಶಸ್ತ್ರಚಿಕಿತ್ಸೆ ಅಂತೇಳಿ. ಹೌದಾ, ಆ ರೀತಿಯ 4 ವಿಧಾನಗಳ ಬರೆದ್ರೆ 2 ಅಂಕ ಇರುತ್ತೆ.
4: ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಾ ಅಥವಾ
2: ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೆ? ಟೆಕ್ಸ್ಟ್ ಬುಕ್ಕಲ್ಲೇ ಇರೋದು. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ನಾನು ಮಕ್ಕಳಿಗೆ ಪ್ರತಿ ಬಾರಿ ಹೇಳೋದಿಷ್ಟೇ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಂತ ಓದೋದಲ್ಲ, ನಮ್ಮ ಡೈಲಿ ಲೈಫಲ್ಲಿ ಇದೆ ಅಂತ ತಿಳ್ಕೊಬಿಟ್ರೆ ಅದನ್ನು ಬರಿಬೋದು. ಇದು ಮೇಯ್ನ್. ಋತುಚಕ್ರ ಎಂದರೇನು ಅಂತ ಇದೆ, ಅದೆಲ್ಲರಿಗೂ ತಿಳಿದದ್ದೇ, ಬರೀತಾರೆ ಮಕ್ಕಳು ಅಲ್ವಾ. ಈಗ ಜರಾಯುವಿನ ಕಾರ್ಯ ಏನು, ಪ್ಲಾಸೆಂಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟ ಅಂತಿದೆ, ತಾಯಿ ಎಲ್ಲ ಬೈತಾ ಇರ್ತಾರೆ ನಾನು ರಕ್ತ ಹಚ್ಕೊಂಡು ಉಂಟುಬಿಟ್ಟೆ ಅಂತ ಅಲ್ವಾ. ಈಗ ಭ್ರೂಣಕ್ಕೆ ಎಲ್ಲಿಂದ ಬರುತ್ತೆ ಆಹಾರ, ನಮ್ಮ ತಾಯಿಯ ಜರಾಯುವಿನಿಂದ ಬರುತ್ತೆ. ಹೊಕ್ಕಳು ಬಳ್ಳಿ ಅಂತೀವಲ್ಲ, ಅದಕ್ಕೊಂದು ಜರಾಯು ಅಂತ ಕನೆಕ್ಷನ್ ಇರುತ್ತೆ. ಏನು ಏನು ಕೆಲಸ ಅದರದು, ಭ್ರೂಣಕ್ಕೆ ಆಹಾರವನ್ನು ಸಾಗಿಸುತ್ತೆ ಎಲ್ಲಿಂದ, ತಾಯಿಯಿಂದ. ಮತ್ತೆ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆದರೆ ಭ್ರೂಣದಲ್ಲಿ ವಾಪಸ್ ಕಳಿಸುತ್ತೆ. ಅಷ್ಟು ಬರೆದ್ರು 2 ಅಂಕ. ಈ ರೀತಿ ಆ ಚಾಪ್ಟರ್ಲಿ ಕನಿಷ್ಠ 7 ಅಂಕ ಇದೆ ಟೋಟಲ್, 7 ಅಂಕದಲ್ಲಿ ಕನಿಷ್ಠ 2 ತಗೊಂಡ್ರೂ ಆಯಿತು. ಈ ರೀತಿ ಪ್ರತಿ ಚಾಪ್ಟರ್ಲ್ಲೂ ನಾವು ಒಂದೊಂದನ್ನು ಹೆಕ್ಕಿ ತೆಗಿತಾ ಹೋದರೆ ತುಂಬ ಸುಲಭವಾದಂಥ ಪ್ರಶ್ನೆಗಳಿವೆ, ಅದನ್ನು ಕಲಿತರೆ ಮಕ್ಕಳು ಖಂಡಿತ 80-30 ಅಂಕ ತಗೋಬೋದು.
4: ಎಸ್ ಎಸ್ ಸರ್, ಓಕೆ. ಹಾಗೆಯೇ ಒಂದು ಚಾಪ್ಟರ್ ವೈಸ್ ಹೇಳಿದ್ರಿ, ಇನ್ನೊಂದು ಭಾಗವಾರು ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಇದೆ. ಈ ಉದಾಹರಣೆ ಪಾರ್ಟ್ ಎ ಅಂದರೆ ಭೌತಶಾಸ್ತ್ರ, 27 ಅಂಕಗಳು ಅದರೊಂದರಲ್ಲೇ ಇದೆ.
3: ಹೌದು,
4: ಸೊ 27 ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ತಗೊಳಕ್ಕೆ ಏನೆಲ್ಲ ಅವಕಾಶಗಳಿದೆ?
3: ಎಸ್ ಸರ್, ನಾವು ಮುಖ್ಯವಾಗಿ 2 ರೀತಿಯಲ್ಲಿ ಅಧ್ಯಯನ ಮಾಡಿಸ್ತೀವಿ ಮಕ್ಕಳಿಗೆ. ತುಂಬ ಚೆನ್ನಾಗಿ ಓದಂತಹ ಮಕ್ಕಳು, ಇಲ್ಲ ಕಲಿಯೋದಕ್ಕೆ ತುಂಬನೇ ಕಷ್ಟಪಡ್ತಾ ಇರೋಂತಹ ಮಕ್ಕಳು, ನನಗೆ ಏನೂ ಆಗೋದಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನುವಂತಹ ಭಯ ಪಡುವಂತಹ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ನಾವು ಫಸ್ಟ್ ಕೊಡಬೇಕಾಗುತ್ತೆ. ನೀನ್ ಫೇಲ್ ಆಗೋದೇ ಕಷ್ಟ ಅಂತ ನಾನು ಹೇಳ್ತೇನೆ, ಪಾಸ್ ಆಗೋದು ಕಷ್ಟ ಅಲ್ಲ, ನಾನು ಮಗುಗೆ ಕೊಡಬೇಕಾಗಿರೋದು ನೀನ್ ಫೇಲ್ ಆಗೋದು ಕಷ್ಟ ಕಣೋ. ಹೌದಾ ಸರ್? ಅಲ್ಲ ಸರ್, ಪಾಸ್ ಆಗೋದಕ್ಕೆ ಕಷ್ಟ ಅಂತ ಹೇಳ್ತಾರೆ, ಇಲ್ಲ ಇಲ್ಲ ಫೇಲ್ ಆಗೋದೇ ಕಷ್ಟ ಕಣೋ. ಯಾಕೆ ನೋಡು, ಇಷ್ಟು ಸಿಂಪಲ್ ಸಿಂಪಲ್ ಎಲ್ಲ ಇದೆ, ಇದನ್ನ ನಿನ್ ಕೈಲಿ ಮಾಡೋಕ್ಕಾಗಲ್ವೇನೋ. ಸೊ ಆ ಉದ್ದೇಶ ಇಟ್ಕೊಂಡೆ ಸರ್ ಪ್ರಸಕ್ತ ವರ್ಷವನ್ನು ನಾವು 0 ಫೇಲ್ ಅನ್ನುವಂತಹ ಒಂದು ಟೈಟಲನ್ನು ಕೊಟ್ಕೊಂಡು ಈ ವರ್ಷ ಪರೀಕ್ಷಾ ಮಂಡಳಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವರ್ಷ ಒಬ್ಬ ವಿದ್ಯಾರ್ಥಿಯು ಕೂಡ, ಕರ್ನಾಟಕದಾದ್ಯಂತ ಒಬ್ಬ ವಿದ್ಯಾರ್ಥಿಯು ಕೂಡ ಅನುತ್ತೀರ್ಣನಾಗಬಾರ್ದು. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. 1 ಅಂಕ 2 ಅಂಕದಲ್ಲಿ ಫೇಲ್ ಆದಂತಹ ಮಗು ತನ್ನ ಜೀವನವನ್ನೇ ಈ ವಿದ್ಯೆಯಿಂದ ಕಳ್ಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ 0 ಫೇಲ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೊಂಡು ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದೀವಿ. ಆ ನಿಟ್ಟಿನಲ್ಲಿ ಹಾಗಾದ್ರೆ ನಾನು ಫಿಸಿಕ್ಸ್ನಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಸ್ಟೂಡೆಂಟು. ಮುಖ್ಯವಾಗಿ ಮಕ್ಕಳೇ, ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇದ್ದರೆ ಫಸ್ಟ್ ಆಫ್ ಆಲ್ ಆ ಭಯವನ್ನು ಬಿಡಿ. ಆ ಭಯವನ್ನು ಬಿಡೋದು ಹೇಗೆ, ಯಾವಾಗ ನನಗೆ ಭಯ ಹೋಗುತ್ತೆ ಅಂದರೆ ಈ ರೀತಿ ನಾನು ಹೇಳುವಂತಹದ್ದನ್ನು ಫಾಲೋ ಮಾಡಿ. ಈಗಾಗಲೇ ಬಸವರಾಜ್ ಸರ್ ಹೇಳಿದರೆ ಚಿತ್ರಗಳನ್ನು ನೀವು ನೋಡಿಕೊಂಡಿದ್ದೆ ಆದರೆ ಕರೆಕ್ಟಾಗಿ ಇಷ್ಟು ಅಂಕಗಳನ್ನು ನಾನು ಪಡ್ಕೊಳ್ಳಬಹುದು, ಕನಿಷ್ಠ 10 ಅಂಕಗಳು ಪಡ್ಕೋಬಹುದು ಸರ್ ಚಿತ್ರದಲ್ಲಿ. ಅದಾದ ಮೇಲೆ ನಾನು ಮುಂದೆ ಏನು ಮಾಡಬೇಕು ನೋಡಿ, ಪ್ರತಿ ಪಾಠಗಳಲ್ಲಿ ಘಟಕಗಳಲ್ಲಿ ಬರುವಂತಹ ನಿರೂಪಣೆಗಳು ಅಥವಾ ವ್ಯಾಖ್ಯಾನಗಳು ಅಂತ ಇರುತ್ತೆ. ಸಿಂಪಲ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಓಮ್ನ ನಿಯಮವನ್ನು ನಿರೂಪಿಸಿ, ವಕ್ರೀಭವನ ಸೂಚ್ಯಂಕ ಅಂದರೆ ಏನು, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಈಗ ಆಲ್ರೆಡಿ ನಿಮ್ಮ ಶಿಕ್ಷಕರು ನಿಮಗೆ ಬರೆಸಿದರೆ ಅದನ್ನು ಕೂಡ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ, ಅದಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ. ಅದಾದ ಮೇಲೆ ಸರಳವಾಗಿರೋಂತಹದ್ದು ಯಾವುದಿರುತ್ತೆ, ಕೆಲವು ಗುಣಲಕ್ಷಣಗಳು ಬರುತ್ತೆ ಹಲವಾರು. ಈಗ ಉದಾಹರಣೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಇದ್ರದ್ದು ಗುಣಲಕ್ಷಣ ತುಂಬ ಸುಲಭ ಇದೆ ಸರ್, ಇದು ಕಷ್ಟಪಡುವಂಥದ್ದಲ್ಲ. ಬಹುತೇಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಯೂ ಕೂಡ ಹೌದು. ಅಷ್ಟಲ್ಲದೆ ಒಂದು ರೋಧಕದ ರೋಧವನ್ನು ಅವಲಂಬಿಸಿರುವಂತಹ ಅಂಶಗಳ್ಯಾವುವು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಸ್ ದ ರೆಸಿಸ್ಟೆನ್ಸ್ ಆಫ್ ಅ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. ನಾಲ್ಕು ಸಿಂಪಲ್ ಪಾಯಿಂಟ್ಗಳು ಸರ್, ಒಂದೊಂದು ಪದ ಬರೆದ್ರೆ ಸಾಕು, ಎರಡು ಅಂಕ ತಗೊಳ್ಬಹುದು. ಇಂತಹದನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇದಲ್ಲದೆ ನಾವು ಕೆಲವು ಸ್ವಲ್ಪ ಉನ್ನತ ಮಟ್ಟಕ್ಕೆ ಒಂಚೂರು ಮೇಲ್ಮಟ್ಟಕ್ಕೆ ಹೋಗೋದಾದರೆ ವ್ಯತ್ಯಾಸಗಳನ್ನು ಗಮನಿಸಿ ಅನ್ನುವಂಥದ್ದು ಬರೆಯಿರಿ ಅಂತ ಕೊಟ್ಟೆ ಕೊಡ್ತಾರೆ. ಯಾವ ಥರ ವ್ಯತ್ಯಾಸ ಸರ್? ಕಾನ್ವೆಕ್ಸ್ ಲೆನ್ಸ್ಗೂ ಕಾನ್ಕೇವ್ ಲೆನ್ಸ್ಗೂ ಇರೋಂಥ ವ್ಯತ್ಯಾಸ ಏನು ಇದನ್ನು ಕೇಳ್ತಾರೆ. ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಸೀರೀಸ್ ಆ್ಯಂಡ್ ಪ್ಯಾರಲ್ ಸರ್ಕ್ಯೂಟಲ್ಲಿ ಏನು ಡಿಫ್ರೆನ್ಸ್ ಇದೆ, ಈ ಥರದ್ದು ವ್ಯತ್ಯಾಸಗಳು ಕೆಲವೇ ಕೆಲವಿವೆ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿನ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ನಾನು ಸುಲಭವಾಗಿ ಇಷ್ಟನ್ನು ಕಲ್ತ್ಕೊಂಡ್ರೆ ನಾವು ಬರೆಯೋದಕ್ಕೆ ಈಸಿ ಆಗುತ್ತೆ. ಇನ್ನೂ ಸ್ವಲ್ಪ ಮೀರಿ ನಾನೇನಾದರೂ ಒಂಚೂರು ಹೋಗ್ತೀನಿ ಅಂತಂದರೆ ಫಾರ್ಮುಲಾಗಳಿವೆ. ಪ್ರತಿ ಚಾಪ್ಟರ್ಲ್ಲೂ ನೀವು ಒಂದೊಂದೇ ಫಾರ್ಮುಲಾ ಅಂತ ಎತ್ಕೊಂಡ್ರೆ ಸರ್ ಕನಿಷ್ಠ ಒಂದು ಅಥವಾ ಎರಡು ಫಾರ್ಮುಲಾ ಬಂದೇ ಬರುತ್ತೆ ಸರ್. ಒಂದು ನೇರವಾಗಿ ಫಾರ್ಮುಲಾ ಕೇಳೋಂತಹ ಚಾನ್ಸಸ್ ಅಧಿಕೃತವಾಗಿರುತ್ತೆ ಫಿಸಿಕ್ಸ್ನಲ್ಲಿ. ಎರಡನೇದು, ಈ ಫಾರ್ಮುಲಾ ಕಲಿತ ತಕ್ಷಣ ಅಲ್ಲಿ ಕೇಳಲಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರಲ್ಲ ಅಂತ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ, ಸಮಸ್ಯೆ ಕೂಡ. ಅದರಲ್ಲಿ ನೀವು ಒಂದಷ್ಟು ಡೇಟಾವನ್ನು ಅಲ್ಲಿ ಪ್ರಶ್ನೆಯನ್ನು ಓದ್ಕೊಂಡಿರೋಂತಹ ದತ್ತಾಂಶ ಬರೆದು ಸೂಕ್ತ ಫಾರ್ಮುಲಾ ಹಾಕಿದ್ರೆ ಅದಕ್ಕೆ ಅಂಕ ಕೊಡ್ತೀವಿ ಸರ್ ವ್ಯಾಲ್ಯೂಯೇಷನ್ನಲ್ಲಿ. ಸೊ ನೀವು ಅಲ್ಲೂ ಕೂಡ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕುತ್ತೆ. ಸೊ ಈ ರೀತಿಯಾಗಿ ನಾವು ಬಿಲೋ ಆವರೇಜ್ ಮಕ್ಕಳು ಅಂದರೆ ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇರೋಂತಹ ಮಗು ಇಷ್ಟು ಸುಲಭವಾಗಿ ನಾವು ಹೋಗಬಹುದು.
4: ಬಸವರಾಜ್ ಸರ್, ಇವತ್ತಿಂದ ಮಕ್ಕಳು ಎರಡು ರೀತಿನೂ, ಒಂದು ಈಗ ಕನಿಷ್ಠ ಪಾಸ್ ಆಗಬೇಕು ಅಂತ ಇರೋ ಮಕ್ಕಳು ಮತ್ತು ಔಟ್ ಆಫ್ ಔಟ್ ತೆಗಿಬೇಕು ಅಂತಿರೋ ಮಕ್ಕಳು ಇಬ್ಬರೂ ಹೇಗೆ ಒಂದು ಟೈಮ್ ಟೇಬಲ್ನ ಜೋಡಿಸ್ಕೊಳ್ಬೇಕು, ಈ ಪರೀಕ್ಷಾ ಸಮಯದಲ್ಲಿ ಅವರು ಹೇಗೆ ಅವರ ನಡವಳಿಕೆಗಳು ಅಥವಾ ಅವ್ರ ದಿನಚರಿಗಳು ಇರಬೇಕು ಅಂತ ಅನಿಸುತ್ತೆ.
2: ಹೌದು, ಈಗ ಈಗಾಗಲೇ ಓದಿಲ್ಲ ಅನ್ನುವ ಮಕ್ಕಳು ಮತ್ತು ಈಗ ಆಲ್ರೆಡಿ ಓದಿ ಈಗ 80-75 ಆಯ್ತಾ ಇದೆ, ಇನ್ನೂ ಒಂದು 5 ಅಂಕ ಜಾಸ್ತಿ ಆಗಬೇಕು ಔಟ್ ಆಫ್ ಔಟ್ ಬರಬೇಕು ಅಂತೇಳಿ, ಈಗ ಅವ್ರಿಗೆ ಈಗ ಆಲ್ರೆಡಿ 6 ಸಬ್ಜೆಕ್ಟಿಂದ ಯಾವುದು ಕ್ಲಿಷ್ಟ ಯಾವುದು ಸುಲಭ ಅಂತೇಳಿ ಡಿಸೈಡ್ ಮಾಡಿರ್ತಾರೆ ಚೆನ್ನಾಗಿ ಓದಿರೋ ಮಕ್ಕಳು, ಈಗ ಮ್ಯಾಥ್ಸ ಸೈನ್ಸ್ ಅಂತೇಳಿ. ಅದರ ಆಧಾರದಲ್ಲಿ ನಾನು ಇದುವರೆಗೆ ಎಷ್ಟು ಟೈಮ್ ಕೊಟ್ಟೆ, ಸೈನ್ಸ್ ಕಷ್ಟ ಆಗಿದ್ರೆ ಸೈನ್ಸ್ಗೆ ಅವನು ಡೈಲಿ 1 ಅವರ್ ಕೊಡ್ತಾ ಇದ್ರ, ಅದನ್ನು ನಾನು ಹೆಚ್ಚಿಗೆ ಮಾಡಬೇಕಾ ಈ ಸಬ್ಜೆಕ್ಟ್ಗೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅದಾದ ನಂತರ ಇದುವರೆಗೆ ನನ್ನ ಟೀಚರಿಂದ ಏನೆಲ್ಲ ಪಡ್ಕೊಂಡೆ ನಾನು, ಅಂದರೆ ನಾನು ಅದರಿಂದ ಗಳಿಸಿರೋದೇನು, ನಾನು ಯಾವ ಅಂಶಗಳಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವಾ, 3 ಮಾರ್ಕ್ಸ್ ಹೋಗಿರೋದೆಲ್ಲಿ ಫಸ್ಟ್ ಪ್ರಿಪ್ರೇಟ್ರಿಲಿ 75 ತೊಗೊಂಡಿದ್ದಾನೆ, 5 ಮಾರ್ಕ್ಸ್ ಎಲ್ಲೋಗಿದೆ ನನಗೆ, ಅದನ್ನು ಮೊದಲು ಅವನು ಗಮನಿಸಬೇಕು. ಅದಾದಮೇಲೆ ಅಂತಹ ಒಂದು ಅಂಶಗಳನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿದ್ರೆ ಅವನಿಗೆ ಔಟ್ ಆಫ್ ಔಟ್ ತೊಗೊಳಕ್ಕಾಗುತ್ತೆ. ಈ ಕನಿಷ್ಠ ಕಲಿಕೆಯ ಮಕ್ಕಳು ಏನಿದ್ದಾರೆ, ಈಗ ತುಂಬ ಕಷ್ಟ ಆಗಿದೆ, ಈಗ ಫಸ್ಟ್ ಪ್ರಿಪ್ರೇಟರಿಲಿ ನನಗೆ ತುಂಬ ಕಡಿಮೆ ಬಂದಿದೆಯಪ್ಪ, ಇನ್ನು ಮುಂದೆ ಏನು ಮಾಡೋದು ಅನ್ನುವ ಮಕ್ಕಳು, ಅವರು ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಶೆಡ್ಯೂಲ್ ಇರಬೇಕು ಅವರಿಗೆ. ಈಗ ಇದುವರೆಗೆ ಅವರು ಬರೀ 2 ಅವರ್ಸ್ ಓದ್ತಾ ಇದ್ರು ಪರ್ ಡೇ, ಕೂತ್ಕೋತಾ ಇರಲಿಲ್ಲ. ಆಗ ಹೆಚ್ಚು ಈಗ 2 ಅವರ್ಸ್ ಓದಿನೇ ನಾನು 20-25 ಮಾರ್ಕ್ಸ್ ತಗೊಂಡಿದ್ದೀನಿ ಅಂದಮೇಲೆ ಅದನ್ನು ಡಬಲ್ ಮಾಡಿಬಿಟ್ರೆ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ, ಓ ನಾನು ಇಷ್ಟು ಕಡಿಮೆ ಓದಿನೇ ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾನು ಖಂಡಿತ ಅವನಿಗಿಂತ ಜಾಸ್ತಿ ಬರುತ್ತೆ ನನಗೆ ಮಾರ್ಕ್ಸ್ ಅಂತ ಅವ್ರ ಟೈಮ್ ಶೆಡ್ಯೂಲನ್ನು ಈಗ 1/2 ಗಂಟೆ ಓದ್ತಾ ಇದ್ದಾನೆ ಪರ್ ಸಬ್ಜೆಕ್ಟ್ ಅಂದರೆ 1 ಅವರ್ಗೆ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅವನು ಶೆಡ್ಯೂಲ್ ಹಾಕ್ಕೊಳ್ಳುವಾಗ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ನನಗೆ ಇಷ್ಟು ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ಅವರವರ ಟೀಚರ್ಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ, ಎಲ್ಲ ಶಾಲೆಯಲ್ಲೂ ಆ ಏರಿಯಾದಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅವರಿಗೆ ಟೈಮ್ ಶೆಡ್ಯೂಲನ್ನು ಇಷ್ಟು ಅಂತ ಹಾಕ್ಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದು ಎಲ್ಲರಿಗೂ ಜನರಲೈಸ್ ಮಾಡೋದು ಕಷ್ಟ, ಹೀಗೆ ಇರಬೇಕು ಅಂತೇಳಿ ಎಬೋ ಆವರೇಜ್ ಮಕ್ಕಳಿಗೆ ಹೇಳ್ಬೋದು. ಈಗ ಬಿಲೋ ಅಂದರೆ ಕನಿಷ್ಠ ಕಲಿಕೆ ಮಕ್ಕಳಿಗೆ ಅವನಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಅವ್ರಿಗೆ ಒದಗಿಸಿದ್ರೆ ತುಂಬ ಅನುಕೂಲ.
3: ಸರ್ ಖಂಡಿತವಾಗಿ ಹೌದು, ಅವರು ಹೇಳಿದಂತಹ ಅಷ್ಟು ಇದನ್ನು ನಾವು ಪಾಲಿಸಬೇಕಾಗುತ್ತೆ. ಜೊತೆಗೆ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಡ್ಬೇಕಾದ್ರೆ ಅಥವಾ ನಾನು ಸ್ಟೂಡೆಂಟ್ ಆಗಿ ಹಾಕೋಬೇಕಾದ್ರೆ ಪಕ್ಕದವನು ಯಾರೋ ಈ ತರ ಹಾಕೊಂಡಿದ್ದಾನೆ ಅಂತ ನಾನು ಹಾಕೊಳಕಾಗಲ್ಲ ಸರ್. ಅವನ ಬುದ್ಧಿಮಟ್ಟ ಬೇರೆ ಇರುತ್ತೆ, ಅವನ ಮನೆಯ ಪರಿಸರ ಬೇರೆ ಇರುತ್ತೆ. ಹಾಗಾಗಿ ನನ್ನ ಮನೆಯ ಪರಿಸರಕ್ಕೆ ತಕ್ಕ ಹಾಗೆ ನನ್ನ ಬುದ್ಧಿಮಟ್ಟದಕ್ಕೆ ತಕ್ಕಂತೆ ನಾನು ಈ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತಂದ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಓದೋ ಹುಡುಗ ಕಡಿಮೆ ಓದಿದ್ರೆ ಸಾಕು, ಅವನ್ ಬರೀ ಒನ್ ಅವರ್ ಓದ್ತಾನೆ ಅನ್ಬಿಟ್ಟು ನಾನು ಒನ್ ಅವರ್ ಓದ್ತೀನಿ ಸಾಕು, ಸಾಧ್ಯ ಇಲ್ಲ ಸರ್. ಬಿಲೋ ಅವರ್ ಸ್ಟೂಡೆಂಟ್ ಎಫರ್ಟ್ ಹೆಚ್ಚಾಗಿ ಹಾಕ್ಬೇಕಾಗತ್ತೆ. ಹಾಗಾಗಿ ನನ್ನ ಈ ಯೋಜನೆ ಏನಿದೆ, ಈ ಯೋಜನೆಯನ್ನ ಇವತ್ತಿನಿಂದ ನಾನು ಖಂಡಿತ ಬದಲಾಯಿಸ್ಕೊಳ್ಳೇಬೇಕು. ಜೊತೆಗೆ ಟೈಮ್ ಟೇಬಲ್ ಹಾಕೊಂಡು ಓದಿದ ತಕ್ಷಣ ಬಂದು ಬಿಡುತ್ತಾ? ಖಂಡಿತ ಇಲ್ಲ. ನೀವು ಶಿಕ್ಷಕರೊಡನೆ ಇನ್ನು ಮುಂದಕ್ಕೆ ಚರ್ಚೆಯನ್ನು ಹೆಚ್ಚಾಗಿ ಮಾಡಬೇಕು. ತರಗತಿಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ, ಪಾಠಗಳು ನಡಿಬೇಕಾದ್ರೆ ಚರ್ಚೆಯನ್ನು ತುಂಬಾ ಕಡಿಮೆ ಮಾಡ್ತಾರೆ ಮಕ್ಕಳು. ಆಕ್ಚುಲ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಹೆಚ್ಚು ಚರ್ಚೆ ನಡಿಬೇಕು, ತುಂಬಾ ಕಡಿಮೆ ಮಾಡ್ತಾರೆ. ನಮಗೆ ಒಂದು ಸಿಲೆಬಸ್ ಅನ್ನು ಮುಗಿಸ್ಬೇಕು ಅನ್ನುವಂತಹ ಧಾಟಿಯಲ್ಲಿ ನಾವು ಕೂಡ ಪಾಠ ಮಾಡ್ತಾ ಇರ್ತೀವಿ. ಚರ್ಚೆಗಳಿಗೆ ಅವಕಾಶ ಕಡಿಮೆ ಸಿಕ್ಕಬಹುದು ಮಗುಗೆ, ಅಥವಾ ಅವನಿಗೆ ಏನಾದರೂ ಒಂದು ಹಿಂಡ್ರೆನ್ಸ್ ಇರುತ್ತೆ ಕೇಳೋದಕ್ಕೆ ಭಯ ಈ ರೀತಿ. ಈಗ ನಿಮಗೆ ಇನ್ನೂ 60-65 ದಿವಸಗಳು ಸಮಯ ಇದೆ. ಶಿಕ್ಷಕರೊಡನೆ ಚರ್ಚೆ ಮಾಡಿ, ಪ್ರಶ್ನೆಗಳನ್ನು ನೀವು ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದಂದರೆ, ಪ್ರಶ್ನೆಯನ್ನು ಓದ್ಕೊಂಡು ಅದರಲ್ಲಿ ಬೈ ಹಾರ್ಟ್ ಮಾಡಿದ್ರೆ ಖಂಡಿತವಾಗಿ ಮಕ್ಕಳೇ ಸಾಧ್ಯ ಇಲ್ಲ. ವಿಜ್ಞಾನ, ಗಣಿತ ಮತ್ತು ಸಮಾಜ, ಈ ಮೂರನ್ನು ನಾವು ಕೋರ್ ಸಬ್ಜೆಕ್ಟ್ಸ್ ಅಂತೀವಿ ಸರ್. ಇದನ್ನು ಬೈ ಹಾರ್ಟ್ ಮಾಡಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾದರೆ ಏನು ಮಾಡಬೇಕು? ಯಾವುದೋ ಒಂದು ಸಣ್ಣ ಪ್ರಶ್ನೆ ಬಂತು, ಇದರ ಅರ್ಥವನ್ನು ತಿಳ್ಕೊಂಡು ಓದಿ, ಗೊತ್ತಾಗ್ಲಿಲ್ವಾ, ಶಿಕ್ಷಕರೊಡನೆ ಚರ್ಚಿಸಿ. ಆಗ ನಿಮಗೆ ಅದರ ಅರ್ಥ ಹೇಳ್ತಾರೆ. ಜೊತೆಗೆ ನಮ್ಮದ್ರಲ್ಲಿ ಅಂದ್ರೆ ಈ ವಿಜ್ಞಾನ ವಿಷಯದಲ್ಲಿ ಹೇಗೆ ಅಂದ್ರೆ, ನಮಗೆ ಉತ್ತರ ಬೇಕು ಸರ್. ನೀವು ಉತ್ತರವನ್ನ ಅರ್ಥಪೂರ್ಣವಾಗಿ ಬರೆದಿದ್ರೆ ಸಾಕು ನಮಗೆ. ವಾಕ್ಯ ರಚನೆ ಇದಕ್ಕೆ ನಮ್ಮಲ್ಲಿ ಹೆಚ್ಚಿನ ಗಮನ ಇಲ್ಲ, ನಮಗೆ ಉತ್ತರ ಇದ್ರೆ ಸಾಕು ಸರ್.
4: ಅವನಿಗೆ ಕಾನ್ಸೆಪ್ಟ್ ಗೊತ್ತಿದೆ ಅಂತ,
3: ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಗೊತ್ತಾಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ನಾವೇ ಹೋಗ್ತೀವಿ ಸರ್. ನಾವೇ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಾವು ನೋಡುವಂತಹದ್ದು ಬರೆದಿರುವಂತಹ ಉತ್ತರದಲ್ಲಿ ಪರಿಕಲ್ಪನೆ ಒಳಗೊಂಡಿದೆಯಾ ಅಂತ ನೋಡ್ತೀವಿ. ಪದಗಳನ್ನ, ಸಾಮಾನ್ಯ ಪದಗಳನ್ನ ಹಾಗೆ ಬರೆದು ಬಿಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಈಗ ಬೆಳಕಿನ ವಕ್ರೀಭವನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅದು ತನ್ನ ಮಾಧ್ಯಮದ ದಿಕ್ಕನ್ನ, ಪ್ರಸರಣ ದಿಕ್ಕನ್ನ ಬದಲಾಯಿಸುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಉತ್ತರ ಸರ್. ಕೆಲವು ಮಕ್ಕಳು ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಬೆಳಕು ಒಂದ್ ಕಡೆಯಿಂದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಂಡ್ ಆಗುತ್ತೆ ಅಂತ ಬರೀತಾರೆ. ಬೆಂಡ್ ಆಗುತ್ತೆ ಅಂದ್ರೆ ಬೆಂಡ್ ಅಂತ ಅನ್ನುವಂಥದ್ದು ಇಂಗ್ಲಿಷ್ ಪದ, ಆದ್ರೆ ಸರ್ ಅದಕ್ಕೆ ಅಂಕ ಇದೆ. ಯಾಕಂತಂದ್ರೆ ನನಗೆ ಬೇಕಾಗಿರೋದು ಆತನಿಗೆ ಪರಿಕಲ್ಪನೆ ಅರ್ಥ ಆಗಿದೆಯಾ ಅಂತ. ಹಾಗಾಗಿ ಮಕ್ಕಳೇ, ಕಾನ್ಸೆಪ್ಟ್ ಅನ್ನ ಟೀಚರ್ಸ್ ಗಳಲ್ಲಿ ಹೇಳಿಸ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ನೆನಪಲ್ಲಿ ಉಳಿಯುತ್ತೆ. ಬೈ ಹಾರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಬೈ ಹಾರ್ಟ್ ಎಲ್ಲಿ ಮಾಡ್ತೀವಿ? ಲ್ಯಾಂಗ್ವೇಜಸ್ ಅಲ್ಲಿ, ಭಾಷೆಯಲ್ಲಿ. ಆ ಭಾಷೆಗೆ ತಕ್ಕ ಹಾಗೆ ವಾಕ್ಯ ರಚನೆ, ಪದಗಳ ಪ್ರಯೋಗ ಇರಲೇಬೇಕು ನಮ್ಮಲ್ಲಿ. ಅದು ಇರಬೇಕು, ಅದಿಲ್ಲದ ಮಾತ್ರಕ್ಕೆ ಇಲ್ಲ ಅಂತಂದ್ರೆ ವಾಕ್ಯ ರಚನೆ ಆಗೋದಿಲ್ಲ. ಆದ್ರೆ ಅಷ್ಟು ಒತ್ತನ್ನು ನಾವು ಗಮನಿಸೋದಿಲ್ಲ, ನಮಗೆ ಉತ್ತರ ಮುಖ್ಯ. ಹಾಗಾಗಿ ಮಕ್ಕಳೇ, ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಕೂತ್ಕೊಂಡು ಬೈ ಹಾರ್ಟ್ ಮಾಡಿ ಮಾಡಿ ಕಲಿತೀನಿ ಅಂದ್ರೆ ನಿಮಗೆ ಸಕ್ಸಸ್ ಆಗೋದು ಕಡಿಮೆ ಮಕ್ಕಳೇ. ಇನ್ನು 60 ದಿನಗಳು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸ್ಕೊಂಡು ಕಲಿತಾ ಬನ್ನಿ.
4: ಒಂದು ಸರ್, ಒಂದು ಬೈ ಹಾರ್ಟ್ ಮಾಡೋದ್ರ ಬಗ್ಗೆ ಹರ್ಷ ಸರ್ ಹೇಳಿದ್ರು. ಹಾಗೇನೆ ಇನ್ನೂ ಕೆಲವು ಮಕ್ಕಳು ಆ ಪ್ರಶ್ನೆ ನನಗೆ ಅರ್ಥ ಆಗ್ದಾನೆ ಕನ್ಫ್ಯೂಸ್ ಮಾಡಿಕೊಂಡು ಯಾವುದೋ ಪ್ರಶ್ನೆ ಅಂತ ಏನೋ ಅರ್ಥ ಮಾಡಿಕೊಂಡು ಉತ್ತರ ಬರೆದು ಬಿಡುವ ಸಾಧ್ಯತೆಗಳು ಹೆಚ್ಚು ಇದೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಎಷ್ಟು ಮುಖ್ಯ, ಹೇಗೆ ಅದನ್ನ ಬಗ್ಗೆ?
2: ಹೌದು, ಈಗ ನಮ್ಮ ವಿಜ್ಞಾನ ವಿಷಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕ್ವಶನ್ ಪೇಪರ್ಸ್ ನೋಡಿದ್ದಾರೆ, ಅಲ್ಲಿ 3 ಲೈನ್ ಇರುತ್ತೆ ಕ್ವಶನ್, ಅದಕ್ಕೆ ಒಂದೇ ಲೈನ್, ಒನ್ ಲೈನ್ ಸಾಕಷ್ಟು, ಅಥವಾ ಒನ್ ವರ್ಡು ಆಗ್ಬೋದು ಒಂದೊಂದು ಕೆಲವು ಸಂದರ್ಭಗಳಲ್ಲಿ. ಆ 3 ಲೈನ್ ಕ್ವಶನ್ಗೆ ಒನ್ ವರ್ಡ್ ಆನ್ಸರು ಇರುತ್ತೆ. ದಯಮಾಡಿ ಮಕ್ಕಳೇ, ಪ್ರಶ್ನೆಯನ್ನು ನೋಡಿದ ತಕ್ಷಣ ಗಾಬರಿ ಆಗೋದು ನಿಲ್ಲಿಸ್ಬೇಕು ಮೊದಲು, ಗಾಬರಿ ಆಗಬಾರ್ದು.
4: ಹೌದು,
2: ನಿಧಾನವಾಗಿ. ಅದಕ್ಕೋಸ್ಕರನೇ ಮಂಡಳಿಯವರು ನಮ್ಮ ಕೋರ್ ಸಬ್ಜೆಕ್ಟ್ ಅಥವಾ ಇತರ ಸಬ್ಜೆಕ್ಟ್ಗಳಿಗೆ 3.5 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ ಬರೆಯೋದಕ್ಕಾದರೆ 1.5 ಗಂಟೆ ಓದೋದಕ್ಕೋಸ್ಕರ ಮೊದಲು ಪ್ರಶ್ನೆಯನ್ನು ಓದಬೇಕು. ಯಾವುದೇ ಪ್ರಶ್ನೆ ಗೊಂದಲ ಇದ್ದರೆ ಅದನ್ನು ಮತ್ತೆ ಅದಕ್ಕೆ ಹೋಗಿ ತಕ್ಷಣ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ. ಮೊದಲು ಯಾವುದು ಸುಲಭವಾದಂಥ ಪ್ರಶ್ನೆಗಳಿದೆಯೋ ಅದನ್ನು ಅಟೆಂಡ್ ಮಾಡಬೇಕು. ನಂತರ ಆ ಪ್ರಶ್ನೆನ, ಯಾವುದು ಇವರಿಗೆ ಕಷ್ಟ ಆಯಿತು ಅಥವಾ ಅರ್ಥ ಆಗಲಿಲ್ವೋ, ಆ ಪ್ರಶ್ನೆಯನ್ನು ಯಾವ ಪಾಠದ್ದು ಅಂತ ಮೊದಲು ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಯಾವ ಪಾಠ ಅಂತ ಗೊತ್ತಿರೋದಿಲ್ಲ, ಪಾಠದ ಹೆಸರು ಗೊತ್ತಾಯ್ತಾ, ಕಾನ್ಸೆಪ್ಟ್ ಗೊತ್ತು ಅಂತ. ಉದಾಹರಣೆಗೆ ಅವರಿಗೆ ಆಮ್ಲ ಪ್ರತ್ಯಾಮ್ಲಗಳ ಪಾಠದಲ್ಲಿ ಯಾವುದೋ ಕ್ವಶನ್ ಕೇಳಿರ್ತಾರೆ, ಆ ಪಾಠದ್ದ ಅಂತ ಗೊತ್ತಾದಾಗ ಆಮ್ಲ ಪ್ರತ್ಯಾಮ್ಲದ ಗುಣ ತಲೆಗೆ ಬರುತ್ತೆ.
4: ಕರೆಕ್ಟ್.
2: ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಬರಿಬಹುದು. ಅವನಿಗೆ ಆ ಕಾನ್ಸೆಪ್ಟ್ ಏನು ಅಂತಾನೆ ಗೊತ್ತಿಲ್ಲ ಅಂದರೆ ಯಾವ ಉತ್ತರ ಬರೆಯೋಕ್ಕೂ ಆಗೋದಿಲ್ಲ. ದಯಮಾಡಿ ಮಕ್ಕಳೇ, ನಿಮಗೆ ಲಾಸ್ಟ್ ಇಯರ್ ಕೂಡ ಹೇಳಿದ್ದೀನಿ, ಪ್ರತಿ ಪಾಠವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ನೀವು. ಬೆಳಕು ಕಣ್ಣು ಬಿಟ್ಟ ತಕ್ಷಣ ನನಗೆ ಏನಾದ್ರು ಕಾಣಬೇಕು ಅಂದರೆ ಬೆಳಕಬೇಕು, ಓ ಬೆಳಕು ಪಾಠ ಇದೆ ಅಲ್ವಾ. ನೆಕ್ಸ್ಟ್ ಬೆಳಕಿದ್ರೆ ಕಾಣಿಸೋದಿಲ್ಲ, ಕಣ್ಣು ಬೇಕು, ಮಾನವನ ಕಣ್ಣು ಪಾಠ ಇದೆ. ಸೂರ್ಯನ ಬೆಳಕಿಲ್ಲದೆ ಹೋದಾಗ ಮನೇಲಿ ಏನೋ ಹಾಕೋತೀವಿ, ವಿದ್ಯುಚ್ಛಕ್ತಿ ಹಾಕೋತೀವಿ, ವಿದ್ಯುಚ್ಛಕ್ತಿ ಪಾಠ ಇದೆ. ವಿದ್ಯುಚ್ಛಕ್ತಿ ತರಿಸ್ಬೇಕಾದ್ರೆ ಬೇರೆ ಆ ಥರದ್ದು ಏನಾದ್ರು ಒಂದು ತಮ್ಮದೇ ಆದಂಥ ಒಂದು ಕಾನ್ಸೆಪ್ಚುವಲೈಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ತಕ್ಷಣ ಕ್ವಶನ್ ಅರ್ಥ ಆಗುತ್ತೆ. ಕ್ವಶನ್ ಅರ್ಥ ಆದ ತಕ್ಷಣ ನನಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಈ ರೀತಿಯಾಗಿ ದಯಮಾಡಿ ಯಾರೂ ಕೂಡ ಪ್ರಶ್ನೆ ಲಾಂಗ್ ಆಗಿದೆ ಕ್ವಶನ್ ಅಂತೇಳಿ ಅದಕ್ಕೆ ಗಾಬರಿ ಆಗೋದು ಬೇಡ. ಅದು ಸಿಂಪಲ್ ಕ್ವಶನ್ ಆಗಿರುತ್ತೆ, ಬಟ್ ಅದು ನಿಮ್ಗೆ ಅರ್ಥ ಆಗ್ಬೇಕು. ಈ ಕೆಮಿಸ್ಟ್ರಿಯಲ್ಲಿ ಈಗ ಪ್ರಿಪರೇಟರ್ಲಿ ಇದೆ, ಬರೀ 1 marks ಅದಕ್ಕೆ, ಅದಕ್ಕೆ 4 lines ಇದೆ. ಸ್ಟೆಪ್ ಹಾಕಿ ಎ ಬಿ ಸಿ ಡಿ ಹಾಕಿ ಪಿ ಎಚ್ ವ್ಯಾಲ್ಯೂ ಕೊಟ್ಟು ಅದು ಆಮೇಲೆ ಈ ಸಬ್ ಕ್ವಶನ್ 2, 1 marks ಸಬ್ ಕ್ವಶನ್ 2 ಇವೆ. ದಯಮಾಡಿ ನಮ್ಮ ವಿಜ್ಞಾನ ವಿಷಯದಲ್ಲಿ ಯಾರೂ ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗಿರುತ್ತೆ ನಿಮಗೆ, ಗಾಬರಿ ಆಗಿ ಮರ್ತೋಯ್ತದೆ. ಗಾಬರಿ ಆಗಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ.
4: ಎಷ್ಟೋ ಸಲ ಆತಂಕ ಭಯ ಆದಾಗ ಇರೋದು ಕೂಡ ಮರ್ತು ಹೋಗುತ್ತೆ, ಬ್ಲಾಂಕ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಅದರ ಬಗ್ಗೆ ಗಾಬರಿ ಆಗಬೇಡಿ ಅಂತ ತಾವೇನು ಹೇಳಕ್ ಇಷ್ಟಪಡ್ತೀವಿ.
3: ಹೌದು ಸರ್, ಖಂಡಿತವಾಗಿ ಈ ವಿಚಾರದಲ್ಲಿ ಭಯ ಬೇಡ ಮಕ್ಕಳೇ. ಹೌದು, ನಿಮಗೆ ಅನಿಸಿದೆ ಈಗ ವಿಜ್ಞಾನ ಕಷ್ಟ ಅಂತ, ರಿಸಲ್ಟನ್ನು ನೋಡ್ತೀರಾ, ಮಾರ್ಕ್ಸನ್ನು ನೋಡಿದಾಗ, ಇತರ ವಿಷಯಗಳಿಗೆ ನೋಡಿಸಿದಾಗ ವಿಜ್ಞಾನದಲ್ಲಿ ಕಮ್ಮಿ ಬರ್ತಾ ಇದೆ ಅಂತ ಎಷ್ಟೋ ಸಲ ಅನಿಸ್ಬೋದು. ಕಾರಣ ಇಷ್ಟೇ ಮಕ್ಕಳೇ, ಏನಂತಂದರೆ ನಾನು ಒಂದು ಪ್ರಶ್ನೆಯನ್ನು ಅದಷ್ಟೇ ಅಂತ ಸೀಮಿತ ಮಾಡ್ಕೊಂಡು ಓದ್ಬಿಡ್ತೀನಿ. ಒಂದು ಚೂರು ಆಚೆ ಈಚೆ ಒಂದು ಚೂರು ಯೋಚನೆ ಮಾಡಿದರೆ ಖಂಡಿತವಾಗಿ ನನಗೆ ಸುಲಭ ಆಗುತ್ತೆ. ಫ್ಯೂಸ್ ಅಂತ ಬರುತ್ತೆ ಸರ್, ಮನೆಯಲ್ಲಿ ನಾವೆಲ್ಲ ಫ್ಯೂಸ್ ಯೂಸ್ ಮಾಡ್ತೀವಲ್ಲ ಎಲೆಕ್ಟ್ರಿಕಲಲ್ಲಿ, ಈ ಫ್ಯೂಸ್ ಬಗ್ಗೆ ಪ್ರಶ್ನೆ ಏನಿರುತ್ತೆ, ಫ್ಯೂಸ್ನ ಉಪಯೋಗ ಏನು ಅಂತ ಇರುತ್ತೆ. ಮಗು ಅಷ್ಟಕ್ಕೆ ರೆಡಿ ಆಗ್ತಾನೆ ಸರ್, ಅದನ್ನೇ ಕೇಳಿದ್ರೆ ಅವನು ಎಕ್ಸಾಮಲ್ಲಿ ಬರೀತಾನೆ. ಅದರಲ್ಲಿ ಒಂದು ಚೂರ್ ಟ್ವಿಸ್ಟ್, ಫ್ಯೂಸನ್ನು ಲೈವ್ ವೈರ್ಗೆ ಹಾಕಿರ್ತೀವಿ, ನ್ಯೂಟ್ರಲ್ ವೈರ್ಗೆ ಯಾಕೆ ಹಾಕಬಾರ್ದು ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಉತ್ತರ. ಅಲ್ಲಿಗೆ ಅವನೇನು ಮಾಡ್ದ ಅಂತಂದರೆ, ಫ್ಯೂಸ್ ಎಂದರೇನು ಒಂದು ಲೈನ್ ಓದ್ಕೊಂಡ ಹೊರತು ಸುತ್ತಮುತ್ತ ಒಂದು ಚೂರ್ ಚೆಕ್ ಮಾಡಬೇಕು ಮಕ್ಕಳೇ, ಈ ಫ್ಯೂಸ್ಗೆ ಸಂಬಂಧಪಟ್ಟಾಗ ಇನ್ನೆಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಫ್ಯೂಸ್ ಲೈವ್ ವೈರೆಲ್ಲ ಹಾಕಬೇಕು, ಯಾಕೆ ಹಾಕಬೇಕು, ಅದರಲ್ಲೇ ಕರೆಂಟ್ ಬರೋದು, ಏನಾದರೂ ಹೆಚ್ಚಿನ ವೋಲ್ಟೇಜ್ ಬಂದ ತಕ್ಷಣ ಅಲ್ಲೇ ಬ್ರೇಕ್ ಆಗಬೇಕು, ನ್ಯೂಟ್ರಲ್ಗೆ ಹಾಕಿದ್ರೆ ಏನಾದರೂ ಪ್ರಯೋಜನ ಇದೆಯಾ, ಖಂಡಿತ ಪ್ರಯೋಜನ ಇಲ್ಲ. ನ್ಯೂಟ್ರಲ್ ವೈರಲ್ಲಿ ಕರೆಂಟೇ ಬರಲ್ಲ, ಬರಲ್ಲ ಅಂತಂದ್ಮೇಲೆ ಅಲ್ಲಿಗೆ ಫ್ಯೂಸ್ ಹಾಕೊಂಡು ಪ್ರಯೋಜನ ಏನು? ಇಷ್ಟು ನೋಡಿ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಫ್ಯೂಸ್ ಬಗ್ಗೆ ಏನೇ ಟ್ವಿಸ್ಟ್ ಮಾಡಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ನಮ್ಮ ಮಕ್ಕಳೇನು ಮಾಡ್ತಾರೆ ಗೊತ್ತಾ, ಫ್ಯೂಸ್ ಎಂದರೇನು ಅಷ್ಟೇ ರೆಡಿ ಆಗ್ತದೆ. ಅಂದರೆ ಇದು ನಾನು ತುಂಬ ಚೆನ್ನಾಗಿ ಓದೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಪಾಪ ಪಾಸ್ ಆಗೋದಕ್ಕೆ ಕಷ್ಟ ಅಂತ ಪರಿತಾಪ ಪಡ್ತಾ ಇರ್ತಾರೋ ಅಂತಹ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಮಕ್ಕಳೇ, ನೀವು ಕಲ್ತಿರ್ತೀರಾ, ಆದರೆ ಆಚೆ ಈಚೆನೂ ಒಂದು ಚೂರು ನೀವು ಟಚ್ ಮಾಡ್ಕೊಂಡು ಹೋದರೆ ಆಗ ನಿಮಗೆ ಭಯ ಹೋಗುತ್ತೆ.

0: ಬಿಟ್ಟರೆ ಬಹುಶಃ ಅವರು ಮಾಡಬೇಕಾಗಿರೋದನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಒಂದು ಹಂತವನ್ನು ಮುಂದಿನ ಹಂತಕ್ಕೆ ತಲುಪಿಸಲಿಕ್ಕೆ ಬಹುಶಃ ಸಾಕಷ್ಟು ಪ್ರಯತ್ನಗಳನ್ನು ತಮ್ಮ ಶಿಕ್ಷಕರು ಮಾಡ್ತಾ ಇದ್ದೀರಿ, ಹಾಗೆಯೇ ಇಲಾಖೆಯೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದೆ ಸರ್. ಖಂಡಿತವಾಗ್ಲೂ ಈ ವರ್ಷ ಮಕ್ಕಳು ಹೆಚ್ಚಿನ ಒಂದು ಫಲಿತಾಂಶವನ್ನು ತರುತ್ತಾರೆ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸರ್, ಒಟ್ಟಾರೆ ಹೇಳೋದಾದರೆ ತಾವು ನಮ್ಮ ಕೇಳುಗರಿಗೆ ಅಥವಾ ಪೋಷಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ಬಸವರಾಜ್ ಸರ್?
1: ಹೌದು, ಪೋಷಕರು ತಮ್ಮ ಮಕ್ಕಳಿಗೆ ಈಗಾಗಲೇ 10ನೇ ತರಗತಿ ಇರೋದರಿಂದ ಆಗಿನಿಂದ ಹಾಕದೇ ಇರತಕ್ಕಂತಹ ಒತ್ತಡವನ್ನು ತಕ್ಷಣ ಈ ವರ್ಷದಲ್ಲೇ ಇದ್ದಾಗೆ ಹಾಕೋದು ಬೇಡ.
0: ಹೌದು,
1: ಅದು ನಿಧಾನಕ್ಕಾದರೆ ಚೆನ್ನಾಗಿರುತ್ತೆ.
0: ಗ್ರ್ಯಾಜುವಲ್
1: ಆಗಿ ಇನ್ಕ್ರೀಸ್ ಆದರೆ, ಕೆಲವು ಮಗು ಈಗ ಪ್ರಿಪರೇಟರಿ ಆಗಿದೆ ಅಂದ ತಕ್ಷಣ ಏನೋ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ಫೇಲ್ ಮಾರ್ಕ್ಸ್ ಬಂತು ಅಂದ ತಕ್ಷಣ ಅವನನ್ನು ತುಂಬ
0: ಒತ್ತಡ
1: ಹೀನಾಯ ಅಂದರೆ ಬೇರೆ ರೀತಿ ಅವನನ್ನು ಏನೂ ಮಾಡದೆ ಇನ್ನು ಉಳಿದ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ದಯಮಾಡಿ ಪೋಷಕರು ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು. ಇದು ಆಗ್ತಾ ಇಲ್ಲ. ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಪೋಷಕರು ಬಂದು ತಮ್ಮ ಮಕ್ಕಳ ಬಗ್ಗೆ ಇದುವರೆಗೆ ಏನಾಗಿದೆ, ಈಗ ಮುಂದೆ ಓದಿಸೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳಿದ್ರೆ ಆ ಮಗುನೂ ಕಲಿತಾನೆ ಮತ್ತೆ ಟೀಚರ್ಗೂ ಕೂಡ ಹೆಲ್ಪ್ ಆಗುತ್ತೆ.
0: ಅಂದ್ರೆ ಈ ಹಂತದಲ್ಲಿ ಅವನೇನು ಫಲಿತಾಂಶ ಇದೆ, ಆ ಫಲಿತಾಂಶಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಬೇಕು ಅಂದ್ರೆ ಅವನ ಹಳ್ಳಿಗಳಿದ್ದಾನೆ, ಇನ್ನೇನು ಮಾಡಬಹುದು ಅನ್ನೋ ಒಂದು ಮೋಟಿವೇಶನ್ ರೀತಿಯಲ್ಲಿ ಅವರಿಗೆ ಮಾಡಿದ್ರೆ
1: ಇದು ಬೇಕಾಗಿರೋದು ಮಕ್ಕಳಿಗೆ. ನಾವು ಅವರನ್ನ ಹೀಗಳಿಬಾರದು, ಇಷ್ಟೇ ತಗೊಂಡಿರೋದು ಅಂತೇಳಿ ನಾವು ಟೀಚರ್ ಆದವರು ಅಷ್ಟೇ ಪೋಷಕರು ಅಷ್ಟೇ, ಈಗ ನೀನು ಇದು ಇಷ್ಟು ಓದಿನೇ ನೀನು 20 ತಗೊಂಡಿದ್ಯಾ ಅಂದಮೇಲೆ ಇನ್ನು 60 ದಿನದಲ್ಲಿ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ 40 ಮೇಲೆ ಹೋಗ್ಬಿಡ್ತಿ ಯಾಕಣೋ ಅಂತೇಳಿ ಯಾವಾಗ ಬೆನ್ ತಡತೀವೋ ಅವನು ಕನಿಷ್ಠ 40 ಹೋಗ್ದವರು 30 ಬರ್ತಾನೆ. ಅಪ್ರೋಚ್ ಬದಲಾಗಬೇಕು ಅಂದ್ರೆ ನಾವು ಯಾರನ್ನೂ ಈಗ ಮಕ್ಕಳನ್ನ ನಾವು ದೈಹಿಕವಾಗಿ ಆ ರೀತಿ ಹೇಳಿ ಕಲಿಸೋದು ಕಷ್ಟ. ಅದಕ್ಕೋಸ್ಕರ ದಯಮಾಡಿ ನಾವು ಮತ್ತೆ ಪೋಷಕರು ಇಬ್ರೂ ಒಟ್ಟುಗೂಡಿದ್ರೆ ಎಲ್ಲಾ ಮಕ್ಕಳೂ ತುಂಬಾ ಉನ್ನತ ಶ್ರೇಣಿಯಲ್ಲೇ ಪಾಸ್ ಆಗ್ತಾರೆ. ಇದು ಹಿಂದಿನಿಂದನೂ ಆಗ್ಬೇಕು, ಬಟ್ ಈಗ ಆಗಿಲ್ಲ ಅಂದ್ರೂ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಇವತ್ತಿಂದ ಪ್ರಾರಂಭ ಆದ್ರೂ ನಮ್ಮ ಮಕ್ಕಳು ಕನಿಷ್ಠ 50% 80-40 ಅಂಕ ತಗೊಳ್ಳೋದ್ರಲ್ಲಿ ಏನು ಅನುಮಾನ ಇಲ್ಲ.
0: ಅವ್ರಿಗೊಂದು ಉತ್ತೇಜನ ಅಥವಾ ಒಂದು ಒಂದು ಉತ್ಸಾಹದ ಮಾತನ್ನಾಡಿದ್ರೆ ಬಹುಶಃ ಅದೇ ಒಂದಷ್ಟು ಮೋಟಿವೇಶನ್ ಆಗ್ಬಿಡ್ಬೋದು. ಅಂದ್ರೆ ನೀ ಕಡಿಮೆ ತಗೊಂಡಿದೆ ಅಂತ ಬಯೋ ಬದಲಾಗಿ ಇಷ್ಟು ತಗೊಂಡಿದ್ಯಾ ಇನ್ನೂ ತಗೋತೀಯ ಅಂತ ಅವ್ರನ್ನೇನಾದ್ರೂ ಉರಿದಿಂಬಿಸ್ಬಿಟ್ರೆ
1: ಈಗ ಹೇಗ್ ಓದ್ತಿದ್ದ ಅಂತ ತಿಳ್ಕೊಬೇಕು. ನೀ ನೋಡಪ್ಪ ಈ ರೀತಿ ಓದ್ತಾ ಇದೆ, ಇಷ್ಟೇ ಓದ್ತಾ ಇದ್ದದು ನೋಡಿ, ಇನ್ಮೇಲೆ ಇನ್ನೊಂದಿಷ್ಟೇ, ಅರ್ಧ ಗಂಟೆ ಓದ್ತಿದ್ದಲ್ಲ, ಕಾಲ್ ಗಂಟೆ ಹೆಚ್ಚು ಮಾಡ್ಬಿಟ್ರೆ ನೋಡು ಪಕ್ಕದವನ್ಗಿಂತ ಜಾಸ್ತಿ ಆಗ್ಬಿಡ್ತೀಯಾ. ಆ ತರ ನಾವು ಅವನಗಿಂತ ಕಡಿಮೆ ಆಯ್ತೀಯಾ ಅಂತ ನಾವು ಇದ್ ಮಾಡಬಾರ್ದು. ಇದು ನೋಡು ಅವನಗಿಂತ ಜಾಸ್ತಿ ಬಂದ್ಬಿಟ್ರೆ ಈ ತರ ಆಗುತ್ತೆ ಕಣೋ ಅಂತೇಳಿ ಹೇಳದ ತಕ್ಷಣ ಅವನಿಗೆ ಫ್ರೆಂಡ್ಸ್ ಇಂದ ಓ ಹೌದು ಅಂತೇಳಿ ಖುಷಿ ಆಯ್ತಾನೆ. ಇಲ್ಲ ಅಂದ್ರೆ ತುಂಬಾ ಇದು ನಮ್ಮ ಅನುಭವದಲ್ಲಿ ಹೇಳ್ತಾ ಇರೋದು, ದಯಮಾಡಿ ಎಲ್ಲಾ ಪೋಷಕರು ಶಿಕ್ಷಕರು ಇದನ್ನ ಫಾಲೋ ಮಾಡ್ಬೇಕಂತ ನನ್ನ ಅನಿಸಿಕೆ.
0: ಸರ್ ಖಂಡಿತ ಸರ್, ಖಂಡಿತ ಹರ್ಷ ಸರ್.
2: ಸರ್ ಮುಖ್ಯವಾಗಿ ಮಕ್ಕಳಿಗೆ ಈಗ ಆಲ್ರೆಡಿ ಬಸವರಾಜ್ ಕೊಟ್ಟಂತಹ ಟಿಪ್ಸ್ ಅನ್ನ ಇಟ್ಕೊಳ್ಳಿ. ಎರಡನೇದು ಮಕ್ಕಳೇ, ಈಗ 3 ಪ್ರಿಪರೇಟರಿಗಳು ನಿಮಗೆ ಬರುತ್ತೆ. ಈ ಪ್ರಿಪರೇಟರಿಯನ್ನು ಮಾಡುವಂತಹ ಉದ್ದೇಶವೇ ನಿಮಗೆ ನಿಮ್ಮ ಮಟ್ಟವನ್ನು ಅಲ್ಲಲ್ಲೇ ಜ್ಞಾಪನ ಮಾಡೋದಕ್ಕೆ. ಅಂದರೆ ಈಗ ಫಸ್ಟ್ ಪ್ರಿಪರೇಟರಿಯಲ್ಲಿ ನೀವು ಎಷ್ಟೋ ಅಂಕಗಳನ್ನು ಪಡ್ಕೊಂಡಿದ್ದೀರಿ ಮಕ್ಕಳೇ, ಅಂಕ ಕಡಿಮೆ ಬಂತು ಅಂದ ತಕ್ಷಣ ಬೇಜಾರಾಗೋದು ಬೇಡ. ಯಾಕೆ ಗೊತ್ತಾ, ಡಿಸೆಂಬರ್ನಲ್ಲಿ ನಾವು ಸಿಲೆಬಸ್ ಮುಗಿಸಿದ್ದೀವಿ, ಏಕಾಏಕಿ 6 ದಿವಸಗಳಲ್ಲೇ ಒಂದು ಪರೀಕ್ಷೆ ಬಂದುಬಿಡ್ತು. ನೀವು ತಯಾರಿದ್ದರೋ ತಯಾರಿರಲಿಲ್ವೋ ನಮಗೆ ಗೊತ್ತಿಲ್ಲ, ಆದರೆ 6 ದಿವಸಗಳ ತಯಾರಿಗೆ ಸಮಯ ಕಡಿಮೆ ಇರಬಹುದು ಕೆಲವು ಮಕ್ಕಳಿಗೆ. ಹಾಗಾಗಿ ಅಲ್ಲಿ ಬಂದಿರುವಂತಹ ಅಂಕವನ್ನು ಮಾನವ ದಂಡವಾಗಿ ಇಟ್ಕೊಳ್ಳೋದು ಬೇಡ. ಇದು ನನಗೆ ಒಂದು ಸೂಚಕ, ನಾನು ಕಡಿಮೆ ತೆಗೆದಿದ್ದೀನಿ ಅಂದರೆ ಹಾಗಾದರೆ ನೆಕ್ಸ್ಟ್ ಪ್ರಿಪರೇಟರಿ ಈ ತಿಂಗಳ ಅಂತ್ಯದಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿಗೆ ನಾನು ಇನ್ನೆಷ್ಟು ತಯಾರಿ ಮಾಡ್ಕೋಬೇಕು, ನನ್ನ ತಯಾರಿಗೆ ನನಗೆ ಸಹಕಾರ ಕೊಡೋರು ಯಾರು, ಇದನ್ನು ಯೋಚನೆ ಮಾಡಿ. ಒಂದು ನಿಮ್ಮ ಗೆಳೆಯರಾಗಿರ್ತಾರೆ, ನಿಮ್ಮ ಶಿಕ್ಷಕರಾಗಿರ್ತಾರೆ, ನಿಮ್ಮ ಪೇರೆಂಟ್ಸ್ ಆಗಿರ್ತಾರೆ. ಸೊ ಈ 3 ನನಗೆ ಸಹಕಾರ ಎಲ್ಲಿಂದ ಸಿಕ್ಕುತ್ತೆ ಅನ್ನುವಂತಹದ್ದನ್ನು ಯೋಚನೆ ಮಾಡಿ, ಈ ಸಹಕಾರಗಳನ್ನು ಪಡ್ಕೊಳ್ಳಿ. ನಂತರ ತೀರ್ಮಾನ ಮಾಡ್ಕೊಳ್ಳಿ, ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆಗಿನ್ನ 2ನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ನಾನು ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ತಯಾರಿ ಮಾಡಿ ಮತ್ತೆ ನೋಡಿ. 2ನೇ ರಿಸಲ್ಟ್ ಬಂದಾಗ ಪ್ರಿಪರೇಟರಿದು ಮತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ನೆಲ್ಲಿ ನಾನು ಬಿಟ್ಟಿದ್ದೀನಿ ಅನ್ನುವಂಥದ್ದು. ಅದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ 3ನೇ ಪ್ರಿಪರೇಟರಿ ಇದೆ. ಹಂತ ಹಂತವಾಗಿ ಮಕ್ಕಳೇ ನೀವು ಒಂದೊಂದೇ ಸ್ಟೆಪ್ಸ್ಗಳನ್ನು ಮೇಲೆ ಹಿಡ್ತಾ ಹೋದರೆ ಆಟೋಮ್ಯಾಟಿಕಲಿ ಫೈನಲ್ ಎಕ್ಸಾಮಿನೇಷನ್ಗೆ ಒಳ್ಳೆಯ ಅಂಕಗಳನ್ನೇ ಮಕ್ಕಳೇ ಪಡ್ಕೊಳ್ಬಹುದು. ವಿಜ್ಞಾನ ಅನ್ನುವಂತಹದ್ದೇನು ಅದೊಂದು ಭೂತ ಅಲ್ಲ, ಅದು ಸರಳವಾಗೇ ಇರುತ್ತೆ. ನಾವು ಹೇಗೆ ಅದನ್ನು ನಿವಾರಿಸ್ಕೊಳ್ಳೋದು, ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ತೀವೋ ಆ ಪ್ರಯತ್ನದ ಮೇಲೆ ಅದು ಭೂತವಾಗಿ ಅಥವಾ ದೈವವಾಗಿ ನಮಗೆ ಕಾಣಬಹುದು.

0: ಹೌದು ಅಷ್ಟೇ.
1: ಎಸ್ ಸರ್, ಎಸ್ ಸರ್, ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಖಂಡಿತ ನನ್ನ ಮಕ್ಕಳಿಗೆ ಏನು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರೋಂಥವ್ರು ಅಂದ್ಕೊಳ್ತೀವಿ ಹಾಗೂ ಸಾಮರ್ಥ್ಯ ಹೆಚ್ಚಿರೋರು ಅಂದ್ಕೊಳ್ತೀವಿ, ಎಲ್ಲರಿಗೂ ಕೂಡ ಇದು ಬಹು ಮುಖ್ಯವಾಗಿ ಅದು ಅನುಕೂಲ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
2: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ, ಇದು ನಿಮ್ಮ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಆರಂಭಿಸಿರುವ ಈ ಪರೀಕ್ಷಾ ಸಮಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಒಂದೊಂದು ವಿಷಯ ಕುರಿತು ಮಾತನಾಡ್ತಾ ಬರ್ತಾ ಇದ್ದೀವಿ. ಈ ವಿಷಯ ಕುರಿತು ತಜ್ಞ ಶಿಕ್ಷಕರು ಆಯಾಯ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗವಹಿಸುತ್ತಾರೆ. ಆ ವಿಷಯ ಕುರಿತು ವಿದ್ಯಾರ್ಥಿಗಳಿಗಿರುವಂತಹ ಅನುಮಾನಗಳು, ಗೊಂದಲಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ಎಲ್ಲ ವಿಷಯಗಳ ಕುರಿತಂತೆ ಮಕ್ಕಳು ಮೊದಲ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಆಲಿಸಿ ಕೊನೆಯ ಅರ್ಧ ಗಂಟೆ ತಮ್ಮ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಿ ನೇರವಾಗಿ ನಮ್ಮ ತಜ್ಞರ ಜೊತೆ ಮಾತನಾಡಬಹುದು. ಹಾಗೆಯೇ ಈ ದಿನ ನಾವು ಹಿಂದಿ ವಿಷಯ ಕುರಿತು ಮಾತನಾಡ್ತಾ ಇದ್ದೀವಿ. ಈ ಹಿಂದಿ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಜಿ, ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಒಂಟಿಕೊಪ್ಪಲ್ ಮೈಸೂರು, ಮತ್ತು ಶ್ರೀ ನವೀದ್, ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ. ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹಿಂದಿ ಪರೀಕ್ಷೆ ಕುರಿತಂತೆ ಮಕ್ಕಳಿಗೆ ಒಂದಷ್ಟು ಸಲಹೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ವರ್ಷ ಆಗಿರುವಂತಹ ಕೆಲವು ಬದಲಾವಣೆಗಳ ಕುರಿತು ಮತ್ತು ಪ್ರಶ್ನೆ ಪತ್ರಿಕೆಗಳ ಮಾದರಿ ಕುರಿತು, ಹಾಗೆಯೇ ಮಕ್ಕಳು ಹೇಗೆ ಓದಬೇಕು, ಹೇಗೆ ಬರೀಬೇಕು, ಹೇಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು, ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ಥ್ಯಾಂಕ್ ಯು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಪರೀಕ್ಷಾ ಸಮಯ 2026 ನಾವು ಒಂದೊಂದು ವಿಷಯಗಳ ಕುರಿತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ದಿನ ಹಿಂದಿ ಪರೀಕ್ಷೆ ಕುರಿತಂತೆ ನಾವು ಮಾತನಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ಈ ಹಿಂದಿ ಪರೀಕ್ಷೆಯಲ್ಲಿ ಅಥವಾ ಈ ವರ್ಷದ SSLC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ? ಹಾಗಿದ್ರೆ ಈ ಪಠ್ಯವಾರು ಬದಲಾವಣೆಗಳ ಕುರಿತು ಹಂಚಿಕೊಳ್ಬೋದಾ ವಿಜಿ ಸರ್?
1: ಹಂಚ್ಕೊಬೋದು ಸರ್. ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಸರ್ 7 ವಿಷಯಗಳು ಬರ್ತದೆ. ಒಂದು ಗದ್ಯ ಪಾಠ, ಮತ್ತೊಂದು ಪದ್ಯ ಪಾಠ, ವ್ಯಾಕರಣ ಪಾಠ, ಪೂರಕ ಪಾಠ, ಅನುವಾದ ಪಾಠ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತ ಹೇಳಿ ಈ 7 ವಿಷಯಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಸರ್. ಇದರಲ್ಲಿ ಗದ್ಯ ಪಾಠಕ್ಕೆ 20 ಅಂಕಗಳನ್ನು ಮೀಸಲು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಗಾನ ಪರಿಚಯ ಆಗಿದೆ ಸರ್. ಗದ್ಯ ಪಾಠಕ್ಕೆ 32 ಅಂಕಗಳನ್ನ ನಿರ್ದಿಷ್ಟಪಡಿಸಿಕೊಂಡಿದ್ದಾರೆ. ಪೂರಕ ಪಾಠಕ್ಕೆ 4 ಅಂಕಗಳನ್ನ ನಿರ್ದಿಷ್ಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನುವಾದ ಪಾಠಕ್ಕೆ 3 ಅಂಕ ಇರುತ್ತೆ, ಅಪಠಿತ ಗದ್ಯಾಂಶಕ್ಕೆ 4 ಅಂಕ ಇರುತ್ತೆ, ನಿಬಂಧ ಪಾಠಕ್ಕೆ 4 ಅಂಕ ಇರುತ್ತೆ, ಪತ್ರಲೇಖನಕ್ಕೆ 5 ಅಂಕ ಇರುತ್ತೆ ಸರ್. ಇದನ್ನ ನಾವು 3 ಭಾಗ ಆಗಿ ಮಾಡ್ಕೋಬಹುದು. ಒಂದು ಪದ್ಯ ಪಾಠ, ಗದ್ಯ ಪಾಠ, ಆದ್ಮೇಲೆ ಪೂರಕ ಪಾಠ, ಅನುವಾದ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತೇಳಿ ಒಂದು ಗ್ರೂಪ್ ಮಾಡ್ಕೋಬಹುದು. ಇಲ್ಲಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಸರ್, ನಮ್ಮಲ್ಲಿ ಪದ್ಯ ಪಾಠಕ್ಕೆ 20 ಅಂಕಗಳನ್ನ ಇಟ್ಕೊಂಡಿದಾರಲ್ಲ, ಈ 20 ಅಂಕಗಳಲ್ಲಿ ನಮ್ಮಲ್ಲಿ 6 ಪದ್ಯಗಳಿದೆ. ಪರೀಕ್ಷೆಗೆ 6 ಪದ್ಯಗಳಿಂದ ಕೇವಲ 9 ಪ್ರಶ್ನೆಗಳು ಬರ್ತದೆ. 20 ಅಂಕವನ್ನ ಸರಳವಾಗಿ ಪಡ್ಕೋಬಹುದು ಪರೀಕ್ಷೆಯಲ್ಲಿ. 9 ಪ್ರಶ್ನೆಗಳು 6 ಪದ್ಯಕ್ಕೆ ಮಾತ್ರ ಬರ್ತವೆ. ಮತ್ತೆ ಗದ್ಯ ಪಾಠದಲ್ಲಿ ಒಟ್ಟು ನಮಗೆ 11 ಪಾಠಗಳಿದೆ, ಅದರಲ್ಲಿ ಬರೋ ಪ್ರಶ್ನೆಗಳು 15, 32 ಅಂಕ ಇರ್ತದೆ. ಇದಲ್ಲದೆ ಈ ಪೂರಕ ಪಾಠದಲ್ಲಿ 4 ಅಂಕ ಬರುತ್ತೆ. ಅನುವಾದ, ನಿಬಂಧ, ಅಪಠಿತ ಗದ್ಯಾಂಶ ಮತ್ತೆ ಪತ್ರಲೇಖನ ಈ ಒಟ್ಟು ನೋಡಿಕೊಂಡ್ರೆ 6 ಪ್ರಶ್ನೆ ಇರ್ತದೆ, 20 ಅಂಕ ಬರುತ್ತೆ. ಇದರಲ್ಲಿ ಮಕ್ಕಳು ಸರಳವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಗದ್ಯ ಭಾಗ ನೋಡ್ಕೊಂಡ್ರು 32 ಅಂಕ ಬರುತ್ತೆ, ಕೇವಲ ಪದ್ಯ ಪಾಠವನ್ನ ಓದ್ಕೊಂಡ್ರೆ 20 ಅಂಕ ಬರುತ್ತೆ. ನಾನು ಹೇಳ್ದಂಗೆ ಪೂರಕ ಪಾಠ, ಅನುವಾದ, ನಿಬಂಧ ಇದನ್ನ ನೋಡ್ಕೊಂಡ್ರು 20 ಅಂಕ ಬರುತ್ತೆ. ಇದ್ರ ಜೊತೆಗೆ ವ್ಯಾಕರಣ 8 ಅಂಕ ಬರುತ್ತೆ. ನೀವು ಪದ್ಯ ಪಾಠವನ್ನ ಓದ್ಕೊಂಡು ವ್ಯಾಕರಣ ನೋಡ್ಕೊಂಡ್ರೆ 28 ಅಂಕ ಬರುತ್ತೆ. ಗದ್ಯ ಪಾಠವನ್ನ ಓದ್ಕೊಂಡು ನೀವು ವ್ಯಾಕರಣ ನೋಡ್ಕೊಂಡ್ರೆ 40 ಅಂಕ ಬರುತ್ತೆ. ನೀವು ಪೂರಕ ಪಾಠ ಇತರೆ ನೋಡಿಕೊಂಡು ವ್ಯಾಕರಣ ನೋಡಿಕೊಂಡ್ರು 28. ಈ ರೀತಿ ನಾವು ಹಂಚಿಕೆ ಮಾಡಿಕೊಂಡು ಓದ್ಕೋಬಹುದು, ಮಕ್ಕಳಿಗೆ ಲಾಭ ಆಗುತ್ತೆ. ಮತ್ತೆ ಇಲ್ಲಿ ಯಾವ ರೀತಿ ಅಂಕ ವಿಭಜನೆ ಮಾಡಿಕೊಂಡಿದ್ದಾರೆ ಅಂದ್ರೆ, ನಮ್ಮಲ್ಲಿ ಕಾಶ್ಮೀರಿ ಸೇವ್ ಅಂತ ಒಂದು ಪಾಠ ಇದೆ. ಇದಕ್ಕೆ ಮೂರು ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಬರೋಂಥ ಪ್ರಶ್ನೆ ಒಂದಂಕದ ಪ್ರಶ್ನೆ ಬರುತ್ತೆ, ಎರಡಂಕದ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಸರಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರಲ್ಲ, ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ಈಗಾಗಲೇ ನಮ್ಮಲ್ಲಿ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆದವು. ಆ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ಈ ಪಾಠದ ಪ್ರಶ್ನೆಗಳು 9 ಮತ್ತು 17 ಪ್ರಶ್ನೆ ಸಂಖ್ಯೆ ಹಾಗೆ ಇರ್ತದೆ. 9ನೇ ಪ್ರಶ್ನೆ ಒಂದಂಕಕ್ಕೆ ಬರುತ್ತೆ, 17ನೇ ಪ್ರಶ್ನೆಯಲ್ಲಿ ಎರಡಂಕಕ್ಕೆ ಬರುತ್ತೆ ಈ ಪಾಠದಲ್ಲಿ. ಈ ಥರ ಸರಳೀಕರಣನೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೆ ಮಕ್ಕಳು ಇದಾದ್ಮೇಲೆ ಗಿಲ್ಲು ಪಾಠದಲ್ಲಿ ನಮಗೆ 3 ಅಂಕದ ಪ್ರಶ್ನೆ ಇರ್ತದೆ, ಕೇವಲ 3 ಅಂಕದ ಪ್ರಶ್ನೆನೇ ಕೇಳ್ತಾರೆ, ಬೇರೆ ಯಾವುದೇ ಪ್ರಶ್ನೆ ಇರಲ್ಲ ಅದರಲ್ಲಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 25 ಆಗಿರ್ತದೆ ಇದು ಯಾವಾಗಲೂ. ಈ ಸಾರಿ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇದಾದ್ಮೇಲೆ ಮೇರಾ ಬಚ್ಪನ್ ಅಂತ ಪಾಠ ಇದೆ ನಮ್ಮ, ಇದರಲ್ಲಿ 3 ಅಂಕಕ್ಕೆ ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲೂ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಬರ್ತದೆ. ಇದರಲ್ಲಿ ಸಹ 1 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ 13ನೇ ಪ್ರಶ್ನೆ ಆಗಿರ್ತದೆ, 2 ಅಂಕದ ಪ್ರಶ್ನೆ 18 ಆಗಿರ್ತದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ 18ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಮೇರಾ ಬಚ್ಪನ್ ಅಂತಾನೆ ಇರದೆ ಗೊತ್ತಾಗುತ್ತೆ, ಆ ತರ ಏನು ಗೊಂದಲ ಆಗಲ್ಲ. ಬಸಂತ್ ಕಿ ಸಚ್ಚಾಯಿ ಯಾವಾಗಲೂ 4 ಅಂಕದ ಪ್ರಶ್ನೆ ಇದೆ ಈ ಬಾರಿ, ಅದು ಯಾವಾಗಲೂ 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ ಈ ಬಾರಿ. 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ. ಸರಳವಾಗಿ ಮಕ್ಕಳು ಅದು ಓದ್ಕೊಂಡ್ರೆ, ಓದಿ ಅರ್ಥ ಮಾಡ್ಕೊಂಡಿದ್ರೆ ಆ 34ನೇ ಪ್ರಶ್ನೆ ಯಾವಾಗಲೂ ಈ ಸಾರಿ ಬರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ 34ನೇ ನಂಬರ್ಗೆ ಉತ್ತರ ಬರೀತಾ ಇರದೆ. ಮಗು ಏನೋ ಅಷ್ಟೊಂದು ಗೊಂದಲ ಮಾಡ್ಕೋಬೇಕಾಗಿಲ್ಲ. 34ನೇ ಪ್ರಶ್ನೆ ಯಾವುದು ಅಂದ್ರೆ ಬಸಂತ್ ಕಿ ಸಚ್ಚಾಯಿ ಅಂತ ಗೊತ್ತಾಗ್ಬಿಡುತ್ತೆ, ಆ ಪಾಠದಿಂದ ಬಂದಿರ್ತದೆ. ಎರಡು ಪ್ರಶ್ನೆಗಳಿರ್ತದೆ. ಇಂಟರ್ನೆಟ್ ಕ್ರಾಂತಿಯಲ್ಲೂ ಸಹ 3 ಅಂಕದ ಪ್ರಶ್ನೆ ಇರ್ತದೆ. ಈ ಪ್ರಶ್ನೆ 26ನೇ ಪ್ರಶ್ನೆಯಾಗಿ ಹೊರಹೊಮ್ಮುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮತ್ತೆ ಇದಾದ ನಂತರ ಇಮಾನ್ದಾರ ಅಂಕೆ ಸಮ್ಮೇಳನ ಅಂತ ಇದೆ ನಮ್ಮಲ್ಲಿ, ಇದು 2 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 19ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ ಪರೀಕ್ಷೆಗೆ. ಮತ್ತೆ ದುನಿಯಾ ಮೇ ಪೆಹಲಾ ಮಕಾನ್ ಪ್ರಶ್ನೆಯಲ್ಲಿ ಇದರಲ್ಲಿ 11 ಅಂಕದ ಪ್ರಶ್ನೆಗಳು 2 ಬರುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆ ಇರಲ್ಲ, 3 ಅಂಕದ ಪ್ರಶ್ನೆ ಇರಲ್ಲ, 4 ಅಂಕದ ಪ್ರಶ್ನೆ ಇರಲ್ಲ, ಕೇವಲ 2 ಅಂಕದ ಪ್ರಶ್ನೆ ಇರ್ತದೆ. ಇದರಲ್ಲಿ ಒಂದು ಅನುರೂಪತ ಬರುತ್ತೆ, ಏಕವಾಕ್ಯಮೇ ಉತ್ತರಲಿಕ್ಕಿ ಅನ್ನೋದ್ರಲ್ಲಿ ಬರುತ್ತೆ. ಇದು ಸಾಮಾನ್ಯವಾಗಿ 10 ಮತ್ತು 14ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಮತ್ತೆ ರೋಬೋಟ್ ಅಂತ ಬರುತ್ತೆ ಸರ್ ನಮ್ಮಲ್ಲಿ. ರೋಬೋಟ್ ಪಾಠಕ್ಕೆ 3 ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಇದು 27ನೇ ಪ್ರಶ್ನೆ ಆಗಿ ಬರುತ್ತೆ. ಮತ್ತೆ ಇದಾದ ನಂತರ ಮೈಲಾಕಿ ಸಾಹಸಗಾಥ ಅಂತ ಒಂದು ಪಾಠ ಇದೆ, ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 28ನೇ ಪ್ರಶ್ನೆಯಾಗಿ ಬಂದಿದೆ ಸರ್. ನಾನು ಈ ಅಧ್ಯಯನ ಮಾಡಿದ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಅಧ್ಯಯನ ಮಾಡಿದಾಗ ಮಕ್ಕಳಿಗೆ ಇದೆಲ್ಲ ಪ್ರಶ್ನೆ ಸಂಖ್ಯೆಗಳನ್ನ ಗುರುತಾಕೊಂಡ್ಬಿಟ್ರೆ ಯಾವ್ಯಾವ ಪಾಠದಲ್ಲಿ 8ನೇ ಪ್ರಶ್ನೆ ಸಂಖ್ಯೆಗೆ ನಾನು ಓದ್ಕೊಂಡಿದ್ದನ್ನು ಬರೀಬೋದು, ಗೊಂದಲ ಆಗೋದಿಲ್ಲ ಮಗುಗೆ, ಯಾವ ಪಾಠದ್ದಿರ್ಬೋದು ಯಾವ ಪಾಠದ್ದಿರ್ಬೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ. ನೇರವಾಗಿ ಆ ಪಾಠದ
2: ಈಗ ಒಂದು ಅಂದಾಜು ಸಿಕ್ಕಿರುತ್ತೆ, ಇಷ್ಟೇ ಪ್ರಶ್ನೆ ಇಷ್ಟೇ ಅಂತ
1: ಪಾಠದ್ದೇ ಅಂತ ಗ್ಯಾರಂಟಿ ಆಗ್ಬಿಡುತ್ತೆ ಮಗುಗೆ, ಕಷ್ಟ ಆಗಲ್ಲ ಮಗುಗೆ. ಮತ್ತೆ ನೋಡಿ ಇದಾದ್ಮೇಲೆ ಕರ್ನಾಟಕ ಸಂಪದ ಅಂತಿದೆ, ಇದನ್ನು ಸಾಮಾನ್ಯವಾಗಿ ಇಲ್ಲಿವರೆಗೆ 4 ಅಂಕದ ಪ್ರಶ್ನೆ ಕೇಳ್ತೀನಿ, ಈ ಬಾರಿಯೂ 4 ಅಂಕ ಆ ಪಾಠಕ್ಕೆ ವೈಟೇಜ್ ಇದೆ. ಇದರಲ್ಲಿ 1 ಅಂಕದ ಮತ್ತೆ 3 ಅಂಕದ ಪ್ರಶ್ನೆಗಳು ಬರ್ತದೆ. ಇದು 11ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ ಆದ್ರೆ 3 ಅಂಕದ ಪ್ರಶ್ನೆ 29 ಕರ್ನಾಟಕ ಸಂಪದದಿಂದ. ಮತ್ತೆ ಬಾಲಶಕ್ತಿಯಲ್ಲಿ 1 ಪ್ರಶ್ನೆ ಬರ್ತದೆ 2 ಅಂಕದ್ದು, ಇದು ಸಾಮಾನ್ಯವಾಗಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಈ ರೀತಿ ನಮ್ಮಲ್ಲಿ ಗದ್ಯಪಾಠದಿಂದ 15 ಪ್ರಶ್ನೆಗಳು ಬರ್ತದೆ, 32 ಅಂಕ ಇರುತ್ತೆ. ಈಗ ನಾನು ಹೇಳ್ದಂತ ನೋಡಿ ಇನ್ನೊಂದು ಬಾರಿ ನೆನೆಸಕ್ಕೆ ಇಷ್ಟಪಡ್ತೀನಿ. ಕಾಶ್ಮೀರಿ ಸೇಬ್ನಲ್ಲಿ 9, 17ನೇ ಪ್ರಶ್ನೆ ಆಗಿರ್ತದೆ. ಗಿಲ್ಲು ಪಾಠದಲ್ಲಿ 25ನೇ ಪ್ರಶ್ನೆ ಕ್ವಶನ್ ಪೇಪರ್ನಲ್ಲಿ ಆಗಿರ್ತದೆ. ಮೇರಾ ಬಚ್ಪನ್ನಲ್ಲಿ 13, 18ನೇ ಪ್ರಶ್ನೆ ಆಗಿರ್ತದೆ. ಬಸಂತ್ ಕಿ ಸಚ್ಚಾಯಿ 34ನೇ ಪ್ರಶ್ನೆಯಲ್ಲೇ ಬರುತ್ತೆ. ಇಂಟರ್ನೆಟ್ ಕ್ರಾಂತಿ 26ನೇ ಪ್ರಶ್ನೆ ಆಗಿರ್ತದೆ. ಇಮಾನ್ದಾರಂಕೆ ಸಮ್ಮೇಳನ 19ನೇ ಪ್ರಶ್ನೆಯಲ್ಲಿ ಇರ್ತದೆ. ದುನಿಯಾ ಮೇ ಪೆಹಲಾ ಮಕಾನ್ 10, 14ನೇ ಪ್ರಶ್ನೆಯಾಗಿರ್ತದೆ. ರೋಬೋಟ್ 27ನೇ ಪ್ರಶ್ನೆಯಾಗಿರ್ತದೆ. ಮೈಲಾಕಿ ಸಾಹಸಗಾಥ 28ನೇ ಪ್ರಶ್ನೆಯಾಗಿರ್ತದೆ. ಕರ್ನಾಟಕ ಸಂಪದ 11, 29 ಆಗಿರ್ತದೆ. ಬಾಲಶಕ್ತಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ.
2: ಇದು ಬಹುಶಃ ತಾವು ಸಾಕಷ್ಟು ಒಂದು ಕ್ಲೂಗಳನ್ನು ಕೊಟ್ಟಿದ್ದೀರಿ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯತೆಗಳಿದೆ ಅನ್ನೋದ್ರ ಕುರಿತು ಹೇಳಿದಿರಿ ಸರ್.
1: ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಸಂದರ್ಭದಲ್ಲಿ ಮಕ್ಕಳು ಯಾವ ಪಾಠದ ನಮ್ಮಲ್ಲಿ ಪ್ರಾಕೃತಿಕ ಸೌಂದರ್ಯ ವರ್ಣನ್ ಕಿಜಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದು ಕರ್ನಾಟಕ ಸಂಪದ ಅನ್ನೋ ಪಾಠದಲ್ಲೂ ಆ ಶಬ್ದ ಬಳಕೆ ಆಗುತ್ತೆ. ಮಾತೃಭೂಮಿ ಅನ್ನುವಂಥ ಪದ್ಯ ಭಾಗದಲ್ಲೂ ಈ ಶಬ್ದ ಬಳಕೆ ಆಗ್ಬಿಡ್ತದೆ. ಕರ್ನಾಟಕ ಸಂಪದ ಪ್ರಾಕೃತಿಕ ಸೌಂದರ್ಯಕ ವರ್ಣನ ಕಿಜಿ ಅಂತ ಇಟ್ಕೊನ ಅಲ್ಲಿ ಕರ್ನಾಟಕ ಅಂತಿರುತ್ತೆ, ಮಾತೃಭೂಮಿ ಅಂತಿರುತ್ತೆ. ಆದರೂ ಪ್ರಶ್ನೆ ಸಂಖ್ಯೆ ಇದ್ದಾಗ ಇದು ಕರ್ನಾಟಕ ಸಂಪದನದ್ದೇ ಅಂತ ಗೊತ್ತಾಗತ್ತೆ, ಅದು ಮಾತೃಭೂಮಿ ಇದೆ ಅಂತಲೂ ಗೊತ್ತಾಗತ್ತೆ. ಇದರ ಜೊತೆಗೆ ನೋಡಿ, ಪದ್ಯ ಭಾಗದಲ್ಲಿ ನಮ್ಮ ಮಾತೃಭೂಮಿಯಲ್ಲಿ ಮೂರಂಕದ ಪ್ರಶ್ನೆ ಇರ್ತದೆ. ಇದು ನಾನು ಅಧ್ಯಯನ ಮಾಡಿದೆ, 30ನೇ ಪ್ರಶ್ನೆನೇ ಆಗಿರ್ತದದು ಮಾತೃಭೂಮಿ ಪದ್ಯದಿಂದ. ಮತ್ತೆ ಇನ್ನೊಂದು ಅಭಿನವ ಮನುಷ್ಯ ಅಂತಿದೆ, ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ, 1 ಮತ್ತು 2 ಅಂಕದ ಪ್ರಶ್ನೆ ಇದೆ. ಇದನ್ನು ನೋಡಿದೆ ನಾನು. 15ನೇ ಪ್ರಶ್ನೆ, 21ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಭಿನವ ಮನುಷ್ಯದೇ ಇರುತ್ತೆ.
2: ಓಕೆ, ಅಂದ್ರೆ ಈ ಮಾದರಿ ಪ್ರಶ್ನೆಗಳು ನೋಡಿಕೊಂಡ್ರೆ ಬಹುಶಃ ಒಂದು ಅಂದಾಜು ಸಿಗುತ್ತೆ ಅಂತ ತಾವು
1: ಬ್ಯಾಲೆನ್ಸ್ ಆಗ್ಬಿಡುತ್ತೆ. 4 ಪ್ರಶ್ನೆ ಪತ್ರಿಕೆ ಪರೀಕ್ಷೆ, ಈಗ ನಮ್ದು 2 ಆಗಿದೆ, ಇನ್ನೊಂದು ಪರೀಕ್ಷೆ ಇದೆ. ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಸ್ವಲ್ಪ ಮಕ್ಕಳು ಒಂದು ಆಕ್ಷನ್ ಪ್ಲಾನ್ ರೀತಿ ಮಾಡ್ಕೊಂಡ್ಬಿಟ್ರೆ ಬಹಳ ಸರಳ ಆಗುತ್ತೆ ಮಕ್ಕಳಿಗೆ. ಮತ್ತೆ ತುಳಸಿಕೆ ದೋಯೆ ಅಂತಿದೆ ನಮ್ಮಲ್ಲಿ, ಇದು ಯಾವಾಗ್ಲೂ 32ನೇ ಪ್ರಶ್ನೆ ಆಗೇ ಇರ್ತದೆ. ದೋಯೆ ಭಾವಾರ್ಥಲಿಕಿ ಅಂತ 3 ಅಂಕ ಬರುತ್ತೆ. ಮತ್ತೆ ಇದರಲ್ಲಿ 1 ಅಂಕದ ಪ್ರಶ್ನೆ ಕೇಳ್ತಾರೆ ಇದರಲ್ಲೂ. ಮತ್ತೆ ಇದಾದ್ಮೇಲೆ ಸಮೈಕಿ ಪಹಚಾನ್ ಅಂತ ನೋಡಿ, 31ನೇ ಪ್ರಶ್ನೆ. ಇದು ಯಾವಾಗ್ಲೂ 31ನೇ ಪ್ರಶ್ನೆ, ಸಮೈಕ ಮಹತ್ವ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದು ಒಂದಿರುತ್ತೆ. ಸೂರ್ಶ್ಯಾಮ ಯಾವಾಗ್ಲೂ 1 ಮತ್ತು 2 ಅಂಕದ ಪ್ರಶ್ನೆ ಇದೆ. 22ನೇ ಪ್ರಶ್ನೆ 2 ಅಂಕದಾಗಿರ್ತದೆ. ನೋಡಿ, ನಮ್ಮಲ್ಲಿ ಪದ್ಯ ಭಾಗದಲ್ಲಿ 20, 21, 22 ಪದ್ಯ ಭಾಗದಲ್ಲಿ ಮಾತೃಭೂಮಿ 21 ಮತ್ತು 22 ಯಾವಾಗಲೂ ಸೂರ್ಶ್ಯಾಮಲಿರ್ತದೆ. 30 ಮತ್ತು 31, 32 ತುಳಸಿದೋಯೆ ಮೇಲಿರುತ್ತೆ. 30 ಮಾತೃಭೂಮಿ ಮೇಲಿರುತ್ತೆ. ಈ ರೀತಿ ಒಂದು ಸ್ವಲ್ಪ ಮಕ್ಕಳು ಪ್ಲಾನ್ ಮಾಡಿ ಓದ್ಕೊಂಡ್ಬಿಟ್ರೆ ಬಹಳ ಸರಳ.
2: ಅಂದ್ರೆ 6 ಪದ್ಯಗಳು 6 ಗದ್ಯಗಳು
1: 6 ಪದ್ಯಗಳು 11 ಗದ್ಯ 2 ಪೂರಕ ಪಾಠ. ನೋಡಿ, 23 ಮತ್ತು 24ನೇ ಪ್ರಶ್ನೆ ಯಾವಾಗ್ಲೂ ಪೂರಕ ಪಾಠದಲ್ಲಿ ಆಗಿರ್ತದೆ. 23ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಶನಿ ಗ್ರಹದಿಂದಲೇ ಇರ್ತದೆ. ಶನಿ ಸಪ್ತಿ ಸುಂದರ ಗ್ರಹ ಅಂತ ನಮ್ಮಲ್ಲಿ ಒಂದು ಪೂರಕ ಪಾಠ ಇದೆ, ಅದರಿಂದ ಇರುತ್ತೆ. 24ನೇ ಪ್ರಶ್ನೆ ಸತ್ಯಕಿ ಮಹಿಮತ ನಾಗರಿಕೊಂಕೆ ಕರ್ತವ್ಯ ಅಂತ ಪೂರಕ ಪಾಠದಲ್ಲೇ ಇರುತ್ತೆ, 2-2 ಅಂಕಗಳಿಗೆ ಇರ್ತದೆ. ಈ ತರ ಮಕ್ಕಳು ಪ್ರಶ್ನೆ ಸಂಖ್ಯೆಗಳನ್ನ ಸ್ವಲ್ಪ ಲೆಕ್ಕ ಹಾಕೊಂಡ್ರು ಕೆಲಸ ಮಾಡಿದ್ರೆ ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈ ರೀತಿ ವೇಟೇಜ್ ಇರುತ್ತೆ.
2: ಅಂದ್ರೆ ಈ ವರ್ಷ ಸಾಕಷ್ಟು ಬದಲಾವಣೆಗಳು ಆಗಿದೆ. ಎಸ್ ಸರ್, ಅದನ್ನ ಮುಂದುವರಿಸ್ತೀನಿ. ನವೀದ್ ಸರ್, ಸರ್ ಹೇಳ್ತಾ ಇದ್ರು ಯಾವ ಯಾವ ಪದ್ಯ ಅಥವಾ ಗದ್ಯ ಭಾಗಗಳಿಂದ 8ನೇ ಪ್ರಶ್ನೆಗಳಾಗಿ ಬರುವ ಸಾಧ್ಯತೆಗಳಿದೆ ಅನ್ನುವ ಎಲ್ಲ ಒಂದಷ್ಟು ಕ್ಲೂಗಳನ್ನ ಮಕ್ಕಳಿಗೆ ನೀಡ್ತಾ ಇದ್ರು. ಸೊ ಈ ರೀತಿಯ ಬದಲಾವಣೆಗಳನ್ನು ನಾವು ಗಮನಿಸುವಾಗ ಈ ವರ್ಷ ಈ ಹಿಂದಿ ಪಠ್ಯ ಪುಸ್ತಕದಲ್ಲಿ ಅಥವಾ ಪ್ರಶ್ನಾವಳಿಗಳಲ್ಲಿ ಏನೆಲ್ಲ ಸಾಮಾನ್ಯ ಬದಲಾವಣೆಗಳನ್ನು, ಪ್ರಮುಖ ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಅಂತ?
3: ಸರ್, ಮೊದಲನೇದಾಗಿ ಪರೀಕ್ಷೆ ಎಂಬ ಹಬ್ಬವನ್ನು ಸಡಗರದಿಂದ ಆಚರಿಸಲು ಹೊರಟಿರುವಂಥ ಎಲ್ಲ ಮಕ್ಕಳಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ, ಬಹುಶಃ ನಮ್ಮ ಶಾಲಾ ಪರೀಕ್ಷಾ ಮಂಡಳಿ ಏನಿದೆಯೋ ಅದು ಕಳೆದ ವರ್ಷಗಳಿಗೆ ನಾವು ಹೋಲಿಸ್ಕೊಂಡ್ರೆ ಈ ವರ್ಷ ನಮಗೆ ಸ್ಪಷ್ಟವಾದ ಒಂದು ದಿಕ್ಸೂಚಿಯನ್ನು ಕೊಟ್ಟಿದೆ. ನಮ್ಮ ಮುಂದೆ ಇಲಾಖೆ ಈಗಾಗಲೇ ನಮಗೆ ಒಂದು ಲೆಸನ್ ವೈಸ್ ಒಂದು ವೈಟೇಜನ್ನು ಕೊಟ್ಟಿದೆ. ಯಾವ ಪಾಠದಲ್ಲಿ 8 ಅಂಕಗಳು ಪ್ರಶ್ನೆಗಳು ಬರ್ಬೋದು, ಎಲ್ಲಿ ದೀರ್ಘ ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರ್ತದೆ, ಎಲ್ಲಿ ಲಘು ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಕೊಟ್ಟಿದೆ. ಜೊತೆಗೆ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದೆ. ಇದರೊಂದಿಗೆ 2 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಈಗ ಆಲ್ರೆಡಿ ನಾವು ಮಾಡಿದ್ದೀವಿ ಸರ್. ಬಹುಶಃ ನಾನು ನನ್ನ ಅನುಭವದಲ್ಲಿ ಹೇಳೋದಾದರೆ ಈ ಏನು ಮಾಡೆಲ್ ಕ್ವಶನ್ ಪೇಪರ್ಗಳಿದೆಯೋ ಮತ್ತು ಏನು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿದೆಯೋ ಇದನ್ನು ಒಮ್ಮೆ ಅವಲೋಕನವನ್ನು ಮಾಡಿದಾಗ ಸರ್ ಹೇಳಿದಾಗೆ ಅದೇ ಕ್ರಮ ಸಂಖ್ಯೆಯ ಪ್ರಶ್ನೆಗಳು ಇದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಯಾವ ಪ್ರಶ್ನೆ ಎಲ್ಲಿ ಬರುತ್ತೆ ಎನ್ನುವಂತಹ ಯಾವುದೇ ಒಂದು ನಿಖರವಾದಂತಹ ಒಂದು ಮಾಹಿತಿ ಇರಲಿಲ್ಲ. ಆದರೆ ನಮ್ಮ ಮುಂದೆ ಈ ಸರಿ ತುಂಬ ಸುಲಭವಾಗಿ ನಮ್ಮ ಇಲಾಖೆ ಇದನ್ನು ಮಾಡಿಕೊಟ್ಟಿದೆ. ನಮಗೆ ಒಂದು ನಮ್ಮ ಗುರಿ ಎಲ್ಲಿಗೆ ತಲುಪಬೇಕು, ಅದನ್ನು ಹೇಗೆ ಹೋಗಬೇಕು ಎನ್ನುವಂಥ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಹಾಗಾಗಿ ಏನು ಈ ಬದಲಾವಣೆ ಆಗಿದೆಯೋ ಲೆಸನ್ ವೈಸ್ ವೆಯ್ಟೇಜು ನೀಡುವಂತಹ ಕೆಲಸ ಏನಾಗಿದೆಯೋ ಅದನ್ನು ಎಲ್ಲ ಮಕ್ಕಳು ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಮನದಟ್ಟು ಮಾಡಿಕೊಂಡು ಯಾವ ಕ್ರಮ ಸಂಖ್ಯೆಯ ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ, ಆ ಪ್ರಶ್ನೆಯ ಉತ್ತರವನ್ನು ಹೇಗೆ ಬರೀಬೇಕು, ದೀರ್ಘ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರವಣಿಗೆ ಅಭ್ಯಾಸವನ್ನು ಸತತವಾಗಿ ನಿರಂತರವಾಗಿ ಮಗು ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ದೀರ್ಘ ಉತ್ತರದ ಅಂಕಗಳು ಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ. ಜೊತೆಗೆ ಸರ್ ತುಂಬ ಸುಲಭವಾಗಿ ಹೇಳಿದ್ದಾರೆ ಸರ್, ಯಾವ ಮಕ್ಕಳು ತುಂಬ ಹಿಂದಿ ಕಷ್ಟ ಅಂತಾರೋ ಅವರು ಸುಲಭವಾಗಿ ಪತ್ರ ಲೇಖನ, ಈ ಕಂಠ ಇರುವಂತಹ ಕಂಠಪಾಠದ ಪೊಯಮು ಹಾಗೂ ಸರಳವಾದಂತಹ ಪದ್ಯಭಾಗದ ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು, ಒಂದೊಂದು ಎರಡೆರಡು ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು ತುಂಬ ಸುಲಭವಾಗಿ 32 ಅಂಕಗಳಿಂದ 40 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು ಸರ್. ಅಂತ ವ್ಯವಸ್ಥೆ ಈ ರೀತಿ ಈ ಸರಿ ಇರೋದ್ರಿಂದ ಅದರ ಸದುಪಯೋಗವನ್ನ ಮಕ್ಕಳು ಮಾಡ್ಕೊಳ್ಬೇಕು, ನಿರಂತರವಾಗಿ ಒಂದು ಪುನರ್ಮನನ ಮಾಡ್ಕೊಳ್ಬೇಕು.
2: ಅಂದ್ರೆ ಒಂದು ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಬಹಳ ಸ್ಪಷ್ಟವಾಗಿ ಈ ಪಾಠದಿಂದ ಅಥವಾ ಈ ಪದ್ಯದಿಂದ ಇಂಥ ಪ್ರಶ್ನೆಗಳು ಬಂದೇ ಬರುತ್ತವೆ. ಅದರಲ್ಲೂ ವಿಶೇಷವಾಗಿ ಇಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಮಕ್ಕಳಿಗೆ ಒಂದು ಅಂದಾಜು ಸಿಗುತ್ತೆ, ಏನೇನು ಓದ್ಕೊಳ್ಬೋದು ಅಂತ ಸಿಗುತ್ತೆ. ಹಾಗೆಯೇ ಈ ವರ್ಷ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳು ಪಾಸ್ ಆಗುವ ಅಂಕಗಳು ಅಥವಾ ಪರ್ಸೆಂಟೇಜ್ ಅಂತಾರೆ?
3: ಈಗ ಏನು ಇಲ್ಲಿವರೆಗೆ ಏನು ಮಾಹಿತಿ ಇದೆಯೋ ಅದು 33 ಅಂಕಗಳನ್ನ ನಾವು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಮೌಲ್ಯಮಾಪನ ಪರೀಕ್ಷೆ ಮತ್ತು ನಾವೇನು ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಿರ್ತೀವೋ ಅವೆರಡರಿಂದ 33 ತೆಗೆದ್ರೆ ಸಾಕು ಮಗು ಅನ್ನುವಂಥದ್ದು ಇದೆ ಸರ್. ನಾನು ಏನಪ್ಪ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಬಹುಶಃ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಮಕ್ಕಳಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನ ನಿಖರವಾಗಿ ಪಡೀಲಿಕ್ಕೆ ಸುಲಭವಾಗಿ ಪಡೀಲಿಕ್ಕೆ ನಮ್ಮ ಮುಂದೆ ಒಂದು ಮಾರ್ಗದರ್ಶನ ರೆಡಿಯಾಗಿದೆ ಸರ್. ಅದರ ಸದುಪಯೋಗವನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆ ಅಂಕಗಳು ಬರುತ್ತೆ ಸರ್. ಈಗ ಸರ್ ಹೇಳ್ತಾ ಇದ್ರು ಮಾತೃಭೂಮಿಲಿ ಇಲ್ಲಿ 3 ಅಂಕಕ್ಕೆ ಬರುವಂತ ಪ್ರಶ್ನೆಗಳು ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ ವರ್ಣನ ಕಿಜಿಯೇ ಅಥವಾ ಮಾತೃಭೂಮಿಗೆ ಸ್ವರೂಪಕ ವರ್ಣನ ಕಿಜಿ, ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಸರ್. ಹಾಗಾಗಿ ಈ ಪ್ರಶ್ನೆಗಳನ್ನ ಸ್ವಲ್ಪ ಗಮನವನ್ನ ಕೊಟ್ಟು ಬರವಣಿಗೆ ಮಾಡಿದ್ರೆ ಮಕ್ಕಳಿಗೆ ಅಂಕಗಳು ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಅಭಿನವ ಮನುಷ್ಯ 2ನೇ ಪೊಯಮ್ ಇದೆ. ಇಲ್ಲಿ ದಿನಕರ್ ಜಿಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕೈಸೆ ಪಹಚಾನ್ ಸಕ್ತೆ ಹೇ ಕೈಸೆ ಹೋತಾ ಹೇ, ಇದ್ರ ಜೊತೆಗೆ ಒಂದು ಭೌತಿಕ ಸಾಧನ ಅಭಿನವ ಮನುಷ್ಯನ ಒಂದು ಭೌತಿಕ ಸಾಧನ ಅಥವಾ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ ಆಸೀನ್ ಇಸ್ಕ ಆಶಯ ಸ್ಪಷ್ಟ ಕಿಜಿ ಅಂತ 2 ಅಂಕಕ್ಕೆ ಪ್ರಶ್ನೆಗಳು ಕೇಳ್ತಾರೆ ಸರ್. ಅದನ್ನು ಮಕ್ಕಳು ಒಂಚೂರು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು. ಜೊತೆಗೆ ತುಳಸಿಕೆ ದೊಹೇಲಿ ನಮ್ಮ ಮುಂದೆ ಈಗ ಆಲ್ರೆಡಿ ನಮ್ಮ ಮುಂದೆ ಇದೆ, ಇದು 4 ಅಂಕಗಳು ಬರುವಂತಹ ಒಂದು ಚಾನ್ಸಸ್ ಇರೋದ್ರಿಂದ 1 ಅಂಕದ ಒಂದು ಪ್ರಶ್ನೋತ್ತರ ಮತ್ತು 3 ಅಂಕದ ಒಂದು ದೊಹೆಯನ್ನ ಕೇಳ್ತಾರೆ. ಸಾಮಾನ್ಯವಾಗಿ ಸರ್ ನಾವು ತರಗತಿಯಲ್ಲಿ ಮಗುಗೆ ಯಾರು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೋ ಆ ಮಕ್ಕಳಿಗೆ ನಾವು ಏನು ಹೇಳ್ತೀವಿ, ಮೊದಲನೇ ದೋಹೆ ಮತ್ತು 3ನೇ ದೋಹೆ ಮತ್ತು 5ನೇ ದೋಹೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ಈ ದೋಹೆಗಳು ಬರುವಂತಹ ಸಂಭಾವನೆಗಳು ಹೆಚ್ಚಿರೋದ್ರಿಂದ ಅದನ್ನು ನಾವು ನಿರಂತರವಾಗಿ ತರಗತಿಗಳಲ್ಲಿ ಅಭ್ಯಾಸ ಮಾಡಿಸ್ತೀವಿ ಸರ್. ಜೊತೆಗೆ ಸಮಯಕ್ಕೆ ಪಹಚಾನ್ ಆ ಪದ್ಯಭಾಗದ ಒಟ್ಟು ಆಶಯ ಏನಿದೆಯೋ ಸಾರಾಂಶ ಏನಿದೆಯೋ ಒಂದು 5-6 ಅಂಶಗಳನ್ನು ಸುಲಭವಾಗಿ ಸಮಯದ ಸದುಪಯೋಗದ ಬಗ್ಗೆ ಮಕ್ಕಳು ಸಮಯದ ಒಂದು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಬರೆದು ಸಾಮಾನ್ಯ ಪ್ರಶ್ನೆ ಸರ್ ಇದು.
2: ಎಸ್ ಸರ್, ಖಂಡಿತ ಒಂದಷ್ಟು ಟೆಕ್ನಿಕ್ಸ್ ಬಗ್ಗೆ ಖಂಡಿತ ಕೇಳ್ತೀನಿ. ಅದರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಅಥವಾ ಹೆಚ್ಚು ಅಂಕಗಳು ತಗೋಬೇಕು ಔಟ್ ಆಫ್ ಅವರ್ ತಗೋಬೇಕು ಅಂದ್ರವ್ರಿಗೆ ತಂತ್ರಗಳ ಬಗ್ಗೆ ಖಂಡಿತ ತವನ್ನ ಕೇಳ್ತೀನಿ ಸರ್. ಹಾಗೇನೆ ವಿಜಿ ಸರ್, ಸಾಮಾನ್ಯವಾಗಿ ಈ 6 ವಿಷಯಗಳಲ್ಲಿ ನಾವು ನೋಡುವಾಗ ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಹಿಂದಿ ಕಷ್ಟ ಅನ್ನೋ ಒಂದು ಭಾವನೆ ಇದೆ. ಸೊ ಯಾಕೆ ಈ ಹಿಂದಿ ಕಷ್ಟ ಅಂತ ಅನಿಸುತ್ತೆ? ಅಂತ ಕಷ್ಟ ಅನ್ನೋ ಮಕ್ಕಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಈ ಹಿಂದಿ ವಿಷಯ ಏನು ಕಷ್ಟ ಇಲ್ಲ, ಇದು ಕನ್ನಡ ಭಾಷೆ ಕಲ್ತಿದಂಥ ವಿದ್ಯಾರ್ಥಿಗೆ ಹಿಂದಿ ಬಹಳ ಸುಲಭ. ಯಾಕೆ ಅಂದರೆ ಕನ್ನಡ ಭಾಷೆಯನ್ನೇ ಹೋಲುತ್ತೆ, ಶಬ್ದ ಭಂಡಾರಗಳಾಗಲಿ ಓದೋ ಅಕ್ಷರಗಳಾಗಲಿ, ಅದಕ್ಕೆ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಬೇರೇನು ಚೇಂಜ್ ಇಲ್ಲ. ಆದರೆ ಮಕ್ಕಳಲ್ಲಿ ಅದನ್ನು ಅಭ್ಯಾಸ ಓದು ಬರಹನ ಕಲಿಸ್ಬೇಕು, ಕಲ್ತ್ಕೋಬೇಕು. ಕಲ್ತ್ಕೊಂಡ್ರೆ ಹಿಂದಿ ಏನೋ ಅಷ್ಟೊಂದು, ಯಾಕೆಂದರೆ ಕನ್ನಡದಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಹಿಂದಿಯಲ್ಲೂ ಬಳಕೆ ಆಗುತ್ತೆ, ಹಿಂದಿಯಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಕನ್ನಡದಲ್ಲೂ ಬಳಕೆಯಾಗುತ್ತೆ. ಆ ಶಬ್ದ ಭಂಡಾರನ ಸರಿಯಾಗಿ ಬಳಸ್ಕೊಂಡ್ರೆ ಹಿಂದಿಯ ಒಂದು ಸ್ವರೂಪ ಗೊತ್ತಾಗ್ಬಿಟ್ರೆ ಏನು ಹಿಂದಿ ಕಷ್ಟ ಇಲ್ಲ, ಆದರೆ ಮಕ್ಕಳಲ್ಲಿ ಅದರ ಬಗ್ಗೆ ಕಲಿಯುವಂತ ಆಸಕ್ತಿ ಒಂದು ಮೂಡಬೇಕು. ಕನ್ನಡದ ಅಕ್ಷರಗಳನ್ನು ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಅದರ ಮೂಲಕ ಹಿಂದಿ ಅಕ್ಷರಗಳನ್ನು ಕಾಗುಣಿತನ ಪರಿಚಯ ಮಾಡಿಕೊಂಡ್ರೆ ಓದೋದು ಬಹಳಷ್ಟು ಸಮಯ ಬೇಕಿಲ್ಲ, ಬಹಳ ಸರಳವಾಗಿ ಬಹಳ ಬೇಗ ಕಲ್ತ್ಕೊಂಡ್ರೆ ಮಕ್ಕಳಿಗೆ ಅಕ್ಷರದ ಪರಿಚಯ ಕಾಗುಣಿತದ ಪರಿಚಯ ಗೊತ್ತಾಗ್ಬಿಟ್ರೆ ಓದೋದು ಬಹಳ ಸರಳ. ಇದರ ಅಭ್ಯಾಸ ಫಸ್ಟ್ ಆಗ್ಬಿಟ್ರೆ ಮಕ್ಕಳಿಗೆ ಓದು ಬರಹದ ಕಷ್ಟವೇ ಇಲ್ಲ.
2: ಖಂಡಿತ ತಾವು ಹೇಳಿದ್ರಿ, ಮಕ್ಕಳ ಆಸಕ್ತಿ ಮೇಲೆ ಹೋಗುತ್ತೆ ಅಂತ. ಬಹುಶಃ ಎಲ್ಲವೂ ಎಲ್ಲಾ ಕ್ಷೇತ್ರದಲ್ಲೂ ಆಸಕ್ತಿ ಮೇಲೆ ನಿರ್ಧಾರ ಆಗುತ್ತೆ. ಬಹುಶಃ ಆಸಕ್ತಿಯನ್ನು ವಹಿಸಿದ್ರೆ ಇದು ಕೂಡ ಸುಲಭ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಎಸ್ ಸರ್, ಹಾಗೇನೆ ಈ ಪರೀಕ್ಷೆಯಲ್ಲಿ ಏನೇನೆಲ್ಲ ಓದ್ಕೊಳ್ಬಹುದು, ಸಾಧ್ಯತೆಗಳೇನಿದೆ, ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಎಷ್ಟು ಅಂಕಗಳಿಗೆ ಬರುತ್ತೆ, ಎಲ್ಲವನ್ನ ತಾವು ಹೇಳಿದ್ರಿ. ಆದರೆ ಈ ಪರೀಕ್ಷೆ ಬರೆಯುವಾಗ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ ಅಥವಾ ಭಯ ಪಡ್ತಾರೆ, ಏನೋ ಒಂದಷ್ಟು ಸಮಸ್ಯೆಗಳಿಂದ ಪರೀಕ್ಷೆ ಬರೆಯೋದ್ರಲ್ಲಿ ಸ್ವಲ್ಪ ಎಡಬಿಡ್ತಾರೆ, ಅಂತ ಮಕ್ಕಳಿಗೆ ಈ ಪರೀಕ್ಷೆ ಬರೆಯುವಂಥ ತಂತ್ರಗಳ ಕುರಿತು ತಾವೇನಾದರೂ ಹೇಳ್ಬೋದು?
1: ಫಲಿತಾಂಶ ಏನೇ ಇರಲಿ ಧೈರ್ಯ ಕಳ್ಕೋಬೇಡದು ಮಕ್ಕಳು. ಯಾಕೆ ಅಂದ್ರೆ ಇದೊಂದು ಕಾಗದ ತುಂಡು ಭವಿಷ್ಯ ನಿರ್ಧರಿಸೋದಿಲ್ಲ ಅಲ್ವಾ. ಯುದ್ಧದ ಮೈದಾನದಲ್ಲಿ ವೀರರು ಬೀಳ್ತಾರೆ ಅಲ್ವಾ, ಈ ಯುದ್ಧದಲ್ಲಿ ವೀರರೇ ಕೆಳಗೆ ಬೀಳೋದು, ಹೋರಾಟ ಮಾಡಿದ್ರೆ ಬೀಳೋದು. ಯಾಕೆ ಅದಕ್ಕಾಗಿ ಮಕ್ಕಳೇನು ಎದುರ್ಕೋಬೇಕಾಗಿಲ್ಲ. ಪರೀಕ್ಷೆ ಪರ್ಯಂತದ್ರಲ್ಲಿ ಮಕ್ಕಳಿಗೆ ಅಭ್ಯಾಸ ಬೇಕು. ನಾನೀಗ ಹೇಳಿದೆ ಪ್ರಶ್ನೆ ಸಂಖ್ಯೆಗಳು ಇಂಥದ್ದು ಇಂಥದ್ದೇ ಇರ್ತದೆ, ಇಂಥ ಪಾಠಕ್ಕೆ ಇರುತ್ತೆ, ಇದನ್ನು ನೋಡ್ಕೊಳ್ಳಿ ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅದರಲ್ಲಿ ಏನು ಗೊಂದಲ ಆಗೋದಿಲ್ಲ. ಯಾಕೆಂದರೆ ಅವ್ರು ಪ್ರಶ್ನೆ ಸಂಖ್ಯೆ ನೋಡಿದಟ್ಕನ ಈ ಪಾಠದ್ದು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಮಕ್ಕಳು ಏನಪ್ಪ ಮಾಡಬೇಕು ಅಂದರೆ ಯಾವುದು ಗೊತ್ತಿರ್ತದೆ ಮೊದಲು ಸರಳವಾಗಿ ಇದನ್ನು ಗುರುತಾಕೊಂಡು ಮೊದಲು ಅದನ್ನು ಬರೆಯುವಂಥ ಪ್ರಯತ್ನ ಮಾಡಬೇಕು. ಆಮೇಲೆ ಉತ್ತರ ಬರೆಯುವಾಗ ಮಕ್ಕಳು ಗಮನ ಇಟ್ಕೋಬೇಕಾದ ಏನಪ್ಪ ಅಂತ ಹೇಳಿದ್ರೆ, ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದಕ್ಕೆ ನಾಲ್ಕೈದು ವಾಕ್ಯ ಬರೀತಾರೆ. ನಿರ್ದಿಷ್ಟವಾಗಿ ನಿಶ್ಚಿತವಾಗಿ ಅಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೇಳಿದ್ರೆ ಮಿನಿಮಮ್ ಎರಡರಲ್ಲೇ ಬರೀಬೇಕು. ಆ ಎರಡರಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಮೂರನೇ ವಾಕ್ಯ ಬಳಸ್ಕೋಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಗೊತ್ತಿರೋದೆಲ್ಲನೂ ಬರೆಯೋಕೆ ಹೋಗಿ ಸುಮ್ಮನೆ ಸಮಯನೂ ಕಳ್ಕೊಳ್ತಾರೆ. ಮಾಡ್ಕೋಬಾರ್ದು, ಆ ರೀತಿ ಮಾಡಬಾರ್ದು. ನಮ್ಮಲ್ಲಿ ನೋಡಿ, ನೀವು ನೋಡಿ, ನಮ್ಮಲ್ಲಿ ಒಂದೇ ಶಬ್ದದಲ್ಲಿ ಬರೆಯುವಂಥದ್ದು 8 ಪ್ರಶ್ನೆ ಇದೆ, ಇನ್ನೊಂದು ಅನುರೂಪತದನು 4 ಪ್ರಶ್ನೆ ಇದೆ, 12. ಒಂದೊಂದು ವಾಕ್ಯದಲ್ಲಿ ಬರೆಯೋದು 4 ಪ್ರಶ್ನೆ ಇದೆ, 12, 4, 16. ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು 8 ಪ್ರಶ್ನೆ ಇದೆ, 16, 16, 32. ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು 9 ಪ್ರಶ್ನೆ ಇದೆ, 27 ವಾಕ್ಯ ಬರೆಯೋದು. 4 ಅಂಕದಲ್ಲಿ ಪ್ರಶ್ನೆ ಬರೀ 4 ವಾಕ್ಯದಲ್ಲಿ ಬರೀರಿ ಅನ್ನೋದು 1 ಪ್ರಶ್ನೆ ಇದೆ, ಪದ್ಯ 1, 4, 8 ಅಂಕ ಇದೆ ನೋಡಿ.
2: ಎಷ್ಟು
1: ಮನನ ಮಾಡ್ಕೋಬೇಕು ಅಲ್ಲಿ 16, 8 ಶಬ್ದ, 8 ವಾಕ್ಯ, ತಿರ್ಗಾ 16 ವಾಕ್ಯ, 27 ವಾಕ್ಯ, 27, 16, 33, 43 ವಾಕ್ಯ, 43, 4, 47 ವಾಕ್ಯ ಬರೆದ್ರೆ ಸುಮಾರು ಪ್ರಶ್ನೆ ಉತ್ತರ ಆಗಿ ಹೋಗಿತ್ತು ಅಲ್ವಾ. ಯಾವುದನ್ನ ಎಷ್ಟು ಬರಿಬೇಕು, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೆದ್ರೆ ಸಾಕು ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಮಕ್ಕಳು. ಆ ಪದಗಳನ್ನು ಗಮನ ಇಟ್ಕೊಂಡು ಅವನ ವಾಕ್ಯದಲ್ಲಿ ಪ್ರಯೋಗ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡ್ಬಿಟ್ರೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಮೊದಲನೇ ಪದ್ಯ ಇದೆ, ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿಜಿ ಅಂತ ಕೇಳ್ತಾರೆ. ಇಲ್ಲಿ ಏನಿಲ್ಲ, ನಮ್ಮ ಮಕ್ಕಳು ಫಲ್ ಫೂಲ್ ವನ ಉಪವನ್ ಖನಿಜ ಅನ್ನೋ 3 ಶಬ್ದ ನೆನಪಿಟ್ಕೊಂಡು ವಾಕ್ಯ ಪ್ರಯೋಗ ಮಾಡಿ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಅರ್ಥ ಆಗಿದ್ರೆ
2: ಅಷ್ಟೇ
1: ಬಂತಲ್ಲ, 2-3 ಅಂಕ ಬರುತ್ತೆ. ಮಕ್ಕಳು ಏನಪ್ಪ ಮಾಡಬೇಕು ಅಂದ್ರೆ ಇಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು, ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಪಾಯಿಂಟ್ಸ್ ಅನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ವಾಕ್ಯದಲ್ಲಿ ಅನ್ನೋ ಅಂತ ಗೊತ್ತಾಗ್ಬಿಟ್ರೆ, ಈ ಬಾರಿ ಪರೀಕ್ಷೆ ಅಂತೂ ಮಕ್ಕಳಿಗೆ ತುಂಬಾ ಸರಳ. ಯಾಕೆಂದ್ರೆ ಈಗಾಗಲೇ ಮಾಡೆಲ್ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಕರೆಲ್ಲ ಬಹಳ ಪ್ರಯತ್ನ ಮಾಡಿ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಾವು ಈ ತರ ಎಲ್ಲ ಸುಮಾರು ಕಾರ್ಯಕ್ರಮಗಳು ಇದೆ, ಮಕ್ಕಳಿಗೆ ಭಾರಿ ಭಾರಿ ಅಭ್ಯಾಸ ಮಾಡಿಸಿದ್ದಾರೆ,
2: ತಯಾರಿ ತುಂಬಾ ಚೆನ್ನಾಗಿದೆ.
1: ಅದರಲ್ಲೂ ಕಲಿಕೆಯಲ್ಲಿ ಸ್ವಲ್ಪ ಹಿಂದಿರುವಂತ ಮಕ್ಕಳು ಕೇವಲ 4 ಪಾಠ ನೋಡ್ಕೊಂಡ್ಬಿಟ್ರೆ ಪಾಸ್ ಆಗ್ಬಿಡ್ತಾರೆ ಸರ್. ಒಂದು ಬಸಂತ್ ಕಿ ಸಚ್ಚಲ್ಲಿ 2 ಪ್ರಶ್ನೆ ಬರುತ್ತೆ, ಯಾವ್ದಾದ್ರು ಒಂದು ಪ್ರಶ್ನೆನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ 4 ಅಂಕ ಬರುತ್ತೆ. 4 ವಾಕ್ಯ 3 ವಾಕ್ಯ 3 ರಿಂದ 4 ವಾಕ್ಯ ಕಲ್ತ್ಕೊಂಡ್ರೆ ಮತ್ತೊಂದು ತುಳಸಿ ದ್ವಯನಲ್ಲಿ 1, 3, 5 ಅಂತ ಭಾವಾರ್ಥ ಕೇಳ್ತಾರೆ. ಆ ಮೂರು ಪದ್ಯನ ಅಲ್ಲೇ ಇರ್ತದೆ ಉತ್ತರ, ಬೇರೆಲ್ಲೂ ಬರೆಯಂಗಿಲ್ಲ. ಆ ಕವಿ ಹೆಸರು ಆ ಪದ್ಯದ ಅರ್ಥನ ಅಲ್ಲೇ ಇರುತ್ತೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೆದ್ರೆ 3 ಅಂಕ ಬರುತ್ತೆ ಸರ್. ಇದಾದ್ಮೇಲೆ ಪದ್ಯ 4 ಸಾಲು ಕಂಠಪಾಠ ಮಾಡ್ಕೊಂಡ್ರೆ 4 ಅಂಕ ಬರುತ್ತೆ ಸರ್. ನೋಡಿ ಎಷ್ಟು ಕರ್ನಾಟಕ ಸಂಪದದಲ್ಲಿ ಒಂದು ವಾಸ್ತುಕಲಾ ಶಿಲ್ಪಕಲಾ ಬಗ್ಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಬೆಳಗಲ್ಕೆ ಗಮ್ಮಟೇಶ್ವರ ಮೂರ್ತಿ, ಸೋಮನಾಥಪುರ ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಒಂದು 4 ವಾಕ್ಯ ಬರೆದ್ರೆ 3 ಅಂಕ ಬರುತ್ತೆ ಸರ್. ನೋಡಿ 16 ಅಂಕ ಬಂದ್ಬಿಡ್ತು, ಪಾಸ್ ಆಗ್ಬಿಡ್ತಾನೆ. ಎರಡೇ ಪಾಠ, ಎರಡು ಪದ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮಗು ಪಾಸ್ ಆಗ್ಬಿಡ್ತಾನೆ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಎಲ್ಲಾ ಶಿಕ್ಷಕರು ಚುಟ್ಟಿ ಪತ್ರಿಕೆ 5 ಅಂಕ ಬರ್ತದೆ ಅಂತೇಳಿ ಅದು ಬಂದೇ ಬರ್ತದೆ. 16, 5, 21 ಅಂಕ ಆಗ್ಬಿಡ್ತು. ನೋಡಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ವ್ಯಾಕರಣ ಸಾಮಾನ್ಯ ಭಾಷಾ ಜ್ಞಾನ ಇದ್ರೆ, ಹಿಂದಿ ಭಾಷಾ ಜ್ಞಾನ ಇದ್ರೆ ಸಾಮಾನ್ಯವಾಗಿ 24 ಅಂಕ ಬರುತ್ತೆ ಸರ್. ನಮ್ಮಲ್ಲಿ ಮೂಲ ವ್ಯಾಕರಣದ ಮೂಲ ನಿಯಮಗಳು ಗೊತ್ತಿದ್ರೆ 8 ಅಂಕ ಬರುತ್ತೆ. ಒಂದು ಪತ್ರಲೇಖನ ಬರೆದ್ರೆ 5 ಅಂಕ ಬರುತ್ತೆ. ನಿಬಂಧದ ಭಾಷೆ ತನಗೆ ಗೊತ್ತಿರೋಂಥ ವಿಚಾರ ಪ್ರೆಸೆಂಟೇಷನ್ ಮಾಡಿದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂಥ ಪ್ಯಾಸೇಜ್ ಬರೆದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂಥ ಹಿಂದಿ ವಾಕ್ಯಗಳನ್ನ ಅನುವಾದ ಮಾಡಿದ್ರೆ 3 ಅಂಕ ಬರುತ್ತೆ. 24 ಅಂಕ ಬರುತ್ತೆ ಸರ್. ನೋಡಿ 4 ಪಾಠ ಓದ್ಕೊಂಡ್ರು 24 ಅಂಕ ಬರುತ್ತೆ. ಟೆಕ್ಸ್ಟ್ ಬುಕ್ ಇಲ್ದೇನು 24 ಅಂಕ ತಗೋಬಹುದು. 4 ಪಾಠ ಓದ್ಕೊಂಡ್ರು 16 ಅಂಕ ತಗೋಬಹುದು. ಮಕ್ಕಳಿಗೆ ಭಾಷೆಯ ಸ್ವಲ್ಪ ಪರಿಚಯ ಇದ್ರೆ ಬಹಳ ಸರಳವಾಗಿ ಅಂಕಗಳನ್ನು ಗಳಿಸ್ಬೋದು ಸರ್. ಅದಕ್ಕೆ ಯಾವ ಮಗು ಸ್ವಲ್ಪ ಹಿಂದಿದೆ ಆ ಮಗುಗೆ ಈ 4 ಪಾಠಗಳ ಕಡೆ ಬಸಂತ್ ಕಿಸಚ್ಚಲ್ಲಿ ಒಂದೇ ಪ್ರಶ್ನೆನ ಎತ್ತಿ ಹೆಚ್ಚಾಗಿ ಕಲಿಸ್ಕೊಟ್ರೆ, ಕರ್ನಾಟಕ ಸಂಪದದಲ್ಲಿ 1-2-3 ಪ್ರಶ್ನೆನ ಕಲಿಸ್ಕೊಟ್ರೆ, ತುಳಸಿ ದೊಯಲ್ಲಿ 3 ದೊಯ್ಯನ ಹೇಗೆ ಅರ್ಥ ಬರೆಯೋದು ಅಂತ ಕಲಿಸ್ಕೊಟ್ರೆ, ಕೋಶಿಶ್ ಕರ್ನೆ ವಾಲಂಕಿ ಕವಿ ಹಾರನ ಯುವತಿ ಅನ್ನೋ ಪದ್ಯ 4 ಸಾಲನ್ನ ಕಂಠಪಾಠ ಮಾಡಿದ್ರೆ 16 ಅಂಕ ಪಡ್ಕೊಬಿಡ್ತಾನೆ, ಅವ್ನು ಪಾಸ್ ಆಗ್ಬಿಡ್ತಾನೆ ಸರ್. ಈ ಬಾರಿ ಬಹಳ ಸರಳ ಇದೆ
2: ಸರ್. ನವೀದ್ ಸರ್, ಈ ಪಠ್ಯ ಪುಸ್ತಕ ಕ್ರಮಗಳನ್ನು ನಾನು ಒಂದು 4 ಭಾಗ ಮಾಡ್ಕೊಳ್ಳೋಣ ಅಂತ ಅಂದರೆ, ಲೈಕ್ ಗದ್ಯ ಭಾಗ, ಪದ್ಯ ಭಾಗ ಅಥವಾ ವ್ಯಾಕರಣ, ಪ್ರಬಂಧ ಮತ್ತು ಪತ್ರ. ಸೊ ಇದನ್ನು ಮಕ್ಕಳು ಈ 4 ಭಾಗಗಳನ್ನು ಹೇಗೆ ಓದ್ಕೊಂಡ್ರೆ ಕನಿಷ್ಠ ನಾವು ಪಾಸ್ ಆಗುವಂಥ ಮಕ್ಕಳು ಅಥವಾ ಹೆಚ್ಚು ಅಂಕ ಪಡೆಯುವಂಥ ಮಕ್ಕಳು ಹೇಗೆ ಇದನ್ನು ಓದ್ಕೊಳ್ಳೋಕ್ಕೆ ಪ್ರತಿದಿನ ಹೇಗೆ ಸಮಯನ ಮೀಸಲಿಡ್ಬೋದು ಅಂತ
3: ಸರ್. ಪ್ರತಿದಿನ ಕನಿಷ್ಠ ಪಕ್ಷ ಪ್ರತಿಯೊಂದು ವಿಷಯವನ್ನು ಕನಿಷ್ಠ ಪಕ್ಷ 1 ಗಂಟೆ ಗಮನ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ ಸರ್ ಹೇಳ್ತಾ ಇದ್ರು ಅವರ ಅನುಭವದಲ್ಲಿ. ಜೊತೆಗೆ ನಾನು ತರಗತಿ ಶಿಕ್ಷಕನಾಗಿ ನಾನು ಮಕ್ಕಳಲ್ಲಿ ನೋಡಿರೋದು ಏನಪ್ಪ ಅಂದ್ರೆ, ಈಗ ಆಲ್ರೆಡಿ ನಾವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದ್ದೀವಿ. ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳು ಕೂಡ ನಿರಂತರವಾಗಿ ತರಗತಿಗಳಲ್ಲಿ ನಡೆದಿದೆ ಸರ್. ಇವೆಲ್ಲ ನಿರಂತರ ಅಭ್ಯಾಸದಿಂದ ಏನಪ್ಪ ಆಗಿದೆ ಅಂದ್ರೆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ನಾನು ನೋಡಿದ್ದೀನಿ ಸರ್. ಜೊತೆಗೆ ಆ ಮಾನಸಿಕವಾಗಿ ಅವರೆಲ್ಲ ಒಂದು ಪೂರ್ವಸಿದ್ಧತೆ ಪೂರ್ಣವಾಗಿ ಪಡ್ಕೊಳ್ಳಕ್ಕೆ ಇವೆಲ್ಲ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ಗಳಾಗಿರ್ಬೋದು ಅಥವಾ ಕಲಿಕಾ ಖಾತ್ರಿ ಪರೀಕ್ಷೆಗಳಾಗಿರ್ಬೋದು, ಇವೆಲ್ಲವೂ ಪೂರ್ವಕವಾಗಿ ಮಕ್ಕಳ ಒಂದು ಸ್ಥೈರ್ಯವನ್ನು ಈಗ ಆಲ್ರೆಡಿ ತುಂಬಿದೆ ಸರ್. ಸರ್ ಹೇಳ್ತಾ ಇದ್ರು ಪದ್ಯ ಭಾಗದಲ್ಲಿ ಒಂದಿಷ್ಟು ಪೊಯಮ್ಗಳ ಪ್ರಶ್ನೋತ್ತರಗಳನ್ನ ಕಲ್ತ್ಕೊಂಡ್ರೆ ಈಸಿಯಾಗಿ 20 ಅಂಕಗಳು ಬರ್ತದೆ. ಪತ್ರಲೇಖನದಲ್ಲಿ 5 ಅಂಕ ಬರುತ್ತದೆ. ಒಂದು ಗದ್ಯಾಂಶವನ್ನು ರೀಡ್ ಮಾಡಿ ಅಲ್ಲಿ ಬರುವಂಥ 4 ಪ್ರಶ್ನೆಗಳಿಗೆ ತುಂಬ ಸುಲಭವಾಗಿ 4 ಅಂಕಗಳನ್ನ ಪಡ್ಕೊಳ್ಬೋದು. ವ್ಯಾಕರಣದಲ್ಲಿ ಸಂಧಿ ಸಮಾಸಗಳ ಬಗ್ಗೆ ಇರುವಂಥ ಸಾಮಾನ್ಯ ನಿಯಮಗಳನ್ನ ಅರ್ಥೈಸ್ಕೊಂಡ್ರೆ ಸುಲಭವಾಗಿ ಆ ಸಂಧಿ ಸಮಾಸಗಳಲ್ಲಿ ಮತ್ತು ಪ್ರೇರಣಾರ್ಥಕ ಕ್ರಿಯಾಪದಗಳಲ್ಲಿ ಅಂಕಗಳನ್ನ ಪಡ್ಕೊಳ್ಬೋದು ಸರ್. ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಏನು ಇದಾಗಿದೆಯೋ ಪ್ರಯೋಗ ಆಗಿದೆಯೋ ಅಂತಹ ವಿಲೋಮ ಶಬ್ದಗಳನ್ನ, ಅನ್ಯಲಿಂಗ, ಅನ್ಯವಚನ ಪದಗಳು, ಆಮೇಲೆ ವಿರಾಮ ಚಿಹ್ನೆಗಳು, ವಿಶೇಷವಾಗಿ ಪೂರ್ಣ ವಿರಾಮ, ಪ್ರಶ್ನಾರ್ಥಕ ವಿರಾಮ ಚಿಹ್ನೆ ಅಥವಾ ವಿಸ್ಮಯಾದಿ ಬೋಧಕ ವಿರಾಮ ಚಿಹ್ನೆ, ಅಲ್ಪ ವಿರಾಮ, ಈ ಒಂದಿಷ್ಟನ್ನ ಸ್ವಲ್ಪ ಮಕ್ಕಳು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ವ್ಯಾಕರಣ ಅಂಶಗಳಲ್ಲಿ 8-8 ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಸರ್ ಹೇಳ್ತಾ ಇದ್ರು ಹೆಚ್ಚು ದೀರ್ಘ ಉತ್ತರ ಬಯಸುವಂತಹ ಪಾಠಗಳು ಯಾವಿದೆಯೋ ಅಲ್ಲಿ ನಿಖರವಾಗಿ ಇದೇ ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ರಾಜ್ಯ ಮಟ್ಟದ ಪೂರ್ವಸಿದ್ಧತೆ ಪ್ರಶ್ನೆ ಪತ್ರಿಕೆಗಳು ನಾವು ನೋಡ್ತಾ ಇದ್ದೀವಿ, ಅದದೇ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಪ್ರತಿ ದೀರ್ಘ ಉತ್ತರ ಬಯಸುವಂತಹ ಪಾಠಗಳಲ್ಲಿ ಸರ್ ಯಾವ ಒಂದು 2

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳುಬಾ ಬೆಳಕೆ.

ಇದೊಂದು ಸತ್ಯ ಘಟನೆ. ಇದು ಒಬ್ಬ ಪುಟ್ಟ ಹುಡುಗನ ಕತೆ. ಅವನಿಗೆ ಸುಮಾರು 13 ವರ್ಷ ವಯಸ್ಸು. ಅವನು ಆ ವಯಸ್ಸಿನ ಬಾಲಕರ ಹಾಗೆ ಇದ್ದವನು. ಯಾವ ವಿಶೇಷತೆಯೂ ಕಾಣ್ತಿರಲಿಲ್ಲ. ಒಂದು ದಿನ ರಾತ್ರಿ ಆತ ದೂರದರ್ಶನದ ಕಾರ್ಯಕ್ರಮವನ್ನ ನೋಡ್ತಿರುವಾಗ ವಾರ್ತೆಯ ಒಂದು ತುಣುಕು ಅವನ ಮನಸ್ಸನ್ನು ಬಲವಾಗಿ ಹಿಡಿತು. ತಾನು ಬದುಕಿದ್ದ ಫಿಲಿಡೆಲ್ಫಿಯಾ ಪ್ರದೇಶದ ಸುತ್ತಮುತ್ತ ಇದ್ದ ಅನೇಕ ಮನೆಮಾರು ಇಲ್ಲದ ಜನ ಹೇಗೆ ರಸ್ತೆಯ ಬದಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ರು. ರಾತ್ರಿ ಚಳಿ ಕೊರಿತಿದ್ದಾಗ ಹೊದ್ಕೊಳ್ಳೋಕೆ ಏನೂ ಇಲ್ಲದೆ ಕೈಗಳನ್ನು ಮೊಣಕಾಲು ಸಂದಿಯಲ್ಲಿ ತೂರಿಸ್ಕೊಂಡು ದೇಹವನ್ನೆಲ್ಲ ಮುದ್ದೆ ಮಾಡಿಕೊಂಡು ಕಟಕಟನೆ ನಡುಗುತ್ತಿದ್ದ ಆ ಜನರ ಕಷ್ಟವನ್ನ ವಿವರಿಸ್ತಾ ಇರೋದನ್ನ ಟ್ರೆವರ್ ಕಂಡ. ಆ ದಿನ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ತಲೆಯಲ್ಲಿ ಯೋಚನೆ ಪ್ರಾರಂಭ ಆಯಿತು. ತನಗೆ ಬೆಚ್ಚನೆಯ ಮನೆಯಿದೆ, ತಂದೆ ತಾಯಿ ಸ್ಥಿತಿವಂತರು, ಇವನಿಗೆ ಬೇಕಾದಷ್ಟು ಬೆಚ್ಚನೆಯ ಬಟ್ಟೆಗಳಿವೆ. ಆದ್ರೆ ಪಾಪ, ಆ ರಸ್ತೆ ಬದಿಗೆ ಮಲ್ಕೊಂಡವ್ರಿಗೆ ಇದಾವುದೂ ಇಲ್ಲ. ಉಳಿದ ಹುಡುಗರ ಹಾಗೆ ಟಿವಿ ನೋಡಿ ನೋಡಿದ್ದನ್ನ ಮರ್ತ್ ಬಿಡಬಹುದಾಗಿತ್ತು. ಆದ್ರೆ ಯಾಕೋ ಟ್ರೆವರ್ನಿಗೆ ಸಮಾಧಾನನೇ ಆಗಲಿಲ್ಲ. ತಾನು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡತೊಡಗ್ದ. ಆಗ ಅವನಿಗೆ ನೆನಪಾಯ್ತು, ತಮ್ಮ ಕಾರಿನ ಗ್ಯಾರೇಜ್ನಲ್ಲಿ ತಾವು ಬಳಸದೇ ಇದ್ದ ಬಳಸಿ ಬಿಟ್ಟ ಅನೇಕ ರಗ್ಗುಗಳಿವೆ, ಹೊದಿಕೆಗಳಿವೆ ಎಂದು. ತಂದೆಯ ಬಳಿಗೆ ಹೋಗಿ ಅವನ್ನು ಆ ಬಡ ಜನರಿಗೆ ಕೊಡಬಹುದೇ ಅಂತ ಕೇಳ್ದ. ತಂದೆಗೆ ಆಶ್ಚರ್ಯ. ತಮಗೆ ಹೊಳೆಯದ ಈ ವಿಚಾರ ಮಗುವಿಗೆ ಬಂದದ್ದು ತುಂಬಾ ಸಂತೋಷ ಆಯಿತು. ತಂದೆ ಮಗ ಸೇರಿ ಎಲ್ಲಾ ಬಟ್ಟೆಗಳನ್ನ ಗುಡ್ಡೆ ಹಾಕೊಂಡು ಕಾರಲ್ಲಿ ಹೋಗಿ ಆ ಜನರಿಗೆ ಕೊಟ್ಟು ಬಂದ್ರು. ಆದ್ರೆ ಅಷ್ಟೊಂದು ಜನಕ್ಕೆ ಇಷ್ಟೇ ಹೊದಿಕೆಗಳು ಹೇಗೆ ಸಾಕಾಗತ್ತೆ? ರಾತ್ರಿ ಆ ಹುಡುಗನಿಗೆ ಸ್ವಲ್ಪ ತೃಪ್ತಿ ಅನ್ಸಿದ್ರು. ಹೊದಿಕೆ ಸಿಗದೆ ಹೋದ ಜನರ ಮುಖದಲ್ಲಿನ ನಿರಾಸೆ ಅವನನ್ನ ಕಾಡತೊಡಗಿತು. ಈ ಕೊಡುವುದರಲ್ಲಿರುವ ಸಂತೋಷ ಸಾಂಕ್ರಾಮಿಕವಾದದ್ದು, ಮತ್ತೆ ಮತ್ತೆ ಹಾಗೆ ಮಾಡುವಂತೆ ಪ್ರೇರೇಪಿಸುತ್ತೆ. ಮರುದಿನ ಟ್ರೆವರ್ ತನ್ನ ಮನೆಯ ಹತ್ತಿರವೇ ಇದ್ದ ದೊಡ್ಡ ಅಂಗಡಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಪುಟ್ಟ ಪುಟ್ಟ ಬೋರ್ಡ್ಗಳನ್ನ ತನ್ನ ಕೈಯಿಂದಲೇ ಬರೆದು ಅಂಟಿಸ್ತ. ಆ ಬೋರ್ಡಲ್ಲಿ ಯಾರಾದ್ರೂ ಬಟ್ಟೆಗಳನ್ನ, ಈ ಹೊದಿಕೆಗಳನ್ನ ಅನಾಥ ಜನರಿಗೆ ದಾನ ಮಾಡೋದಾದ್ರೆ ತಲುಪಿಸಬೇಕೆಂದು ಕೇಳಿಕೊಂಡು ತನ್ನ ಮನೆಯ ವಿಳಾಸವನ್ನು ನೀಡಿದ್ದ. ಜಗತ್ತಿನಲ್ಲಿ ಕರುಣೆಯುಳ್ಳ, ಸಹಾಯ ಮಾಡುವ ಮನಸ್ಸುಳ್ಳ ಜನ ಸಾಕಷ್ಟಿದ್ದಾರೆ. ಆದ್ರೆ ಅವರಿಗೆ ಎಲ್ಲಿ ಯಾರಿಗೆ ಸಹಾಯ ಮಾಡಬೇಕೆಂಬ ವಿಷಯ ತಿಳಿದಿಲ್ಲ. ಮರುದಿನ ಮತ್ತು ಮತ್ತೆರಡು ದಿನಗಳಲ್ಲಿ ಟ್ರೆವರ್ನ ಮನೆಯ ಗ್ಯಾರೇಜ್ನಲ್ಲಿ ಹಿಡಿಸಲಾಗದಷ್ಟು ಬಟ್ಟೆಗಳು ಬಂದವು. ಅವುಗಳನ್ನ ತೆಗೆದುಕೊಂಡು ಹೋಗಿ ದೀನರಿಗೆ ಹಂಚಿ ಬಂದ. ಆದ್ರೆ ಈ ಸಹಾಯ ಮಾಡಲು ಬಯಸುವ ಜನರ ಪ್ರವಾಹ ನಿಲ್ಲೇ ಇಲ್ಲ. ಟ್ರೆವರ್ನ ತಂದೆ ಇದಕ್ಕಾಗಿ ಮತ್ತೊಂದು ಕಟ್ಟಡವನ್ನೇ ಬಾಡಿಗೆಗೆ ತೆಗೆದುಕೊಳ್ಬೇಕಾಯ್ತು. ಅದಾದ ನಂತರ ಮತ್ತೊಂದು ಕಟ್ಟಡ, ಆಮೇಲೆ ಮತ್ತೊಂದು, ಹೀಗೆಯೇ ಬೆಳೆಯುತ್ತಾ ಹೋಯಿತು. ತಮಗೆ ಆಶ್ಚರ್ಯವಾಗಬಹುದು, ಈಗ ಫಿಲಿಡೆಲ್ಫಿಯಾ ಪ್ರದೇಶದಲ್ಲಿ ಹೀಗೆ ನಿರ್ಗತಿಕರಿಗೆ ಸಹಾಯ ಮಾಡಲು ಆಹಾರ ಮತ್ತು ಹೊದಿಕೆಗಳ ಸಂಗ್ರಹಕ್ಕೆ ಹಲವಾರು ವಿಶೇಷ ಗೋದಾಮುಗಳ ನಿರ್ಮಾಣವಾಗಿದೆ. ದೀನರ ದೇಹಗಳಿಗೆ ಹೊದಿಕೆ ದೊರೆತಿದೆ, ಹೊಟ್ಟೆಗೆ ಆಹಾರ ದೊರೀತಾ ಇದೆ. ಇದೆಲ್ಲ ಸಾಧ್ಯವಾದದ್ದು ಒಬ್ಬ ಪುಟ್ಟ ಹುಡುಗನ ಹೃದಯದ ತುಡಿತದಿಂದ. ಕೇಳಿದ್ರಲ್ಲ ಬಂಧುಗಳೇ, ನಾನೊಬ್ಬನೇ ಏನ್ ಮಾಡಬಲ್ಲೆ? ಜಗತ್ತಿನಲ್ಲಿ ಎಷ್ಟೊಂದು ಜನ ದೀನರಿದ್ದಾರೆ, ತೊಂದರೆಗೆ ಒಳಗಾದವರಿದ್ದಾರೆ. ನನ್ನಿಂದ ಏನಾದೀತು ಎಂದು ಕೈಚೆಲ್ಲಿ ಕುಳಿತುಕೊಳ್ಬೇಕು ಅನ್ನಿಸ್ದಾಗ ಪುಟ್ಟ ಬಾಲಕ ಟ್ರೆವರ್ನ ಚಿತ್ರ, ಅವನ ಪರಿಶ್ರಮ ಕಣ್ಮುಂದೆ ಬರಬೇಕು. ನಾನು ಒಬ್ಬನೇ ಏನೂ ಮಾಡಲಾರೆ, ಆದ್ರೆ ಏನಾದ್ರೂ ಮಾಡಲೇಬೇಕೆಂದು ಒಬ್ಬನೇ ಮನಸ್ಸು ಮಾಡಿದ್ರೆ ನೂರಾರು ಸಾವಿರಾರು ಕೈಗಳು ಜೊತೆಗೂಡಿಯಾವು, ಅಸಾಧ್ಯವನ್ನ ಸಾಧ್ಯ ಮಾಡಿಸುತ್ತೆ.

ಬನ್ನ ಬವಣೆಗಳ ತಾ ನೆನಿತೆನಿತು ಪಟ್ಟಿರೆಯುಂ. ಅನೇಕ ಕಷ್ಟಗಳನ್ನ ತೊಂದರೆಗಳನ್ನ ತಾನು ಎಷ್ಟೇ ಪಟ್ಟಿರಲಿ ಅನುಭವಿಸಿರಲಿ, ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ, ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಹೊಸ ಹೊಸ ಸಾಹಸಗಳಿಂದ, ಪರಾಕ್ರಮಗಳಿಂದ, ಹೊಸ ಪ್ರಯತ್ನಗಳಿಂದ ಮನುಷ್ಯ ಮಾನವನು ಸುಮ್ಮನೆ ಇರಲೋಲದೆ, ಸುಮ್ಮನೆ ಕೂತ್ಕೊಳ್ಳಿಕ್ ಆಗದೇನೆ, ಸುಮ್ಮನಿರ್ದೇನೆ ಸನ್ನಹಿಸುವಂ ತೊಡಗುತ್ತಾನೆ ಹೊಸ ಹೊಸ ಸಾಹಸಗಳನ್ನ ಮಾಡಲಿಕ್ಕೆ. ಯಾಕೆ ಅಂದ್ರೆ ಚಿನ್ಮಯತೆಯು ಆತ್ಮಗುಣ, ಸತ್ವ ಆತ್ಮಗುಣ, ಚಿನ್ಮಯತೆ ಆತ್ಮಗುಣ, ಚಿತ್ ಅಂದ್ರೆ ಜ್ಞಾನ. ಈ ಜ್ಞಾನದ ಗುಣ ಇದೆಯಲ್ಲ, ಅದು ಆತ್ಮದ್ದು ನೈಜವಾಗಿರತಕ್ಕಂತಹ ಗುಣ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಹೊಸ ಸಾಹಸಗಳಿಂದ, ಹೊಸ ಹೊಸ ಪ್ರಯತ್ನದಲ್ಲಿಯೇ ಮನುಷ್ಯ ಮುಂದುವರಿತಾ ಇರ್ತಾನೆ. ಚಿನ್ಮಯತೆ ಆತ್ಮದ ಗುಣ.

ಸತು ಚಿತು ಆನಂದ ಮೂರು ಪದ್ಯಗಳಲ್ಲಿ ಮೂರು ಗುಣಗಳನ್ನ ಹೇಳ್ತಾರೆ. ಮೌನದೊಳು ಮಾತಿನೊಳು ಹಾಸ್ಯದೊಳು

ಅಧಾನಗಳನು ಅರಸುತಿಹನು ಆನಂದವು ಆತ್ಮಗುಣ ಮಂಕುತಿಮ್ಮ. ಮನುಷ್ಯ ಹೇಗೋ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ತಾ ಇರ್ತಾನೆ, ಕೆಲವೊಮ್ಮೆ ಮೌನದಲ್ಲಿಯೋ, ಇನ್ನು ಕೆಲವೊಮ್ಮೆ ಮಾತನಾಡುವುದರ ಮೂಲಕವೋ, ಇನ್ನು ಕೆಲವೊಮ್ಮೆ ಹಾಸ್ಯ ಮಾಡುವುದರ ಮೂಲಕವೋ, ಮತ್ತೊಮ್ಮೆ ಹಾಡು ಹೇಳುವುದರ ಮೂಲಕವೋ, ಇನ್ನೊಮ್ಮೆ ಪ್ರೀತಿಯನ್ನು ತೋರಿಸುವುದರಿಂದಲೋ, ಅಥವಾ ಮತ್ತೆ ಪರಾಕ್ರಮವನ್ನು ತೋರುವುದರಿಂದಲೋ, ಗೆಲುವನ್ನು ಪಡೆಯುವುದರಿಂದಲೋ, ಹೇಗೋ ಏನೋ ಎಂತೋ ಏನೋ ಹೇಗೋ ಮನುಷ್ಯ ಸಮಾಧಾನಗಳನ್ನು ಅರಸುತಿಹನು, ತನ್ನಲ್ಲಿಯೇ ತಾನು ಸಮಾಧಾನವನ್ನು ಹುಡುಕ್ತಾ ಇರ್ತಾನೆ. ಯಾಕೆ ಅಂದರೆ ಆನಂದವು ಆತ್ಮಗುಣ, ಆನಂದ ಪಡುವುದಿದೆಯಲ್ಲ ಅದು ಆತ್ಮದ ನೈಜವಾದ ಗುಣ. ಆತ್ಮದ ಗುಣಗಳು ಮೂರು, ಸತ್ ಚಿತ್ ಆನಂದ, ಇವಿಷ್ಟು ಕೂಡ ಆತ್ಮಕ್ಕೆ ಸಂಬಂಧಿಸಿದ ಗುಣಗಳು. ಆದ್ದರಿಂದ ಮನುಷ್ಯ ನಿರಂತರವಾಗಿ ಸತ್ವಕ್ಕೆ, ಚಿತ್ತಿಗೆ ಮತ್ತೆ ಆನಂದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾನೆ ಅದನ್ನು ಪಡೀಲಿಕ್ಕೆ.

ನಿಚ್ಚವು ಇಳೆಯು ಆಲೆಮನೆ ಮಕುತಿಮ್ಮ. ಸತು ಚಿತ್ ಆನಂದಂಗಳ್, ಸತು ಚಿತ್ ಆನಂದ, ಈ ಮೂರು ಆತ್ಮದ ಸ್ವಭಾವ ಸಿದ್ಧವಾದ ನೈಜವಾದ ರಸಗಳು. ಜೀವನದ ಮಾಯಿಕತೆ ಈ ಮಾಯಾ ಜಾಲ, ಮಾಯಾಭಾವ, ಅದನ್ನ ಸಚ್ಚಿದಾನಂದಗಳನ್ನ ಬಚ್ಚಿಡುವುದು, ಅಡಗಿಸಿಡುತ್ತೆ. ಈ ಮಾಯೆಯಿಂದಾಗಿ ಆತ್ಮದ ಸತ್ ಚಿತ್ ಆನಂದಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇಕ್ಷುವಲ್ ಜೀವ, ಈ ಜೀವ ಎಂಬುದು ಕಬ್ಬಿನ ಜಲ್ಲ ಇದ್ದ ಹಾಗೆ. ಗಾಣದವಲ್ ಜಗನ್ಮಾಯೆ, ಈ ಜಗತ್ತಿನ ಮಾಯೆ ಎಂಬುದು ಗಾಣ. ಪ್ರತಿಯೊಂದು ಜೀವವು ಕೂಡ ಮಾಯೆ ಎಂಬ ಗಾಣದಲ್ಲಿ ಅರೆದು ಬರಬೇಕಾಗತ್ತೆ. ಆದ್ರಿಂದ ನಿಚ್ಚ ಅಂದರೆ ನಿತ್ಯವೂ ಇಳೆ ಈ ಭೂಮಿ ಆಲೆಮನೆ ಇದ್ದ ಹಾಗೆ, ನಿರಂತರವಾಗಿ ಗಾಣದಲ್ಲಿ ಜೀವಿಗಳು ಅರೆಯಲ್ಪಡ್ತವೆ. ಇದು ನಿರಂತರವಾಗಿ ನಡೆಯುವಂಥದ್ದು. ನಿತ್ಯವೂ ಈ ಭೂಮಿಯೇ ಒಂದು ಆಲೆಮನೆಯಾಗಿದೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ, ದೇವರ ದರ್ಶನ ಹೇಗೆ ಸಾಧ್ಯ? ಆತ್ಮೀಯರೇ, ತಲೆಯ ಮೇಲಿನ ಹೊರೆಯನ್ನು ಇಳಿಸುವುದರೊಂದಿಗೆ ಬೆಟ್ಟವನ್ನು ಹೇಗೆ ಸುಲಲಿತವಾಗಿ ಏರಬಹುದೋ, ಹಾಗೆಯೇ ಮನಸ್ಸಿನೊಳಗೆ ಹೊರೆಯಾಗಿರುವಂತಹ ಅರಿಷ್ಟ್ವರ್ಗಗಳನ್ನು ಕಳೆದುಕೊಂಡರೆ ದೈವೀ ದರ್ಶನ ಸಾಧ್ಯ. ಪ್ರತಿದಿನ ಸಂತರನ್ನು ಒಬ್ಬ ಕಳ್ಳ ಭೇಟಿಯಾಗಿ ಅವರ ದರ್ಶನ ಪಡೆಯುತ್ತಿರುತ್ತಾನೆ. ಆತ ಕಳ್ಳನಾಗಿದ್ದರೂ ಧರ್ಮ ಮನಸ್ಕನಾಗಿದ್ದ. ನನಗೆ ದೇವರನ್ನು ತೋರಿಸಿ ಎಂದು ಆತ ಸಂತರಲ್ಲಿ ಪ್ರಾರ್ಥಿಸುತ್ತಿರುತ್ತಾನೆ. ಸಂತರು ದೇವರು ಕುರಿತಾದ ಕಳ್ಳನ ಆತುರ ಕುತೂಹಲ ಪಕ್ವವಾಗುವವರೆಗೆ ಕಾದುಕೊಂಡಿದ್ದರು. ಅವರು ಇವತ್ತು, ನಾಳೆ, ನಾಡಿದ್ದು ಎಂದು ದಿನಗಳನ್ನು ಮುಂದೂಡುತ್ತಲಿದ್ದರು. ದಿನೇ ದಿನೇ ಕಳ್ಳನ ಆಗ್ರಹ ಹೆಚ್ಚಾಗತೊಡಗಿತು. ದೇವರ ದರ್ಶನಕ್ಕೆ ಕಳ್ಳ ಮಾನಸಿಕವಾಗಿ ಸಿದ್ಧನಾಗಿದ್ದಾನೆ ಎಂದು ಸಂತರಿಗೆ ವಿದಿತವಾಯಿತು. ಕರಗದ ಕಬ್ಬಿಣವು ಕರಗುತ್ತದೆ, ಆದರೆ ಅದು ಚೆನ್ನಾಗಿ ಕಾಯುವವರೆಗೆ ಕಾಯಬೇಕು. ಒಂದು ದಿನ ಸಂತರು ಕಳ್ಳನನ್ನ ಹತ್ತಿರಕ್ಕೆ ಕರೆದು ಹೇಳ್ತಾರೆ, ಇವತ್ತು ನಾನು ನಿನಗೆ ದೇವರನ್ನು ತೋರಿಸುತ್ತೇನೆ. ದೇವರನ್ನ ನೋಡಬೇಕೆಂದರೆ ಅದು ಅಲ್ಲಿ ಎತ್ತರದ ಆ ಬೆಟ್ಟವಿದೆಯಲ್ಲ, ಅದರ ತುದಿಯವರೆಗೆ ನೀನು ನನ್ನ ಜೊತೆ ನಡೆದುಕೊಂಡು ಬರಬೇಕು. ಹಾಗೆ ನೀನು ನನ್ನ ಜೊತೆಯಲ್ಲಿ ನಡೆದು ಬರುವಾಗ ನಾನು ಆರು ಭಾಗವಾಗಿ ಕಲ್ಲುಗಳನ್ನು ನಿನ್ನ ತಲೆಯ ಮೇಲೆ ಇರಿಸುತ್ತೇನೆ. ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯಬೇಕು. ಒಂದಷ್ಟು ಕಷ್ಟದ ಕೆಲಸವೇ ಸರಿ. ತಲೆಯ ಮೇಲೆ ಭಾರವಾದ ಆರು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ಸುಲಭದ ಕೆಲಸವಲ್ಲ, ಮತ್ತೊಮ್ಮೆ ಯೋಚಿಸು ಎಂದ. ಕಳ್ಳ ಹೇಳ್ತಾನೆ, ಸ್ವಾಮಿ, ಅದೆಷ್ಟೇ ಕಷ್ಟವಾದರೂ ಸರಿ, ನಾನು ದೇವರನ್ನು ನೋಡಲೇಬೇಕು ಎಂದ. ಸಂತರು ಭಾರವಾದ ಆರು ಕಲ್ಲುಗಳನ್ನು ಎತ್ತಿ ಕಳ್ಳನ ತಲೆಯ ಮೇಲೆ ಇಡುತ್ತಾರೆ. ಕಲ್ಲುಗಳ ಭಾರಕ್ಕೆ ಕಳ್ಳನ ದೇಹ ಒಂದಷ್ಟು ಒಯ್ದಾಡುತ್ತದೆ. ಕಳ್ಳ ಸುಧಾರಿಸಿಕೊಳ್ಳುತ್ತಾನೆ. ಆತ ಸಂತರ ಜೊತೆಯಲ್ಲಿ ಬೆಟ್ಟವನ್ನು ಏರತೊಡಗುತ್ತಾನೆ. ಸಂತರು ಮುಂದೆ, ಕಳ್ಳ ಹಿಂದೆ, ಹೀಗೆ ಒಂದಷ್ಟು ದೂರ ಕ್ರಮಿಸುವಷ್ಟರಲ್ಲಿ ಕಳ್ಳನಿಗೆ ಆಯಾಸವೆನಿಸುತ್ತದೆ. ಆತ ಏದುಸಿರು ಬಿಡುತ್ತಿರುತ್ತಾನೆ. ಭಾರವಾದ ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನೇರುವುದು ಅಷ್ಟು ಸುಲಭವೇ? ಕಳ್ಳನಿಗೆ ಕಷ್ಟವೆನಿಸತೊಡಗಿತು. ಇನ್ನೇನು ತೀರಾ ಆಗುತ್ತಿಲ್ಲವೆಂದಾಗ ಆತ ಸಂತರಲ್ಲಿ ಅರಕೆ ಮಾಡಿಕೊಳ್ಳುತ್ತಾನೆ. ಇಷ್ಟೊಂದು ಭಾರವನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಒಂದು ಕಲ್ಲನ್ನು ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಒಂದಷ್ಟು ಹಗುರವೆನಿಸುತ್ತದೆ. ಆತ ಮತ್ತೆ ಸಂತರ ಜೊತೆಯಲ್ಲಿ ಹೆಜ್ಜೆ ಹಾಕತೊಡಗುತ್ತಾನೆ. ಇನ್ನೊಂದಷ್ಟು ದೂರ ನಡೆಯುವುದರಲ್ಲಿ ಆತನಿಗೆ ಮತ್ತೆ ಭಾರ ಹೆಚ್ಚಾಗಿ ಸುಸ್ತು ಎನಿಸತೊಡಗಿತು. ಆತ ಸಂತರಲ್ಲಿ ವಿನಂತಿಸುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು ಆಚೆ ಎಸೆಯುತ್ತಾರೆ. ಮತ್ತೊಂದಷ್ಟು ದೂರವನ್ನು ಕ್ರಮಿಸುವಷ್ಟರಲ್ಲಿ ತಲೆಯ ಮೇಲಿನ ಒಂದೊಂದು ಕಲ್ಲು ಕೂಡ ಆತನಿಗೆ ತುಂಬ ಭಾರವೆನಿಸತೊಡಗುತ್ತದೆ. ಆತ ಸಂತರಲ್ಲಿ ಬೇಡಿಕೊಳ್ಳುತ್ತಾನೆ. ಸಂತರು ಒಂದೊಂದಾಗಿ ಆತನ ತಲೆಯ ಮೇಲಿನ ಕಲ್ಲುಗಳನ್ನು ಎತ್ತಿ ಆಚೆಗೆಸೆಯುತ್ತಾ ಆತನ ತಲೆ ಭಾರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೆ. ಸಂತರ ತಲೆಯ ಮೇಲೆ ಭಾರವಿರಲಿಲ್ಲ. ಅವರು ಸುಲಭವಾಗಿ ಬೆಟ್ಟವೆನ್ನೇರುತ್ತಿದ್ದರು, ಆದರೆ ತಲೆಯ ಮೇಲೆ ಭಾರ ಹೊತ್ತು ಕಳ್ಳನಿಗೆ ಮುಂದೆ ನಡೆಯುವುದು ಸಾಧ್ಯವಾಗುತ್ತಿಲ್ಲ. ಇನ್ನೇನು ಕಳ್ಳ ಆಗುವುದೇ ಇಲ್ಲ ಎಂದಾಗ ಸಂತರು ಕಳ್ಳನ ತಲೆಯ ಮೇಲಿಂದ ಕೊನೆಯ ಕಲ್ಲನ್ನು ಕೂಡ ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಖುಷಿಯೋ ಖುಷಿ. ಇನ್ನೇನು ಬೆಟ್ಟದ ತುದಿ ಸಮೀಪಿಸಿತು ಎಂದಾಗ ಕಳ್ಳನ ತಲೆಯ ಮೇಲೆ ಕಲ್ಲುಗಳೇ ಇರಲಿಲ್ಲ. ಆತ ನಿರಾಳವಾಗಿ ಬೆಟ್ಟದ ತುದಿಯನ್ನೇರಿ ನಿಂತುಕೊಂಡಿರುತ್ತಾನೆ. ಬೆಟ್ಟದ ತುದಿಯ ಮೇಲೆ ನಿಂತು ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ನೋಡುತ್ತಲೇ ಆತನ ಆಯಾಸವೆಲ್ಲ ಪರಿಹಾರವಾಗುತ್ತದೆ. ಬೆಟ್ಟದ ತುದಿಯ ಮೇಲೆ ನಿಂತ ಆತ ಪ್ರಕೃತಿಯ ಅವರ್ಣನೀಯ ಚೆಲುವನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಬೆಟ್ಟದಂಗಳದಲ್ಲಿ ನಿಂತ ಆತ ಬೆಳ್ಳಿ ಮೋಡಗಳ ಚೆಲುವ ಚಿತ್ತಾರವನ್ನು ಕಂಡು ಸಂಭ್ರಮಿಸುತ್ತಾನೆ. ಪ್ರಕೃತಿಯ ಮಧ್ಯದಲ್ಲಿ ದೇವರ ದರ್ಶನವಾಗುತ್ತದೆ. ಆತನಿಗೆ ದಿವ್ಯತೆಯ ಅನುಭವವಾಗುತ್ತದೆ. ಆಗ ಸಂತರು ಆತನ ಮೈದಡವೆ ಹೇಳ್ತಾರೆ, ಭಾರವನ್ನು ಕಳೆದುಕೊಂಡಾಗಲೇ ದೇವರ ದರ್ಶನ ಸಾಧ್ಯ. ಒಂದು ಕ್ಷಣ ಯೋಚಿಸು. ಭಾರವಾದ ಆ ಆರು ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟದ ಮೇಲೇರಿ ಬರುವುದು ಸಾಧ್ಯವಿತ್ತೆ? ಎಲ್ಲಿಯವರೆಗೆ ನಮ್ಮ ತಲೆಯ ಮೇಲೆ ಭಾರವಿರುತ್ತದೆಯೋ ಅಲ್ಲಿಯವರೆಗೆ ನಾವು ಬೆಟ್ಟವನ್ನು ಏರುವ ಯೋಚನೆಯನ್ನು ಕೂಡ ಮಾಡುವುದಿಲ್ಲ. ಇನ್ನು ಭಾರವನ್ನು ಹೊತ್ತುಕೊಂಡೇ ಮೇಲೇರಬೇಕೆಂದರೆ ಅದು ಸಾಧ್ಯವಿಲ್ಲದ ಮಾತು. ಹೊರಗಿನ ಭಾರದ ಕಲ್ಲುಗಳನ್ನು ಹೊತ್ತುಕೊಂಡು ಮೇಲೇರುವುದು ಹೇಗೆ ಸಾಧ್ಯವಿಲ್ಲವೋ, ಅದೇ ರೀತಿ ನಮ್ಮೊಳಗೆ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಆರು ಭಾರವಾದ ಕಲ್ಲುಗಳನ್ನು ಹೊತ್ತುಕೊಂಡಿದ್ದೇವೆ. ಅವು ನಮಗೆ ದೇವರ ದರ್ಶನ ಮಾಡಲು ಬಿಡುವುದಿಲ್ಲ. ಆ ಆರು ಮನೋವಿಕಾರಗಳಿಂದ ಮುಕ್ತರಾದಾಗಲೇ ದೈವೀ ದರ್ಶನ ಸಾಧ್ಯ ಎಂಬುದಾಗಿ ಸಂತರು ಹೇಳ್ತಾರೆ. ಆತ್ಮೀಯರೇ, ಹೌದು,
ತಲೆಯ ಮೇಲಿನ ಭಾರವಾದ ಕಲ್ಲುಗಳನ್ನು ಸುಲಭವಾಗಿ ಆಚೆ ಎಸೆದು ಬಿಡಬಹುದು. ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಂಬಂತಹ ಈ ಆರು ಕಲ್ಲುಗಳನ್ನು ಎತ್ತಿ ಆಚೆಗೆ ಎಸೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಸಾಧನೆ ಬೇಕು. ಕಾಮ ಕ್ರೋಧಗಳ ಭಾರವದು ಅಂತಿಂತಹ ಭಾರವಲ್ಲ, ಅದು ಯಮಭಾರ. ಅದೆಂತಹ ಅತಿರಥ ಮಹಾರಥರನ್ನು ಕೂಡ ತಲ್ಲಣಿಸುವಂತೆ ಮಾಡುತ್ತದೆ. ಒಂದು ವಿಚಿತ್ರ ಸತ್ಯವೆಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾಮ ಕ್ರೋಧಗಳೆಂಬ ಈ ಆರು ಬಂಡೆಗಲ್ಲುಗಳನ್ನು ತನ್ನ ತನು ಮನ ಮತಿಗಳ ಮೇಲೆ ಭಾರ ಹೇರಿಕೊಂಡು ತಿರುಗಾಡುತ್ತಿರುತ್ತಾನೆ. ಆದರೂ ಅವು ತುಂಬ ಭಾರ, ಯಮಭಾರ ಎಂದು ಯಾರ ಮುಂದೆಯೂ ಕೂಡ ಆತ ಬಾಯಿ ಬಿಡುವುದಿಲ್ಲ. ಹಾಗಾಗಿಯೇ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಕಾಮದಿಂದ ಕರಗಿದೆನಯ್ಯ, ಕ್ರೋಧದಿಂದ ಕೊರಗಿದೆನಯ್ಯ, ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ, ಮದ ಮತ್ಸರಗಳಿಂದ ಬೆದೆ ಬೆದೆನೆ ಬೆಂದೆನಯ್ಯ, ಅಹಂಕಾರ ಮಮಕಾರದಿಂದ ಮತಿ ಮಂದನಾಗಿರ್ದೆನಯ್ಯ, ಅಹಂಕಾರ ಇದು ಕಾರಣ ಎನ್ನ ಕಾಮಾದಿ ಅರಿಷ್ಟ್ವರ್ಗಂಗಳನ್ನು ಕಳೆದು ಮಮಕಾರಂಗಳ ಮಣಿಸಿ ನಿರಹಂಕಾರಿ ಎನಿಸಿದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನು ಪ್ರಾಂಜಲವಾಗಿ ಹೇಳುವ ಪ್ರಾಮಾಣಿಕ ಮನಸ್ಥಿತಿ ಇಲ್ಲದ ಕಾರಣ ಜನರು ಈ ಕಾಮ ಕ್ರೋಧ ಉಪದ್ರವಗಳನ್ನು ಸಹಿಸಿಕೊಂಡು ತಮಗೇನು ಆಗಿಯೇ ಇಲ್ಲ ಮತ್ತು ತಾವು ಕಾಮಕ್ರೋಮಾದಿಗಳಿಂದ ಬಂಧಿತವಿಲ್ಲವೆಂಬಂತೆ ಇರುತ್ತಾರೆ. ಹಾಗಾಗಿ ಇವುಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ದರ್ಶನವನ್ನು ಪಡಿಬೇಕು ಅಂದರೆ ನಮ್ಮಲ್ಲಿರುವಂತಹ ಅರಿಷ್ಟ್ವರ್ಗಗಳ ನಿಯಂತ್ರಣವಾಗಬೇಕು. ನಮ್ಮ ಆಂತರಿಕ ಹೊರೆಯನ್ನು ಕಳೆದು ಮನಸ್ಸಿನಲ್ಲಿ ನಿರಾಳತೆಯನ್ನು, ಶಾಂತತೆಯನ್ನು, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈ ಎಲ್ಲ ಅರಿಷ್ಟ್ವರ್ಗಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆದಾಗ ಮಾತ್ರ ನಮ್ಮ ಬದುಕಿನಲ್ಲಿ ದೇವರ ದರ್ಶನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಬಗ್ಗೆ ತಿಳಿಯೋಣ. ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತುಗಳು ಮತ್ತು ಅದರ ಮೂಲಕ ಬರುವಂತಹ ತತ್ವವನ್ನ ಸಂಗ್ರಹಿಸಿ ಸಂಕೀರ್ಣವಾಗಿರುವಂತಹ ತತ್ವಗಳನ್ನ ಸುಲಭ ಮಾರ್ಗದಲ್ಲಿ ಈ ಗೋಪಾಲನಂದನ ಎಂದು ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣ ಹೇಗೆ ಅದನ್ನು ಹಾಲಿನ ಮೂಲಕ ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾನೆ ಎಂಬುವಂತಹ ಒಂದು ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆ ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ತಿಳಿಯೋಣ.

ಉಪನಿಷತ್ತುಗಳೇ ಹಸುಗಳು, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಇನ್ನು ಪಾರ್ಥನೇ ಕರು, ಮಹತ್ತಾದ ಗೀತಾಮೃತವೇ ಹಾಲು, ಅದನ್ನು ಪಾನ ಮಾಡುವವರೇ ಸಜ್ಜನರು. ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಉಪನಿಷತ್ತು ಓದಿ ತಿಳಿದುಕೊಳ್ಳಲು ಕೊಂಚ ಕಷ್ಟ. ಅದಕ್ಕಾಗಿಯೇ ಕೃಷ್ಣನು ಅದನ್ನು ಕರೆದು ಅದರ ಸಾರವನ್ನು ಸಂಗ್ರಹಿಸಿ ನಮಗೆ ನೀಡುತ್ತಿದ್ದಾನೆ. ಭಗವದ್ಗೀತೆ ಬರುವುದು ಮಹಾಭಾರತದ ಮಧ್ಯದಲ್ಲಿ. ಮಹಾಭಾರತವನ್ನು ಪಂಚಮ ವೇದ ಎಂತಲೇ ಕರೆಯುತ್ತಾರೆ. ವೇದ ವೇದಾಂತದಲ್ಲಿ ಅಡಗಿರುವಂತಹ ಗಹನವಾದ ತತ್ವಗಳನ್ನೆಲ್ಲ ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ಹೇಳುವಂಥದ್ದು, ಅದನ್ನು ಯಾರು ಬೇಕಾದರೂ ಕೂಡ ಓದಿ ಅರ್ಥೈಸಿಕೊಳ್ಳುವಂತಹ ಕಾರ್ಯ ಈ ಮೂಲಕ ನಡೆದಿದೆ. ಉಪನಿಷತ್ತಿನಿಂದ ಆಗಬೇಕಾದ ಕೆಲಸವನ್ನು ಮಹಾಭಾರತ ಮತ್ತು ಅದನ್ನು ಜನಸಾಮಾನ್ಯರಿಗೆ ಅರಿಯುವಂತೆ ಮಾಡುವಂತಹ ಕೆಲಸವೇ ಈ ಭಗವದ್ಗೀತೆಯಲ್ಲಿ ನಡೆದಿರುವಂಥದ್ದು. ಅಲ್ಲಿರುವ ಹಾಲನ್ನು ಕರೆಯುವವನು ಕೃಷ್ಣ. ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೆ ಏನು ಬೇಕೋ ಅದನ್ನ ಕೊಡುತ್ತಿದ್ದಾನೆ. ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆಂಬುದು ಚೆನ್ನಾಗಿ ತಿಳಿದಿರುತ್ತದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಈ ಹಾಲು. ಭಕ್ತರು, ಕರ್ಮಿಗಳು, ಜ್ಞಾನಿಗಳು, ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ, ಅವರನ್ನೆಲ್ಲ ಈ ಹಾಲು ಪೋಷಿಸುತ್ತದೆ. ಅದರ ಕರುವೇ ಅರ್ಜುನ. ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು.

ಆಶಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಎಲ್ಲರೂ ಅನುಭವಿಸುವಂತೆ ಅದನ್ನು ಈ ಪ್ರಪಂಚಕ್ಕೆ ನೀಡಿದ್ದಾನೆ. ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವ ನಾವುಗಳು ಆ ಅಮೃತತ್ವವನ್ನು ಸ್ವೀಕರಿಸಿ ಅರ್ಜುನನ ಪರಿಸ್ಥಿತಿಯಂತೆ ನಾವು ಈ ಬದುಕೆಂಬ ಯುದ್ಧದಲ್ಲಿ ಇರುತ್ತೇವೆ. ಅಂತಹ ಯುದ್ಧವನ್ನ ಮೀರಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಯಶಸ್ಸುಗೊಳಿಸುವುದು ಹೇಗೆ ಎಂದು ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇದ್ದಾನೆ. ಭಗವಂತ ಎಲ್ಲ ಮಾನವ ಕೋಟಿಗೆ ಅದರ ಸಂದೇಶವನ್ನ ನೀಡ್ತಾ ಇದ್ದಾನೆ. ಆ ಸಂದೇಶವನ್ನ ನೀಡುವಂತಹ ಒಂದು ಮನೋಭಾವದಿಂದ, ಅದನ್ನ ಸ್ವೀಕರಿಸುವಂತಹ ಮನೋಭಾವದ ಮೂಲಕ ನಾವು ಅದನ್ನ ಪಡೆದುಕೊಳ್ಳಬೇಕಿದೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ, ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ.

ಅಂಬೆಗಾಲಿಡುತ್ತಾ ಸಂತಸವನ್ನ ತಂದಿರುವಂತಹ ಕೃಷ್ಣ ಈ ಲೋಕದ ನೆಲೆಯಲ್ಲಿ ಆ ಕೃಷ್ಣನಿಗೂ ಮೀರಿದಂತಹ ಸರಿಸಾಟಿ ಮತ್ತಿನ್ಯಾವುದಿದೆ? ಆ ಮೊಗದ ಮುಗ್ಧತೆಗೆ, ಆ ಮಾತಿನ ಕಡು ಚಾಟಿಗೆ ಮತ್ತೊಂದು ಸಾಟಿ ಇಲ್ಲ. ಅಂತಹ ಕೃಷ್ಣನನ್ನ ನೆನೆದು ನಮಿಸಬೇಕಾಗಿದೆ ಎಂಬ ಮಾತನ್ನ ಮುದ್ದುರಾಮನೂ ಕೂಡ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕಕ್ಕೆ ಪೂರಕವಾಗಿ ನುಡಿಯುತ್ತಿದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

ಬಂಧುಗಳೇ, ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಮೂಲಕ ಇಡೀ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿ, ಆ ಹಸುಗಳಿಂದ ಗೋಪಾಲನಂದನ ಅಂದರೆ ಶ್ರೀಕೃಷ್ಣ ಹಾಲನ್ನು ಕರೆದು, ಪಾರ್ಥನೆ ಆ ಒಂದು ಹಾಲಿಗೆ ಕರುವಾಗಿ ಇಡೀ ಒಂದು ಗೀತಾಮೃತವನ್ನ ಹಾಲಿನ ಹಾಗೆ ನಮಗೆ ನೀಡಿ, ಅದನ್ನು ನಮ್ಮಂತಹ ಎಲ್ಲ ಒಂದು ಸಮಸ್ತ ಜಗತ್ತಿನ ಜನತೆಗೆ ನೀಡಿರುವಂತಹವನು ಶ್ರೀಕೃಷ್ಣ. ಅದನ್ನು ಪಾನ ಮಾಡುವಂತಹವರು ನೀವೆಲ್ಲ ಕೇಳುಗರು. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಈ ಗೀತಾಮೃತವನ್ನ ಪಾನದಂತೆ ಸ್ವೀಕರಿಸೋಣ ಎಂಬ ಮಾತಿನ ಮೂಲಕ ಇಂದಿನ ಶ್ಲೋಕಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ. ನಮಸ್ಕಾರ.

0: ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಈರುಳ್ಳಿ ಮತ್ತು ಕಣ್ಣೀರು.
1: ಈರುಳ್ಳಿ ಮತ್ತು ಕಣ್ಣೀರು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎನ್ನುವುದು ಗಾದೆ. ಇದಕ್ಕೆ ಸರಿಸಮನಾದ ಇನ್ನೊಂದು ಗಾದೆಯೆಂದರೆ, ಈರುಳ್ಳಿ ತಿನ್ನಬೇಕು ಅಂದ ಮೇಲೆ ಕಣ್ಣೀರು ಸುರಿಸಲೇಬೇಕು. ಇದು ಗಾದೆಯಲ್ಲ ಬಿಡಿ, ಆದರೆ ಗಾದೆಗಳಿಗಿಂತಲೂ ಸತ್ಯವಾದ ಮಾತು. ಏಕೆಂದರೆ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಅಸಾಧ್ಯ. ಇದು ಎಷ್ಟರ ಮಟ್ಟಿಗೆ ಸತ್ಯವಾದ ಮಾತು ಎಂದರೆ, ಶಾಲಾ ಕಾಲೇಜುಗಳಲ್ಲಿ ಕೆಮಿಸ್ಟ್ರಿ ತರಗತಿಗಳಲ್ಲಿ ಈರುಳ್ಳಿಯಲ್ಲಿರುವ ಕಣ್ಣೀರು ತರಿಸುವಂತಹ ರಾಸಾಯನಿಕ ಯಾವುದು ಎಂಬ ಪ್ರಶ್ನೆ ಇದ್ದೇ ಇರುತ್ತದೆ.

0: ಕಾಣುತ್ತದೆ. ಈ ಪ್ರಶ್ನೆಗೆ ಸರಿಯುತ್ತರ ಹೇಳುವವರೂ ಕೂಡ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಬಹುಶಃ ಉತ್ತರಿಸಲಾರರು. ಇದು ಈರುಳ್ಳಿಯಿಂದಾಗಿ ಕಣ್ಣೀರು ಸುರಿಯುವುದರ ಕೆಮಿಸ್ಟ್ರಿ. ಆದರೆ ಅದರ ಹಿಂದೆ ಫಿಸಿಕ್ಸು ಇದೆಯಂತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬಹುಶಃ ಈರುಳ್ಳಿಯನ್ನು ಕಣ್ಣೀರು ಸುರಿಯದಂತೆ ಕತ್ತರಿಸುವುದು ಸಾಧ್ಯವಾಗಬಹುದಂತೆ. ಹಾಗೆಂದು ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಜೈವಿಕ ಹಾಗೂ ಪಾರಿಸಾರಿಕ ಇಂಜಿನಿಯರಿಂಗ್ ವಿಭಾಗದ ಸಂಹೋನ್ ಯಂಗ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಈರುಳ್ಳಿಯನ್ನು ಕತ್ತರಿಸುವ ಚಾಕು ಎಷ್ಟು ಮೊನಚಾಗಿದೆ ಹಾಗೂ ಈರುಳ್ಳಿಯನ್ನು ಕತ್ತರಿಸುವ ವಿಧಾನಗಳು ಕಣ್ಣೀರು ಹೆಚ್ಚು ಸುರಿಯುತ್ತದೆಯೋ ಕಡಿಮೆ ಸುರಿಯುತ್ತದೆಯೋ ಎನ್ನುವುದಕ್ಕೆ ಕಾರಣವಂತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಮ್ಮೂರ ತರಕಾರಿಗಳಲ್ಲ, ದೂರದ ಅಮೆರಿಕದಿಂದ ಆಮದಾಗಿ ಬಂದಂಥವು. ಆದರೂ ನಮ್ಮ ಅಡುಗೆಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿರುವ ಹತ್ತಾರು ತರಕಾರಿಗಳಲ್ಲಿ ಪ್ರಮುಖವಾದಂಥವು. ನಮ್ಮದೇ ಊರಿನ ಹೆಮ್ಮೆಯೆಂದು ಚಪ್ಪರಿಸಿಕೊಂಡು ತಿನ್ನುವ ಮಸಾಲೆ ದೋಸೆ, ಮದ್ದೂರು ವಡೆಗಳಲ್ಲಿ ಈರುಳ್ಳಿಯದ್ದೇ ಮುಖ್ಯ ಪಾತ್ರ. ಈರುಳ್ಳಿಯನ್ನು ಬಳಸದ ಅಡುಗೆ ಎಂದರೆ ಅಪರೂಪದ ಅಡುಗೆ ಎನ್ನುವಂತೆ ಇವು ಮಾಡಿಬಿಟ್ಟಿವೆ. ಅಷ್ಟು ಜನಪ್ರಿಯವಾದ ಈರುಳ್ಳಿಯ ಬಗ್ಗೆ ಎರಡು ದೂರುಗಳಿವೆ. ಮೊದಲನೆಯದು, ಕತ್ತರಿಸುವಾಗ ಎಂತಹ ಗೆಂಡದೆಯನ್ನು ಕಣ್ಣೀರು ಸುರಿಸುವಂತೆ ಮಾಡುವ ಅದರ ಸ್ವಭಾವ. ಹಾಗೂ ಎರಡನೆಯದು, ಈರುಳ್ಳಿಯದ್ದು ಅಥವಾ ಬೆಳ್ಳುಳ್ಳಿಯ ಅಡುಗೆ ತಿಂದ ನಂತರ ಬೆವರಿನ ವಾಸನೆಯನ್ನು ಬದಲಾಯಿಸುವ ಪರಿ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದಿದ್ದಾರೆಯೋ ಎಂದು ಕೇಳುವ ಪ್ರಶ್ನೆಯೇ ಬೇಕಿಲ್ಲ. ಮಾರು ದೂರದಿಂದಲೇ ಅದರ ವಾಸನೆ ಬಡಿಯುತ್ತದೆ. ಈ ಎರಡು ದೂರುಗಳಿಗೂ ಕಾರಣ ಈರುಳ್ಳಿಯಲ್ಲಿರುವ ಗಂಧಕದ ಕೆಲವು ರಾಸಾಯನಿಕಗಳು. ಈರುಳ್ಳಿಯ ಪರಿಚಯವಾಗಿ ನೂರಾರು ವರ್ಷಗಳೇ ಆಗಿದ್ದರು ಕಣ್ಣೀರು ಸುರಿಸುವ ಆ ರಾಸಾಯನಿಕ ಯಾವುದು ಎಂದು ಪತ್ತೆಯಾಗಿದ್ದು ಕೇವಲ 50 ವರ್ಷಗಳ ಹಿಂದೆ. ಅದುವರೆಗಿಗೂ ಅದೊಂದು ಗಂಧಕದ ಅಂಶವಿರುವ ರಾಸಾಯನಿಕ ಎಂದಷ್ಟೇ ಗೊತ್ತಿತ್ತು. ಅಂತಹ ಹತ್ತಾರು ರಾಸಾಯನಿಕಗಳು ಈರುಳ್ಳಿಯಲ್ಲಿ ಯಥೇಚ್ಛವಾಗಿವೆ. ಆದರೆ ಅವುಗಳಲ್ಲಿ ಕಣ್ಣೀರನ್ನು ತರಿಸುವುದು ಯಾವುದು ಎಂಬುದು ಸ್ಪಷ್ಟವಾಗಿರಲಿಲ್ಲ. 1971 ಇಸವಿಯಲ್ಲಿ ಅಮೆರಿಕಾದ ಇಂಟರ್ನ್ಯಾಷನಲ್ ಫ್ಲೇವರ್ಸ್ ಆಂಡ್ ಫ್ರೇಗ್ರೆನ್ಸಸ್ ಕಂಪನಿಯ ವಿಜ್ಞಾನಿ ಮೈಕೆಲ್ ಬ್ರಾಡ್ನಿಚ್ ಮೊತ್ತ ಮೊದಲ ಬಾರಿಗೆ ಇದು ಯಾವ ರಾಸಾಯನಿಕ ಎಂಬುದನ್ನು ಪತ್ತೆ ಮಾಡಿದ. ಇದನ್ನು ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡ್ ಎಂದು ಗುರುತಿಸಲಾಗಿದೆ. ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡು ಈರುಳ್ಳಿಯಲ್ಲಿರುವ ಹಲವಾರು ಗಂಧಕದ ರಾಸಾಯನಿಕಗಳಲ್ಲಿ ಒಂದು. ಇವೆಲ್ಲವೂ ಬಲು ಶೀಘ್ರವಾಗಿ ಆವಿಯಾಗುವಂಥವು. ಗಾಳಿಗೆ ತೆರೆದೊಡನೆ ಹರಡಿಕೊಳ್ಳುತ್ತವೆ. ಹೀಗೆ ಗಾಳಿಯಲ್ಲಿ ತೇಲಿಬರುವ ರಾಸಾಯನಿಕ ಕಣ್ಣಿನಂಚಿನಲ್ಲಿರುವ ನರಗಳನ್ನು ತಾಕಿದಾಗ ಅವುಗಳನ್ನು ಉರಿಸುತ್ತದೆ. ಉರಿಯುವ ನರಗಳು ಕಣ್ಣೀರು ಸುರಿಸುವಂತೆ ಸೂಚಿಸುವುದರಿಂದ ಕಣ್ಣು ಧಾರಾಕಾರವಾಗಿ ನೀರನ್ನು ಹರಿಸುತ್ತದೆ. ಈ ರಾಸಾಯನಿಕವನ್ನು ಕಣ್ಣಿಗೆ ತಾಕದಂತೆ ತಡೆಯುವುದರಿಂದ ಕಣ್ಣೀರು ಬಾರದಂತೆ ತಡೆಯಬಹುದು. ಈಗಾಗಲೇ ಇಂತಹ ಹಲವು ಜುಗಾಡು ಉಪಾಯಗಳನ್ನು ಬಳಸಲಾಗುತ್ತಿದೆ. ಈರುಳ್ಳಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಣಿಸಿದರೆ ಅದರಿಂದ ಹೊಮ್ಮುವುದನ್ನು ಕಡಿಮೆ ಮಾಡಬಹುದು. ಅಥವಾ ಈರುಳ್ಳಿಯನ್ನು ನೀರಿನೊಳಗಿಟ್ಟು ಸ್ವಲ್ಪ ಸಮಯದ ನಂತರ ಹೊರತೆಗೆದು ಕತ್ತರಿಸುವವರು ಇದ್ದಾರೆ. ನೀರಿನೊಳಗಿಟ್ಟೇ ಕತ್ತರಿಸಿದರೂ ಕಣ್ಣಿಗೆ ಉರಿತಾಗುವುದಿಲ್ಲ ಎನ್ನುವ ಮಾತಿದೆ. ಚಾಕುವನ್ನು ಹರಿತ ಮಾಡಿಸಿ ಈರುಳ್ಳಿಯನ್ನು ಕೊಯ್ದರೂ ಕಣ್ಣೀರು ಸುರಿಯುವುದು ಕಡಿಮೆ ಎನ್ನುವ ಮಾತೂ ಇದೆ. ಇವೆಲ್ಲವೂ ಕೇವಲ ಉಪಚಾರದ ಕ್ರಮಗಳು. ಏನೆಲ್ಲ ಮಾಡಿದರೂ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಸುರಿಯೇ ಸುರಿಯುತ್ತದೆ. ಏಕೆ ಹಾಗೆ ಎನ್ನುವುದು ಎಂಗವರ ಪ್ರಶ್ನೆ. ಇದಕ್ಕಾಗಿ ಇವರು ಈರುಳ್ಳಿಯನ್ನು ಕತ್ತರಿಸಿಯೇ ಪ್ರಯೋಗಗಳನ್ನು ಮಾಡಿದ್ದಾರೆ. ಉದ್ದೇಶ ಇಷ್ಟೇ: ಈರುಳ್ಳಿಯನ್ನು ಕತ್ತರಿಸುವಾಗ ಅದರಿಂದ ಪ್ರೊಪೇನ್ ಇಥನಾಲ್ ಎಸ್ ಆಕ್ಸೈಡು ಹೆಚ್ಚು ಹೊಮ್ಮುವಂತೆ ಪ್ರಭಾವಿಸುವ ಅಂಶಗಳು ಯಾವುವು? ಚಾಕು ಹರಿತವಾಗಿದ್ದಾಗ ಹೆಚ್ಚು ರಾಸಾಯನಿಕ ಹೊಮ್ಮುತ್ತದೆಯೋ ಮೊಂಡಾಗಿದ್ದಾಗಲೋ? ಅಥವಾ ಕತ್ತರಿಸುವ ರೀತಿಯಿಂದಲೂ ರಾಸಾಯನಿಕ ಹೊಮ್ಮುವುದು ಹೆಚ್ಚು ಕಡಿಮೆಯಾಗಬಹುದು? ವಿಧವಿಧವಾಗಿ ಹರಿತವಾಗಿರುವ ಚಾಕುಗಳನ್ನು ಬಳಸಿಕೊಂಡು ಈರುಳ್ಳಿಯನ್ನು ಕತ್ತರಿಸಿ ಯಂಗ್ ಪರೀಕ್ಷಿಸಿದ್ದಾರೆ. ಕತ್ತರಿಸುವಾಗ ಹೈಸ್ಪೀಡ್ ವಿಡಿಯೋ ಕ್ಯಾಮರಾ ಬಳಸಿ ಚಿತ್ರಗಳನ್ನು ತೆಗೆದಿದ್ದಾರೆ. ಈ ಚಿತ್ರಗಳು ಕತ್ತರಿಸುವಾಗ ಈರುಳ್ಳಿಯಿಂದ ಹನಿಗಳು ಹೇಗೆ ಹಾರುತ್ತವೆ ಎಂಬುದನ್ನು ಸೂಚಿಸುತ್ತವೆ. ಅದೇ ವೇಳೆ ಈರುಳ್ಳಿಯ ಮೇಲೆ ಚಾಕು ಒತ್ತುವ ಬಲ ಎಷ್ಟು ಎಂದು ಕೂಡ ಅಳೆದಿದ್ದಾರೆ. ವೇಗವಾಗಿಯೂ ನಿಧಾನವಾಗಿಯೂ ಕತ್ತರಿಸಿ ನೋಡಿದ್ದಾರೆ. ಚಾಕು ಬೀಳುವ ವೇಗ ಈರುಳ್ಳಿಯ ಮೇಲೆ ಬೀಳುವ ಒತ್ತಡವನ್ನು ಸೂಚಿಸುತ್ತಷ್ಟೇ. ವಿವಿಧ ವೇಗದಲ್ಲಿ ಕತ್ತರಿಸಿದಾಗ ಹಾರುವ ಹನಿಗಳ ಸಂಖ್ಯೆ, ಅವುಗಳು ಚಲಿಸುವ ದೂರವನ್ನು ವಿಡಿಯೋ ಚಿತ್ರಗಳಿಂದ ಲೆಕ್ಕ ಹಾಕಿದ್ದಾರೆ. ಇವೆಲ್ಲವನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿ ಎಷ್ಟು ಬಲ ಬಿದ್ದಾಗ ಅತಿ ಕಡಿಮೆ ಹನಿಗಳು ಚಿಮ್ಮುತ್ತವೆ ಎಂದು ಗಣಿಸಬಹುದು. ಹಾಗೆ ಗಣಿಸಿದಾಗ ಚಾಕು ಅತಿ ಚೂಪಾಗಿದ್ದಾಗ ಹಾಗೂ ಅದು ಅತಿ ವೇಗದಿಂದ ಕತ್ತರಿಸಿದಾಗ ಹನಿಗಳು ಹೆಚ್ಚು ಚಿಮ್ಮುತ್ತವೆ. ಅದೇ ಚಾಕು ಹರಿತವಾಗಿದ್ದು ನಿಧಾನವಾಗಿ ಕತ್ತರಿಸಿದಾಗ ಚಿಮ್ಮುವ ಹನಿಗಳ ಸಂಖ್ಯೆ ಕಡಿಮೆ. ಮೊಂಡು ಚಾಕುವಿನಿಂದ ಆತುರಾತುರಿಂದ ಕತ್ತರಿಸಿದಾಗ ದೊಡ್ಡ ದೊಡ್ಡ ಹನಿಗಳು ಹೆಚ್ಚೆಚ್ಚು ದೂರ ಚಿಮ್ಮುತ್ತವೆ ಎಂದು ಇವರು ಗುರುತಿಸಿದರು. ಇದರ ಅರ್ಥ ಇಷ್ಟೇ: ಚೆನ್ನಾಗಿ ಹರಿತವಾಗಿರುವ ಚಾಕುವಿನಿಂದ ನಿಧಾನವಾಗಿ ಈರುಳ್ಳಿಯನ್ನು ಕತ್ತರಿಸಿದರೆ ಕಣ್ಣೀರು ಹೊಮ್ಮುವುದು ಕಡಿಮೆ. ಅಯ್ಯೋ, ಈಗಾಗಲೇ ಕಣ್ಣೀರು ಬಾರದಂತೆ ಈರುಳ್ಳಿಯನ್ನು ತಣಿಸಿ ಕತ್ತರಿಸುತ್ತಿದ್ದೇವಲ್ಲ, ಇದರಿಂದೇನು ಪ್ರಯೋಜನ ಎಂದಿರಾ? ಈರುಳ್ಳಿಯಷ್ಟೇ ಅಲ್ಲ, ಯಾವುದೇ ತರಕಾರಿಯನ್ನು ಕತ್ತರಿಸುವಾಗಲೂ ಹೀಗೆಯೇ ಹನಿಗಳು ಚಿಮ್ಮುತ್ತವೆ, ಅಡುಗೆ ಮನೆಯನ್ನು ಮಲಿನಗೊಳಿಸುತ್ತವೆ, ಅದನ್ನಾದರೂ ತಡೆಯಬಹುದಲ್ಲ ಎನ್ನುವುದು ಇವರ ಅನಿಸಿಕೆ. ಹಾ, ಅಷ್ಟೆಲ್ಲಾ ಕಷ್ಟ ಯಾಕೆ? ಪ್ರೊಪೇನ್ ಇಥನಲ್ ಎಸ್ ಆಕ್ಸೈಡ್ ಅನ್ನು ತಯಾರಿಸದ ಈರುಳ್ಳಿ ತಲಿಯನ್ನೇ ತಯಾರಿಸಿಬಿಟ್ಟರೆ ಚಾಕು ಮೊಂಡಾಗಿದ್ದರೂ ಹರಿತವಾಗಿದ್ದರೂ ಕಣ್ಣೀರು ಬರುವುದಿಲ್ಲವಲ್ಲ ಎಂದಿರಾ? ಆ ಪ್ರಯತ್ನಗಳು ನಡೆದಿವೆ. ಜೈವಿಕ ತಂತ್ರಜ್ಞಾನವನ್ನು ಬಳಸಿ 5 ವರ್ಷಗಳ ಹಿಂದೆ ಈ ರಾಸಾಯನಿಕವನ್ನು ತಯಾರಿಸುವ ಅಗತ್ಯವಿರುವ ಎಂಜಿಮಿಲ್ಲದ ಈರುಳ್ಳಿಯನ್ನು ತಯಾರಿಸಲಾಗಿತ್ತು. ಅದಿನ್ನೂ ಮಾರುಕಟ್ಟೆಗೆ ಬರಬೇಕಷ್ಟೇ. ಯಂಗ್ ಅವರ ಸಂಶೋಧನೆಯನ್ನು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಸೈನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಚುಟುಕು ಚುರುಕು.
2: ಮಾಂಸ ತಿನ್ನುವ ಸಗಣಿ ದುಂಬಿಗಳು.
3: ಸಗಣಿಯನ್ನ ಉಂಡೆ ಮಾಡಿಕೊಂಡು ಹೋಗುವ ದುಂಬಿಗಳನ್ನ ನೋಡಿದ್ದೀರಿಯಲ್ಲ. ಆ ಸಗಣಿಯ ಉಂಡೆಗಳು ದುಂಬಿಯ ಲಾರೋಗಳ ಮನೆ ಹಾಗೂ ಊಟ. ಹೀಗಾಗಿ ಈ ದುಂಬಿಗಳ ಲಾರೋಗಳೆಲ್ಲವೂ ಕೂಡ ಸಸ್ಯಹಾರಿಗಳು ಎಂದು ಭಾವಿಸಲಾಗಿತ್ತು. ಆದರೆ ಹಾಗಿಲ್ಲವಂತೆ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ಇರುವ ದುಂಬಿಗಳು 3 ಕೋಟಿ ವರ್ಷದಿಂದಲೂ ಶವಗಳನ್ನು ತಿನ್ನುತ್ತಾ ಬಂದಿವೆಯಂತೆ. ಈ ದುಂಬಿಗಳಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ಕೊಳೆತ ಶವಗಳಲ್ಲಿ ಸಗಣಿಯ ಉಂಡೆಯನ್ನ ಅಡಗಿಸಿತಿದ್ದುದು ಗೊತ್ತಿತ್ತು. ಆದರೆ ಈ ಅಭ್ಯಾಸ 3 ಕೋಟಿ ವರ್ಷಗಳಷ್ಟು ಹಳೆಯದೋ ಎಂದು ತಿಳಿದಿರಲಿಲ್ಲ. ಇತ್ತೀಚೆಗೆ ಪೆರು, ಚಿಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆತ ಫಾಸಿಲುಗಳನ್ನು ಅಧ್ಯಯನ ಮಾಡಿದಾಗ ಹಲವು ಸಗಣಿಯುಂಡೆಯಂತಹ ಫಾಸಿಲುಗಳಲ್ಲಿ ಮಾಂಸದ ಅಂಶವೂ ಇದ್ದದ್ದು ತಿಳಿದು ಬಂದಿದೆ. ಅಂದರೆ ಈ ದುಂಬಿಗಳು ಎಂದಿನಿಂದಲೂ ಶವಗಳನ್ನು ಆಹಾರವಾಗಿ ಬಳಸುತ್ತದೆ. ಪರಶುರಾಮ ಹಾಗೂ ದುಂಬಿಯ ಕಥೆಯ ನೆನಪಾಗುತ್ತಲ್ಲವೇ?

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ರಮೇಶ್. ಇಂದಿನ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿರವರ ಜೀವನದ ಪಾಠಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆತ್ಮೀಯರೇ, ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಕ್ಕೆ ನಾವು ಹಲವಾರು ನಿದರ್ಶನಗಳನ್ನು, ವ್ಯಕ್ತಿಗಳನ್ನು ಅಥವಾ ಚಾರಿತ್ರ್ಯಗಳನ್ನು ನೋಡಿದ್ದೇವೆ. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠತೆಯಿಂದ, ಫಲವನ್ನು ನಿರೀಕ್ಷಿಸದೆ ಮಾಡಿದಾಗ ನಾವು ಅಂದುಕೊಂಡಂತಹ ಕೆಲಸ ಯಶಸ್ವಿದಾಯಕವಾಗುತ್ತೆ, ಜೊತೆಗೆ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿಗೆ ಬೆಳೆದಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ಫೋಸಿಸ್ ಕಂಪನಿಯು ಕೂಡ ಒಂದು. ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿಯವರು ತಮ್ಮ ಬದುಕಿನಲ್ಲಿ ತಾವು ಕಂಡುಕೊಂಡಂತಹ, ತಾವು ಅಳವಡಿಸಿಕೊಂಡಂತಹ ಒಂದಷ್ಟು ವಿಚಾರಗಳು ಅವರನ್ನು ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಯಿತು. ಸಮಾಜದಲ್ಲಿ ಇಂದು ಗೆಲುವು ಕಾಣುತ್ತಿರುವಂತಹ ಜನರು ಈ ಹಿಂದೆ ಅನೇಕ ಅವಮಾನಗಳನ್ನು ಎದುರಿಸಿ ಪರಿಶ್ರಮದಿಂದಲೇ ಉನ್ನತ ಸ್ಥಾನಮಾನವನ್ನು ಪಡೆದಿರುತ್ತಾರೆ ಎಂದು ಹೇಳಬಹುದು. ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಿಲ್ಲುವುದು ಇನ್ಫೋಸಿಸ್ ಒಡೆಯ ಎನ್ಆರ್ ನಾರಾಯಣ ಮೂರ್ತಿರವರು. ಇವರು 1981 ಇನ್ಫೋಸಿಸನ್ನು ಆರಂಭಿಸಿದಾಗ ಆ ಕಂಪನಿಯ ಷೇರು NSE -2.63 ಹಾಗೆಯೇ ಇದರ 6 ಇತರ ಸಹ ಸಂಸ್ಥಾಪಕರು, ಉದ್ಯಮಿಗಳು ಭಾರತದಲ್ಲಿ ಹೆಸರುವಾಸಿಯಾಗಿರಲಿಲ್ಲ. ಹಾಗಾದರೆ ಅವರು ಭಾರತದಲ್ಲಿ IT ಕ್ರಾಂತಿಗಳಾಗಿ ಹೇಗೆ ಹೊರಹೊಮ್ಮಿದ್ರು? ಇತ್ತೀಚೆಗೆ ಪ್ರಕಟವಾದಂತಹ ಸ್ಟಾರ್ಟ್ಅಪ್ ಕಂಪಾಸ್ ಪುಸ್ತಕದ ಮುನ್ನುಡಿಯಲ್ಲಿ 75 ಬಿಲಿಯನೇರ್ ನಾರಾಯಣ ಮೂರ್ತಿ ತಮ್ಮ ಉದ್ಯಮದ ಯಶಸ್ಸಿನ ಮಂತ್ರವನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಕ್ಕೆ ಬಂದ ಆರಂಭಿಕ ದಿನಗಳಲ್ಲಿ ಒಬ್ಬ ಉದ್ಯಮಿಯಾಗಿ ಕಲಿತ ಪಾಠಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಬಿಡುವಿನ ಸಮಯದಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದ ಪಾಠಗಳನ್ನು ತೆಗೆದುಕೊಳ್ಳುವುದನ್ನು ಅವರು ಯಾವಾಗಲೂ ಆಯ್ಕೆ ಮಾಡ್ತಾರೆ. ಇನ್ಫೋಸಿಸ್ಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳನ್ನು ಕುರಿತು ಯಾರ ಜೊತೆಗೂ ಕೂಡ ಅವರು ಹಂಚಿಕೊಳ್ತಾ ಇರಲಿಲ್ಲ. ತಮಗೆ ತಾವೇ ಒಂದು ನಿಯಮಗಳನ್ನು ಹಾಕ್ಕೊಂಡಿದ್ದರು. ಮೊದಲನೆಯದು, ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವುದರ ಮಹತ್ವ. ನಾರಾಯಣ ಮೂರ್ತಿರವರು ಮತ್ತು ಇನ್ಫೋಸಿಸ್ ತಂಡ ಕಲಿತ ಮೊದಲ ಮತ್ತು ಮುಖ್ಯ ಪಾಠವೆಂದರೆ ಮೌಲ್ಯಗಳನ್ನು ವ್ಯಕ್ತಪಡಿಸುವ ಮತ್ತು ಅವುಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವ ಮಹತ್ವದ ಪಾಠವನ್ನು ಹೇಳ್ತಾರೆ. ಮೌಲ್ಯಗಳು ವಾಣಿಜ್ಯೋದ್ಯಮಿಗಳ ನಿರ್ಧಾರದ ಆಧಾರದ ಸ್ತಂಭಗಳು. ನಮ್ಮ ವೈಯಕ್ತಿಕ ಆಸಕ್ತಿಗಿಂತ ಕಂಪನಿಯ ಹಿತಾಸಕ್ತಿಯನ್ನು ನೋಡುವುದು ಮತ್ತು ನಮ್ಮ ಮೌಲ್ಯ ವ್ಯವಸ್ಥೆಯ ಮೊದಲ ಮತ್ತು ಪ್ರಮುಖ ಸಿದ್ಧಾಂತವಾಗಿದೆ ಎಂಬುದಾಗಿ ಹೇಳ್ತಾರೆ. ಎರಡನೇದಾಗಿ, ಉದ್ಯಮದಲ್ಲಿ ಆರಂಭಿಕ ದಿನಗಳಲ್ಲಿ ಸೋಲು ಬರುವುದು ಸಾಮಾನ್ಯ. ಅವುಗಳನ್ನು ಮುಕ್ತ ಹೃದಯದಿಂದ ಒಪ್ಪಿಕೊಂಡು ಅವುಗಳಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಬೇಕು. ಮಾರ್ಕೆಟಿನಲ್ಲಿ ಈಗ ಯಾವ ಟ್ರೇಡ್ ನಡೆಯುತ್ತಿದೆ ಎಂಬುದರ ಕಡೆ ಕೂಡ ಗಮನವಿಟ್ಟಿರಬೇಕು. ಮೂರನೇದಾಗಿ, ನಾವು ಮಾಡುತ್ತಿರುವ ಕೆಲಸ ಮತ್ತು ಕಂಪನಿಯ ಹಿತಾಸಕ್ತಿಯನ್ನು ಕಾಪಾಡುತ್ತೇವೆಯೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರಬೇಕು. ಇವರು ಆರಂಭಿಸಿದಂತಹ ಸಾಫ್ಟ್ನೋರಿಕ್ ಉತ್ತಮ ದೇಶೀಯ ಮಾರುಕಟ್ಟೆಯನ್ನು ಹೊಂದಿರಲಿಲ್ಲ ಹಾಗೂ ಅದನ್ನು ಮರುಸ್ಥಾಪಿಸಲು, ವೇಗವಾಗಿ ಸ್ಥಾಪಿಸಲು ಕಾರ್ಯನಿರ್ವಹಿಸಲಿಲ್ಲ. ಹಾಗಾಗಿ ಅದನ್ನು ಕೇವಲ 9 ಅವರು ಮುಚ್ಚಿದ್ರು. ಆ ಹಳೆ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾರೆ. ಅದೃಷ್ಟವು ಹೇಗೆ ನಮ್ಮ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಇವರೇ ಉದಾಹರಣೆ. ಏಕೆಂದರೆ ನನ್ನ ಅನೇಕ ಸ್ನೇಹಿತರು ನನಗಿಂತ ಜಾಣರಾಗಿದ್ದರು, ನನಗಿಂತ ಉತ್ತಮವಾದ ಉದ್ಯಮ ಐಡಿಯಾಗಳನ್ನು ಹೊಂದಿದ್ದರು. ಆದರೆ ಅವರು ಅನಿರೀಕ್ಷಿತವಾಗಿ ಬಂದ ಸವಾಲುಗಳಲ್ಲಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸೋಲಿನ ದಾರಿಯಲ್ಲಿ ನಡೆದರು. ಆದರೆ ನಾನು ಆ ದೇವರ ಕೃಪೆಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಉತ್ತಮ ನಿರ್ಧಾರವನ್ನು ಮಾಡಿ ಗೆಲುವು ಸಾಧಿಸಿದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದೃಷ್ಟವು ಹೇಗೆ ತಮಗೆ ಪ್ರಭಾವವನ್ನು ಬೀರಬಲ್ಲದು ಎಂಬುದಕ್ಕೆ ಅವರು ನೀಡಿದಂತಹ 4 ಮಾರ್ಗ, ಗ್ರಾಹಕರನ್ನು ನಮ್ಮತ್ತ ಸೆಳೆಯುವುದು. ಇಂದು ಮಾರ್ಕೆಟ್ ಸ್ಪರ್ಧೆಯು ಒಂದು ಅತ್ಯುತ್ತಮ ನಿರ್ವಹಣೆ ಶಾಲೆ ಎಂದು ದಿವಂಗತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಹೇಳಿದ್ದಾರೆ. ರಾಹುಲ್ ಬಜಾಜ್ ಹೇಳಿರುವ ಪ್ರಕಾರ, ಮಾರ್ಕೆಟ್ ಸ್ಪರ್ಧೆಯು ನಮಗೆ ಹೇಗೆ ಗ್ರಾಹಕರನ್ನು ನಮ್ಮತ್ತ ಸೆಳೆಯುವ ಹಾಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಎಂದು ಹೇಳ್ತಾರೆ. ನಮ್ಮಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುವುದು. ನಮ್ಮ ಬದುಕಿನಲ್ಲಿ ಉತ್ತಮ ನಾಯಕತ್ವ ಗುಣಗಳು ನಮ್ಮನ್ನು ಉತ್ತಮ ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ಈ ವಾಣಿಜ್ಯೋದ್ಯಮದಲ್ಲಿ ತುಂಬ ಮುಖ್ಯ. ಯಾರ ಮೇಲೆ ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರನ್ನು ಹೇಗೆ ನಿಭಾಯಿಸಬೇಕು, ಯಾರಿಗೆ ಯಾವ ಕೆಲಸ ನೀಡಿದರೆ ಅವರು ಅದನ್ನು ಉತ್ತಮವಾಗಿ ಮಾಡಿ ಮುಗಿಸುವವರು ಎಂಬ ವಿಷಯಗಳ ಕುರಿತು ಸ್ಪಷ್ಟ ಅರಿವು ಉದ್ಯಮಿಗಳಾದ ನಮಗೆ ಇರಬೇಕಾದದ್ದು ಅವಶ್ಯಕ ಎಂದು ಹೇಳ್ತಾರೆ. ಕಚೇರಿಯಲ್ಲಿನ ಸಮಸ್ಯೆಗಳ ಬಗ್ಗೆ ನಮ್ಮ ಸಹಸಂಸ್ಥಾಪಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ವಿಷಯಗಳನ್ನು ನಮ್ಮಲ್ಲಿ ಯಾರು ನಮ್ಮ ಪತಿಗಳು ಅಥವಾ ಪತ್ನಿಯರೊಂದಿಗೆ ಚರ್ಚಿಸಬಾರದು ಎಂದು ಅವರು ನಿರ್ಧರಿಸ್ತಾರೆ. ಅದನ್ನು ಕಟ್ಟುನಿಟ್ಟಾಗಿ ಕೂಡ ಪಾಲಿಸ್ತಾರೆ. ಇದಕ್ಕೆ ಕಾರಣ ತುಂಬ ಸರಳವೆಂದರೆ ನಮ್ಮ ಸಂಗಾತಿಗಳು ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ನೋಡಬಹುದು ಮತ್ತು ಇದು ಇನ್ನೂ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು ಎನ್ನುತ್ತಾರೆ. ಒಂದು ಕಂಪನಿಯಲ್ಲಿ ಒಂದು ಸಮಯಕ್ಕೆ ಒಬ್ಬನೇ ನಾಯಕನಿರಬೇಕಾದದ್ದು ಇಲ್ಲಿ ಅಗತ್ಯ ಕ್ರಮವಾಗಿದೆ. ಅನೇಕ ನಾಯಕರು ಒಂದೇ ಸಮಯದಲ್ಲಿ ಅಧಿಕಾರದಲ್ಲಿದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕೆಲಸಗಳು ಮುಂದೆ ಸಾಗುವುದಿಲ್ಲ. ಅದರ ಬದಲಾಗಿ ಒಬ್ಬ ನಾಯಕನಿದ್ದು ಕಂಪನಿ ಕೆಲಸಗಳ ಬಗ್ಗೆ ಎಲ್ಲರಿಂದಲೂ ಅಭಿಪ್ರಾಯವನ್ನು ಸಂಗ್ರಹಿಸಿ ಉತ್ತಮವಾದ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅವರ ಬದುಕಿನ 8ನೇ ಪಾಠವಾಗಿತ್ತು. ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿಯ ಜ್ಞಾನ ಎಂಬುದಾಗಿ ಹೇಳ್ತಾರೆ. ಮೂರ್ತಿಯವರು ಕಲಿತ 9ನೇ ಮತ್ತು ಕೊನೆಯ ಪಾಠವು ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿ ಜ್ಞಾನ ಕಂಪನಿಯ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದು ಬುದ್ಧಿವಂತಿಕೆಯಿಂದ ನಡೆಸಲ್ಪಡುತ್ತದೆ, ಮೌಲ್ಯಗಳಿಂದ ನಡೆಸಲ್ಪಡುತ್ತದೆ ಎಂಬುದು ಇನ್ಫೋಸಿಸ್ನ ಟ್ಯಾಗ್ಲೈನ್ ಕೂಡ ಆಗಿದೆ. ಹಾಗಾಗಿ ಈ ಕಂಪನಿ ಕಟ್ಟುವುದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದೇವೆ. ಅದಕ್ಕೆ ಇಂದು ಸಂಸ್ಥಾಪಕ ತಂಡದ 6 ಸದಸ್ಯರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬಿಲಿಯನೇರ್ಗಳನ್ನಾಗಿ ಮಾಡಿದೆ. ಈ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಸಾಧಕರ ಮಹನೀಯ ವ್ಯಕ್ತಿಗಳ ಬದುಕಿನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಒಂದು ಸಂಸ್ಥೆ ಮುನ್ನಡಿಬೇಕಾದರೆ ನಾವು ಏನೆಲ್ಲ ಮಾನದಂಡಗಳನ್ನು ಇಟ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಹೇಗಿರಬೇಕು, ಮೌಲ್ಯಗಳು ಹೇಗಿರಬೇಕು, ಕಂಪನಿಯಲ್ಲಿ ಕೆಲಸ ಮಾಡುವವರ ಸಹೋದ್ಯೋಗಿಗಳ ಅಭಿಪ್ರಾಯ ಹೇಗಿರಬೇಕು, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವೇನೆಲ್ಲ ಮಾರ್ಗಗಳನ್ನು ಹುಡುಕಬೇಕು, ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಕಂಪನಿ ಹೇಗೆ ಬೆಳವಣಿಗೆ ಆಗುತ್ತದೆ, ಗ್ರಾಹಕರನ್ನು ನಮ್ಮತ್ತ ಸೆಳೆದಾಗ ನಮ್ಮ ಕಂಪನಿ ಹೇಗೆ ಉತ್ತಮವಾಗಿ ಬೆಳೆಯುತ್ತದೆ, ನಮ್ಮಲ್ಲಾದಂತಹ ಎಡವು ತೊಡವುಗಳು ನಮ್ಮ ಅದೃಷ್ಟವನ್ನು ಹೇಗೆ ಬದಲಾವಣೆಯನ್ನು ಮಾಡ್ತವೆ, ನಮ್ಮ ಕೆಲಸವನ್ನು ಆಗಾಗ ನಾವು ಚೆಕ್ ಮಾಡಿಕೊಳ್ತಾ ಎಲ್ಲಿ ತಪ್ಪಿದೆಯೋ ಅದನ್ನು ಸರಿಪಡಿಸ್ಕೊಳ್ತಾ ನಾವು ಮುಂದೆ ಹೋದಾಗ ನಮ್ಮ ಕಂಪನಿಯಾಗಲಿ ನಾವು ಮಾಡುವಂಥ ಕೆಲಸವಾಗಲಿ ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಸೋಲುಗಳು ಬರುವಂತಹದ್ದು ಸಾಮಾನ್ಯ. ಅವುಗಳನ್ನೇ ನಾವು ಮಾನದಂಡವನ್ನಾಗಿ ಇಟ್ಕೊಂಡು ಎಲ್ಲಿ ಎಡವಿದ್ದೇವೋ ಅಲ್ಲಿ ನಾವು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಮುಂದೆ ಹೋದಾಗ ನಮ್ಮ ಕೆಲಸ ಯಶಸ್ವಿದಾಯಕವಾಗುತ್ತೆ, ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಮೌಲ್ಯಗಳನ್ನು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಭ್ಯಾಸವನ್ನು ಮಾಡ್ತಾ ಮುಂದೆ ಹೋದಾಗ ಉತ್ತಮ ಸಾಧಕ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧವಿಗಳೆಯ ರಮೇಶ್. ಈ ದಿನದ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಲೆನಿನ್ ರವರ ಕೃತಜ್ಞತಾ ಮನೋಭಾವ ಕುರಿತು ಅರಿಯೋಣ. ಆತ್ಮೀಯರೇ, ಪ್ಯಾರಿಸ್ ನಗರದ ಪ್ರಸಿದ್ಧ ಹೋಟೆಲ್ ಒಂದರ ಮುಂದೆ ವ್ಯಕ್ತಿಯೊಬ್ಬ ನಿಂತುಕೊಂಡಿದ್ದಾನೆ. ಆತನ ಮುಖ ಬಿಳಿಚಿಕೊಂಡಿದೆ. ದೇಹದಲ್ಲಿ ಒಂಚೂರು ತ್ರಾಣವಿಲ್ಲ. ಕಣ್ಣುಗಳು ಕಳೆಗುಂದಿವೆ. ಹೊಟ್ಟೆಯಲ್ಲಿ ಹಸಿವು ಬೊಬ್ಬಿರಿದು ಅಬ್ಬರಿಸಿಕೊಂಡಿದೆ. ಆ ವ್ಯಕ್ತಿ ಹೋಟೆಲ್ ಒಳಗಡೆ ಹೋಗುವುದೋ ಅಥವಾ ಬೇಡವೋ ಎಂಬ ಯೋಚನೆಯಲ್ಲಿದ್ದಾನೆ. ಬರಿದಾದ ಹೊಟ್ಟೆ ಒಳಗಡೆ ಹೋಗು ಎನ್ನುತ್ತಿದೆ, ಆದರೆ ಬರಿದಾದ ಜೇಬು ಒಳಗಡೆ ಹೋಗುವುದು ಬೇಡ ಎನ್ನುತ್ತಿದೆ. ಹೊಟ್ಟೆ ಜೇಬುಗಳ ಮಧ್ಯದಲ್ಲಿ ಅಗ್ಗಜಗ್ಗಾಟ ನಡೆದಿದೆ. ಕೊನೆಗೆ ಉದರವಾಣಿಗೆ ಕಿವಿಯಾದ ವ್ಯಕ್ತಿ ಇನ್ನಿಲ್ಲದ ಧೈರ್ಯವನ್ನು ಮಾಡಿಕೊಂಡು ಹೋಟೆಲ್ ಒಳಗೆ ಹೋಗುತ್ತಾನೆ. ಮೂಲೆಯಲ್ಲಿನ ಟೇಬಲ್ ಬಳಿ ಕುರ್ಚಿ ನೆಡೆದುಕೊಂಡು ಕುಳಿತ ವ್ಯಕ್ತಿಯು ಮಾಣಿ ಬರುತ್ತಲೇ ಒಂದು ಫುಲ್ ಮೀಲ್ಸ್ ಜೊತೆಯಲ್ಲಿ ಬಿಸಿ ಬಿಸಿ ತಾಜಾ ಆಗಿ ಇರೋದನ್ನೆಲ್ಲ ತರೋದಕ್ಕೆ ಆರ್ಡರ್ ಮಾಡುತ್ತಾನೆ. ಜೇಬಿನಲ್ಲಿ ಕಾಸಿಲ್ಲ ಎಂಬ ವಿಷಯ ಈತನಿಗೆ ಗೊತ್ತು. ಅದು ಮಾಣಿಗೇನು ಗೊತ್ತು? ಮಾಣಿಯು ಗ್ರಾಹಕ ಆರ್ಡರ್ ಮಾಡಿದ್ದನ್ನೆಲ್ಲವನ್ನು ಕೂಡ ತಂದುಕೊಡುತ್ತಾನೆ. ಆತ ಗಬಗಬನೆ ಊಟ ಮಾಡುತ್ತಾನೆ. ವ್ಯಕ್ತಿಯ ಆತುರ ನೋಡಿ ಮಾಣಿ ಮನಸ್ಸಿನಲ್ಲಿಯೇ ಅಯ್ಯೋ ಪಾಪ, ತುಂಬ ಹಸಿದಿದ್ದಾನೆ ಎಂದುಕೊಳ್ಳುತ್ತಾನೆ. 3-4 ದಿನಗಳಿಂದ ಅನ್ನ ಕಾಣದ ಹೊಟ್ಟೆಯದು ಸಾಕ್ಷಾತ್ ಬಕಾಸುರನಾಗಿತ್ತು. ಊಟ ಮುಗಿಯಿತು, ಆದರೆ ಇನ್ನೂ ಬಿಲ್ ಭರಿಸಬೇಕಲ್ಲ, ಏನು ಮಾಡುವುದು? ವ್ಯಕ್ತಿ ಸನ್ನೆ ಮಾಡಿ ಮಾಣಿಯನ್ನ ಹತ್ತಿರಕ್ಕೆ ಕರೆದು ಬಿಸಿಧ್ವನಿಯಲ್ಲಿ ಹೇಳ್ತಾನೆ, ನನ್ನ ಬಳಿ ಹಣವಿಲ್ಲ, ತುಂಬ ಹಸಿದುಕೊಂಡಿದ್ದೆ, ಭಂಡಧೈರ್ಯ ಮಾಡಿ ಬಂದು ಉಂಡಿದ್ದೇನೆ. ನಾನು ಈ ಊರಿಗೆ ಹೊಸಬ, ನಾನು ಈ ದೇಶದ ನಾಗರಿಕನಲ್ಲ, ನಾನು ರಷ್ಯಾ ದೇಶದವ. ಯಾವುದೋ ಒಂದು ರಾಜಕೀಯ ಕಾರಣಕ್ಕಾಗಿ ನನ್ನ ದೇಶದಿಂದ ನಾನು ಬಹಿಷ್ಕೃತನಾಗಿದ್ದೇನೆ. ನಿನ್ನ ದೇಶವನ್ನು ಆಶ್ರಯಿಸಿ ಬಂದಿದ್ದೇನೆ. ನನ್ನ ಪರಿಚಯದವರಾರೂ ಇಲ್ಲಿ ಇಲ್ಲ. ನೀನು ಒಳ್ಳೆಯವನ ಹಾಗೆ ಕಾಣುತ್ತಿದ್ದೀಯ. ನಿನ್ನಲ್ಲಿ ವಿನಂತಿಸುತ್ತೇನೆ, ನನ್ನ ಊಟದ ಬಿಲ್ಲನ್ನು ನೀನೇ ಕಟ್ಟಿಬಿಡು. ನನಗೆ ಸಾಲ ಕೊಟ್ಟಿದ್ದೇನೆ ಎಂದುಕೋ, ಒಂದಲ್ಲ ಒಂದು ದಿನ ನಾನು ನಿನ್ನ ಋಣ ಸಂದಾಯ ಮಾಡುತ್ತೇನೆ. ಸದ್ಯ ನೀನೇ ನನ್ನ ಆಪ್ತ ಬಾಂಧವ, ನೀನು ನನಗೆ ಸಹಾಯ ಮಾಡಬಹುದು ಎಂದು ನನ್ನ ಅಂತರಾತ್ಮ ಹೇಳಿತು. ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂಬುದಾಗಿ ಆ ಹಸಿದ ವ್ಯಕ್ತಿ ಹೇಳ್ತಾನೆ. ಮಾಣಿ ಆಶ್ಚರ್ಯದಿಂದ ವ್ಯಕ್ತಿಯನ್ನು ನೋಡುತ್ತಾ, ಮಾಣಿಗೆ ವ್ಯಕ್ತಿಯ ಮಾತುಗಳಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಕಂಡುಬರುವುದಿಲ್ಲ. ಆತ ಪ್ರಾಮಾಣಿಕವಾಗಿ ನನ್ನ ಮುಂದೆ ವಿನಂತಿಸಿಕೊಳ್ಳುತ್ತಿದ್ದಾನೆ. ಈತನಿಗೆ ಸಹಾಯ ಮಾಡುವುದರಲ್ಲಿ ಅರ್ಥವಿದೆ. ಈತನ ಊಟದ ಬಿಲ್ಲನ್ನು ಕಟ್ಟಿದರೆ ಇವತ್ತಿನ ದುಡಿಮೆಯ ದುಡ್ಡು ಸಿಕ್ಕುವುದಿಲ್ಲ, ಆದರೆ ಓರ್ವ ಹಸಿದ ವ್ಯಕ್ತಿಯ ಹಸಿವನ್ನು ನೀಗಿಸಿದ ತೃಪ್ತಿ ಸಿಗುತ್ತದೆ ಎಂದು ಯೋಚಿಸಿದ ಮಾಣಿ. ಚಿಂತೆ ಮಾಡಬೇಡ, ನಿಶ್ಚಿಂತವಾಗಿರು, ನಾನು ನಿನ್ನ ಊಟದ ಬಿಲ್ಲನ್ನು ಕೌಂಟರ್ನಲ್ಲಿ ಕಟ್ಟುತ್ತೇನೆ. ಇನ್ಯಾವುದೋ ಒಂದು ದಿನ ನನ್ನ ಹಣವನ್ನು ವಾಪಸ್ಸು ಮಾಡುತ್ತೇನೆ ಎಂದು ಹೇಳುತ್ತಿರುವೆ, ಅದು ಎಷ್ಟು ಮಾತ್ರಕ್ಕೆ ಸತ್ಯವೋ ಗೊತ್ತಿಲ್ಲ. ನೀನು ಸ್ವತಃ ಅಸುರಕ್ಷಿತ ಸ್ಥಿತಿಯಲ್ಲಿರುವೆ. ಅದೇನೇ ಇರಲಿ, ನಾನು ನಿನಗೆ ಅಪರಿಚಿತನಾದರೂ ನನ್ನಲ್ಲಿ ಆಪ್ತನನ್ನು ಗುರುತಿಸಿ ಸಹಾಯ ಮಾಡೆಂದು ವಿನಂತಿಸಿಕೊಂಡಿರುವೆ. ಅದು ಅಲ್ಲದೆ ನನ್ನ ದೇಶಕ್ಕೆ ಆಶ್ರಯವನ್ನು ಬಯಸಿ ಬಂದಿರುವೆ. ವಿದೇಶಿಯರಿಗೆ ನನ್ನ ದೇಶದಲ್ಲಿ ಊಟೋಪಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನನ್ನ ರಾಷ್ಟ್ರಧರ್ಮ ಹೇಳುತ್ತದೆ. ನಾನು ಮಾಣಿಯಾದರೇನಂತೆ? ನಾನು ಮೊದಲು ಫ್ರಾನ್ಸ್ ದೇಶದ ನಾಗರಿಕ, ನಂತರ ನಾನು ಮಾಣಿ. ಮಾಣಿಯಾದರೇನು? ಮಾಲೀಕನಾದರೇನು? ದೇಶ ಎಲ್ಲರದು ತಾನೆ. ನನ್ನ ದೇಶದ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಾನು ಸಂತೋಷದಿಂದ ನಿನ್ನ ಊಟದ ಬಿಲ್ಲನ್ನು ಕಟ್ಟುತ್ತೇನೆ, ನೀನು ಕಳವಳಪಡಬೇಡ ಎಂದು ಹೇಳುತ್ತಾನೆ ಆ ಮಾಣಿ. ಆ ವ್ಯಕ್ತಿ ಮಾಣಿಗೆ ಕೃತಜ್ಞತೆಯನ್ನು ಹೇಳಿ ಹೊರಟು ಹೋಗುತ್ತಾನೆ. ಈ ಘಟನೆ ಜರುಗಿ ಹಲವಾರು ವರ್ಷಗಳು ಕಳೆದು ಹೋಗುತ್ತವೆ. ಅದೊಂದು ದಿನ ಮಾಣಿಯ ಬಳಿಗೆ ರಷ್ಯಾ ದೇಶದ ರಾಯಭಾರಿ ಬರುತ್ತಾನೆ. ರಾಯಭಾರಿಯ ಕೈಯಲ್ಲಿ ದೊಡ್ಡ ತಟ್ಟೆ ಇದೆ. ತಟ್ಟೆ ತುಂಬೆಲ್ಲ ಸಿಹಿ ಖಾದ್ಯಗಳಿವೆ, ಗಿಫ್ಟ್ ಬಾಕ್ಸ್ಗಳಿವೆ, ಹಣದ ದೊಡ್ಡ ಚೀಲವಿದೆ, ಜೊತೆಯಲ್ಲಿ ಒಂದು ಪತ್ರವಿದೆ. ರಾಯಭಾರಿ ಹಿಡಿದುಕೊಂಡಿದ್ದ ತಟ್ಟೆಯಿಂದ ಮಾಣಿ ಬೇರೆ ಏನನ್ನು ತೆಗೆದುಕೊಳ್ಳದೆ ಪತ್ರವನ್ನು ಮಾತ್ರ ಎತ್ತಿಕೊಳ್ಳುತ್ತಾನೆ. ಅದು ರಷ್ಯಾ ದೇಶದ ಮಹಾನಾಯಕ ವ್ಲಾಡಿಮಿರ್ ಲೆನಿನ್ ರವರ ಪತ್ರ. ಅದು ರಷ್ಯಾದ ಝರ್ ಸಾಮ್ರಾಜ್ಯಶಾಹಿಗೊಂದು ಕೊನೆ ಹಾಡಿದ ಲೆನಿನ್ರ ಪತ್ರ. ಅದು ಮಾರ್ಕ್ಸ್ವಾದಿಯೊಬ್ಬ ಬರೀ ಮಾರ್ಕ್ಸ್ವಾದಿಯಾಗಿ ಉಳಿದುಕೊಳ್ಳದೆ ಲೆನಿನ್ ವಾದವಾಗಿ ಬೆಳೆದು ನಿಂತ ಲೆನಿನ್ನ ಪತ್ರ. ಅದು ಸೋವಿಯತ್ ಒಕ್ಕೂಟದ ವಿಶ್ವ ಪ್ರಸಿದ್ಧ ಸರ್ವಶ್ರೇಷ್ಠ ಮಹಾಶಾಸಕನ ಪತ್ರ. ಆತ್ಮೀರೆ, 1917 ಮಾರ್ಚ್ 8 1923 ಜೂನ್ 16 ಒಟ್ಟು 6 years 3 months 8 days ಕಾಲ ನಡೆದ ರಷ್ಯನ್ ಕ್ರಾಂತಿಯು ವ್ಲಾಡಿಮಿರ್ ಇಲಿ ಇಚ್ ಉಲ್ಯಾನೋವ್ನನ್ನು ಲೆನಿನ್ ದಿ ಗ್ರೇಟ್ ಆಗಿ ರೂಪಿಸುತ್ತದೆ. ಈ ಕ್ರಾಂತಿ ಜಗತ್ತು ಲೆನಿನ್ನನ್ನು ತುಸಿ ಗ್ರೇಟ್ ಹೋ ಎಂದು ಹೇಳುವ ಹಾಗೆ ಮಾಡುತ್ತದೆ. ಪತ್ರವನ್ನು ನೋಡಿ ಆ ಮಾಣಿ ಮೂಕ ವಿಸ್ಮಿತನಾಗುತ್ತಾನೆ. ಲೆನಿನ್ ಕಾಗದದಲ್ಲಿ ಬರೆದಿದ್ದಾನೆ, ಅವತ್ತು ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ನನ್ನನ್ನು ಬದುಕಿಸಿದ ಮಹಾನುಭಾವ ನೀನು. ಅವತ್ತು ನನ್ನ ಊಟದ ಬಿಲ್ ಚುಕ್ತಾ ಮಾಡಿ ನನ್ನ ಮರ್ಯಾದೆಯನ್ನು ಕಾಪಾಡಿದೆ. ನೀನು ಮಾಡಿದ ಉಪಕಾರವನ್ನು ನಾನೆಂದು ಮರೆಯಲಾರೆ. ಒಂದಷ್ಟು ಹಣವನ್ನು ಕಳುಹಿಸಿರುವೆ, ಇದನ್ನು ಸ್ವೀಕರಿಸುವ ಮೂಲಕ ನನ್ನನ್ನು ಧನ್ಯವಾಗಿಸು ಎಂದು. ಈ ಪತ್ರವನ್ನು ಓದುತ್ತಲೇ ಮಾಣಿಯ ಕಣ್ಣುಗಳಲ್ಲಿ ಅಶ್ರುಧಾರೆ ಸುರಿಯುತ್ತದೆ. ಪತ್ರವೊಂದನ್ನು ಮಾತ್ರ ಸ್ವೀಕರಿಸಿದ ಮಾಣಿ ದುಡ್ಡು ತಟ್ಟೆಯನ್ನು ಹಿಂತಿರುಗಿಸುತ್ತಾ ಹೇಳ್ತಾನೆ, ನನಗಿದೆಲ್ಲ ಬೇಡ. ಲೆನಿನ್ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದರೂ ನನ್ನನ್ನು ಹಾಗೂ ನಾನು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಮರೆತಿಲ್ಲವಲ್ಲ. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ಕೃತಜ್ಞತೆ ಎನ್ನುವ ಕೊಡುಗೆಗಿಂತ ಬೇರೆ ಕೊಡುಗೆ ಈ ಜಗತ್ತಿನಲ್ಲಿ ಇನ್ನೇನುಂಟು? ಲೆನಿನ್ನಂತಹ ಮಹಾನುಭಾವನಿಗೆ ಒಂದೊತ್ತು ಊಟ ಮಾಡಿಸಿದ ಭಾಗ್ಯ ನನ್ನದು ಎಂಬ ಸಂತೋಷ ಸಾಕೆನಗೆ. ಅಷ್ಟಕ್ಕೂ ಅವತ್ತು ನಾನು ಊಟದ ಬಿಲ್ ಕಟ್ಟಿರುವುದು ಲೆನಿನ್ಗಲ್ಲ, ಓರ್ವ ಹಸಿದ ವ್ಯಕ್ತಿಗೆ. ಲೆನಿನ್ನ ಕೃತಜ್ಞತೆ ಶಿರೋಧಾರ್ಯವಾದದ್ದು, ಅದನ್ನು ಅಭಿನಂದಿಸುತ್ತೇನೆ ಎಂಬುದಾಗಿ ಆ ಮಾಣಿ ಮತ್ತೆ ಹೇಳಿ ಕಳಿಸುತ್ತಾನೆ. ಆತ್ಮೀಯರೇ, ಒಬ್ಬ ವ್ಯಕ್ತಿ ಒಂದು ಸ್ಥಿತಿಯಿಂದ ಅಥವಾ ಒಂದು ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಹೋಗಬಹುದು. ಆ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು, ಸಂದರ್ಭಗಳನ್ನು ನಾವು ಮರೆಯುವುದು ಮನುಷ್ಯ ಧರ್ಮವಲ್ಲ. ನಾವು ಎಂತಹ ದೊಡ್ಡ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದರೂ ಕೂಡ ಹಿಂದೆ ಬಂದಂತಹ ಹಾದಿಯನ್ನು ಯಾರೂ ಕೂಡ ಮರೆಯಬಾರದು. ನಮ್ಮ ಬದುಕಿನ ಹಾದಿಯಲ್ಲಿ ಹಲವಾರು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿರುತ್ತಾರೆ. ನಾವೆಷ್ಟೇ ಎತ್ತರಕ್ಕೆ ಏರಿದರೂ ಅಂತಹವರನ್ನು ಮರೆಯಬಾರದು, ಅಹಂಕಾರ ತೋರಬಾರದು ಎಂಬ ಸಂದೇಶವನ್ನು ಇಂತಹ ಲೆನಿನ್ರವರ ಬದುಕಿನ ಕಥನದಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋದಾಗ ಕೃತಜ್ಞತಾ ಮನೋಭಾವ ಎಂಬ ಪದಕ್ಕೆ ಮಹತ್ತರವಾದಂತಹ ಅರ್ಥ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಕಚೇರಿಗಳು ಬೆಳಿಗ್ಗೆ 9:00 ತೆರೆತಿದ್ವು. ಕೆಲಸಗಾರರು ಬಂದು ಮೇಜು ಕುರ್ಚಿಗಳನ್ನ ಸ್ವಚ್ಛ ಮಾಡಿ ಕಾಗದ ಪತ್ರಗಳನ್ನ ಓರಣವಾಗಿ ಜೋಡಿಸ್ತಿದ್ರು. 10:00 ಆಫೀಸಿನ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:30 ಊಟ ಮುಗಿಸಿ ಮತ್ತೆ ಕೆಲಸ. ಸಂಜೆ 5:30 ತಮ್ಮ ನಿಗದಿತ ಕೆಲಸವನ್ನ ಮುಗಿಸಿ ಮೇಲೇಳ್ತಾ ಇದ್ರು. ತಮ್ಮ ದಿನದ ಕರ್ತವ್ಯವನ್ನು ಮುಗಿಸಿದೆವು ಎಂಬ ತೃಪ್ತಿ ಅವರಿಗಿರ್ತಿತ್ತು. ಅವರ ಮೇಲಿನವರಿಗೂ ಕೆಲಸದಲ್ಲಿ ಸಂತೋಷವಿರ್ತಿತ್ತು. ಮನೆಗೆ ಬರುವಾಗ ನವಿಲಿನ ನಡಿಗೆ. ದಾರಿಯಲ್ಲಿ ಹೆಂಡತಿಯ ಮುಡಿಗೊಂದು ಮಳ ಮಲ್ಲಿಗೆ ತಂದರೆ ಮತ್ತಷ್ಟು ಸಂತೋಷ. ಕಚೇರಿಯ ಕೆಲಸ ಮನೆಗೆ ಬರ್ತಿರ್ಲಿಲ್ಲ, ಅಲ್ಲಿಯದು ಅಲ್ಲಿಗೆ ಇರ್ತಿತ್ತು. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನಗು ವಿಹಾರ. ಸಂಜೆಗೆ ಎಲ್ಲರೂ ಒಂದೆಡೆಗೆ ಕುಳಿತು ಊಟ ಹರಟೆ. ನಂತರ ಅದು ವಿಶ್ರಾಂತಿಯ ಸಮಯ. ಇದೆಲ್ಲಿಯೋ ಕೇಳಿದ ಕತೆ ಅಂತ ಅನ್ಸ್ತಾ ಇದೆಯೇ? ಇರ್ಲಿ, ಮತ್ತೆ ಕತೆಗೆ ಬರೋಣ. ಪಶ್ಚಿಮ ದೇಶಗಳಿಂದ ಕೆಲ ಪ್ರವಾಸಿಗಳು ಇಡೀ ಪ್ರಪಂಚವನ್ನು ಒಂದು ಹೊಳೆ ಹೊಳೆಯುವ ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ತಗೊಂಡು ಬರ್ತಾರೆ. ಅದನ್ನು ಜನ ಕಂಪ್ಯೂಟರ್ ಅಂತ ಕರೆದ್ರು. ಅದರೊಳಗೆ ಇಂಟರ್ನೆಟ್ ಎಂಬ ಹೂರಣವನ್ನ ತುಂಬಿಸಿದ್ರು. ಇದರ ಜೊತೆಗೆ ಹೆಂಡತಿಯನ್ನ ಬಿಟ್ಟರು ಇದನ್ನು ಬಿಡಲಾರೆನೆಂಬಂತಹ ಉಪಕರಣವನ್ನ ತಂದ್ರು. ಜನ ಅದನ್ನ ಮೊಬೈಲ್ ಫೋನ್ ಅಂತ ಗುರುತಿಸಿದ್ರು. ಇವೆಲ್ಲ ನೌಕರಿ ಮಾಡುವವರ ಕೈ ಸೇರಿದ್ವು. ಆಗ ಅವರೆಲ್ಲ ಈ ಉಪಕರಣವನ್ನು ಬಳಸುವಲ್ಲಿ ಉತ್ಸಾಹ ತೋರಿದ್ರು. ಅಕ್ಷರಗಳನ್ನು ಸಂಖ್ಯೆಗಳನ್ನು ಬಡಿಬಡಿದು ಪೆಟ್ಟಿಗೆಯೊಳಗೆ ತುಂಬಿಸಿದ್ರು. ಅವರಿಗೆ ಅದೇನು ಸಂತೋಷ! ಮಾಲೀಕರು ಮೇಲಾಧಿಕಾರಿಗಳು ಸಂತೋಷಪಟ್ರು. ಈಗ ಮೊದಲಿಗಿಂತ 10 ಕೆಲಸ ಹೆಚ್ಚಾಗ್ತಾ ಇದೆ. ಜಗತ್ತು ತುಂಬಾ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸಂಭ್ರಮಿಸಿದ್ರು. ನಂತರ ದೊಡ್ಡ ಪೆಟ್ಟಿಗೆ ಮಾಯವಾಗಿ ಚೀಲದಲ್ಲಿ ತುಂಬಿಕೊಂಡು ಹೆಗಲಿಗೆ ತಗಲಿಸಿಕೊಂಡು ಹೋಗುವ ಪುಸ್ತಕದ ಕಾರದ ಪೆಟ್ಟಿಗೆಗಳು ಬಂದ್ವು. ಅವುಗಳನ್ನ ಲ್ಯಾಪ್ಟಾಪ್ ಅಂತ ಕರೆದ್ರು. ಜನರ ಮಾಲೀಕರ ಉತ್ಸಾಹ ಹೆಚ್ಚಾಯ್ತು. ಆಫೀಸ್ನಲ್ಲಿ ಕೆಲಸ ಮುಗಿದ ತಕ್ಷಣ ಅದನ್ನ ಚೀಲಕ್ಕೆ ಸೇರಿಸಿಕೊಂಡು ಮನೆಗೆ ನಡೆದು ಮತ್ತೆ ಮನೆಯಲ್ಲಿ ಕೆಲಸ. ಇಲ್ಲಿ ಹೆಂಡತಿಯ ಮಲ್ಲಿಗೆಯ ಮಾಲೆ ಮರೆಯಾಯ್ತು ನೋಡಿ. ರಾತ್ರಿ ಎಲ್ಲರೊಡನೆ ಮಾಡುತ್ತಿದ್ದ ಊಟ ದೂರ ಆಯಿತು. ಪೆಟ್ಟಿಗೆಯ ಮುಂದೆ ಕುಳಿತು ಪರದೆಯನ್ನು ನೋಡುತ್ತಾ ನೋಡುತ್ತಾ ಕಣ್ಣಿನ ಕನ್ನಡಕಗಳು ದಪ್ಪವಾದ್ವು. ಹೊಟ್ಟೆ ಮುಂದೆ ಬಂದಿತು. ಮಾತ್ರೆಗಳ ಸಂಖ್ಯೆ ಹೆಚ್ಚಾಯ್ತು. ಬರಬರುತ್ತಾ ನಿದ್ರೆ ಅಪರೂಪವಾಯ್ತು. ಮನಸ್ಸಿನ ಶಾಂತತೆ ಕಡಿಮೆಯಾಗಿ ಮನೆಯ ಜನರೊಂದಿಗಿನ ಹೊಂದಾಣಿಕೆ ಹಿಂದೆ ಉಳಿತು. ವಿವಾಹಗಳು ಮುರಿಯತೊಡಗದ್ವು. ಆತ್ಮಹತ್ಯೆಗಳು ಅಪರೂಪವಾಗಿ ಉಳಿಲಿಲ್ಲ. ಇದು ಇಂದಿನ ಕೆಲಸದ ಕತೆ. ಬಂಧುಗಳೇ, ಈ ಕತೆ ಕೇಳ್ತಾ ಇದ್ರೆ ಯಾವುದು ಸರಿ? ಕೆಲಸ ಮಾಡದಿರುವುದು ಆಲಸ್ಯತನ ಮಾನವನ ಸ್ವಭಾವಕ್ಕೆ ನಾಚಿಕೆಯ ವಿಷಯ. ಆದರೆ ಎಷ್ಟು ಕೆಲಸ ಸರಿ? ಎಷ್ಟು ಕಾಲ ಈ ಧಾವಂತ, ಈ ಉಸಿರು ಬಿಗಿ ಹಿಡಿದು ಓಡುವ ಪರಿ? ಹೀಗೆ ಉಸಿರು ಬಿಗಿ ಹಿಡಿದು ಓಡುತ್ತಾ ಓಡುತ್ತಾ ಉಸಿರಾಡೋದನ್ನೇ ಮರ್ತ್ಬಿಡ್ತೇವೇನೋ. ಎಲ್ಲವೂ ಒತ್ತಡದ ಬದುಕು. ಈ ಒತ್ತಡ ನಮ್ಮ ಜೀವನವನ್ನೇ ಒಡೆದೀತು. ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ನಮ್ಮಲ್ಲಿ. ನಮ್ಮ ಸಂತೋಷದ ಬದುಕಿಗೆ ಕೆಲಸವೋ ಕೆಲಸಕ್ಕಾಗಿ ಬದುಕೋ ಗೊತ್ತಿಲ್ಲ. ತೀರ್ಮಾನ ಮತ್ತೆ ಆಯ್ಕೆ ನಮ್ದೇ.

0: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
1: ಬಸವಣ್ಣನವರ ವಚನದ ಸಾಲು, ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರುವ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರುವ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣರು ಮೊರೆ ಇಡ್ತಾ ಇದ್ದಾರೆ. ಇದು ಕೇವಲ ಬಸವಣ್ಣನವರ ಮೊರೆ ಮಾತ್ರವಲ್ಲ, ಯಾವ ವ್ಯಕ್ತಿ ತನ್ನ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾನೋ ಆ ಎಲ್ಲ ವ್ಯಕ್ತಿಗಳ ಮೊರೆಯೂ ಕೂಡ ಇದಾಗಿದೆ. ಧೃತಿ ಕೆಟ್ಟು, ಧೃತಿ ಅಂದರೆ ಧೈರ್ಯ, ಕೆಚ್ಚು, ಮನಸ್ಸಿನ ಸ್ಥಿರತೆ. ಧೃತಿ ಕೆಟ್ಟು ಮನಸ್ಸಿನ ಈ ಧೈರ್ಯವನ್ನ ದೃಢಚಿತ್ತವನ್ನ ಕಳೆದುಕೊಂಡು ಅನ್ಯರ ಬೇಡದಂತೆ. ಅಪ್ಪ, ಜೀವಮಾನದಲ್ಲಿ ನನ್ನ ಈ ಮನಸ್ಸಿನ ಧೈರ್ಯವನ್ನ ನಾನು ಚೆನ್ನಾಗಿ ಬಾಳುತ್ತೇನೆ ಅನ್ನತಕ್ಕಂಥ ಈ ಒಂದು ಮನೋಬಲವನ್ನು ಕಳ್ಕೊಂಡು ಅನ್ಯರ ಬೇಡದಂತೆ, ಬೇರೆಯವರ ಮುಂದೆ ಕೈಯೊಡ್ಡಿ ಯಾಚಿಸದಂತೆ, ಜೀವನದಲ್ಲಿ ಬರುವ ಎಡರು ತೊಡರುಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿ ಕುಸಿದು ದೀನತೆಯಿಂದ ಇತರರ ಮುಂದೆ ಕೈಯೊಡ್ಡಿ ಬಾಳದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ. ಮತಿ ಅಂದ್ರೆ ಬುದ್ಧಿ, ಕೆಟ್ಟು ಬುದ್ಧಿ ಹಾಳಾಗಿ ಅಂದ್ರೆ ಭಾವಾರ್ಥ ಮಾನಸಿಕವಾಗಿರ್ತಕ್ಕಂಥ ಸಮತೋಲನವನ್ನ ಕಳ್ಕೊಂಡು ತಿಳಿಗೇಡಿಯಾಗಿ ಮೂರ್ಖನಾಗಿ ಮತಿಗೆಟ್ಟು ಪರರುವ ಪಗಳದಂತೆ. ಪರರುವ ಅನ್ನಿಂದ್ರೆ ಅನ್ಯರನ್ನ, ಯಾರು ಅಧಿಕಾರದ ಗದ್ದುಗೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೋ ಅಂಥವರನ್ನ, ಸಿರಿ ಸಂಪದಗಳಲ್ಲಿ ಓಲಾಡ್ತಾ ಇರ್ತಕ್ಕಂಥವ್ರನ್ನ, ಅಂಥ ವ್ಯಕ್ತಿಗಳನ್ನ ಹೊಗಳದಂತೆ. ಅಪ್ಪ, ನಾನು ನನ್ನ ಆತ್ಮಗೌರವವನ್ನು ಕಳ್ಕೊಂಡು ಯಾವುದನ್ನೋ ಪಡಿಬೇಕು ಅನ್ನತಕ್ಕಂಥ ಆಸೆಗಾಗಿ ಉಳ್ಳವರ ಮುಂದೆ ಕರವೊಡ್ಡಿ ನಾನು ಅವರ ಬೇಡ್ತಾ ಅವರನ್ನು ಹಾಡಿ ಹೊಗಳ್ತಾ ಇರದಂತೆ ಮಾಡು. ನೋಡಿ, ಮತಿಗೆಟ್ಟು ಪರರ ಹೊಗಳದಂತೆ. ವ್ಯಕ್ತಿಯು ತನ್ನ ಅಗತ್ಯವನ್ನು ಆಸೆಯನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಇತರರನ್ನು ಕೊಂಡಾಡುತ್ತಾ ತನ್ನ ವಿವೇಕವನ್ನು ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬಾಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ. ಪರಸತಿಯರ ಅನ್ಯ ಹೆಣ್ಣು ಮಕ್ಕಳ ರತಿಗೆ, ಕಾಮದ ಸಂಬಂಧಕ್ಕೆ ಮನ ಹಾರದಂತೆ. ನನ್ನ ಮನಸ್ಸು ಹಾರು ಅಂದರೆ ಹಂಬಲಿಸು, ಅಪೇಕ್ಷೆ ಪಡು, ಅಪೇಕ್ಷೆ ಪಡದಂತೆ. ಸಮಾಜದ ಒಪ್ಪಿತ ನಿಯಮಗಳ ಚೌಕಟ್ಟಿನ ಹೊರಗೆ ಮತ್ತೊಂದು ಹೆಣ್ಣನ್ನು ಪಡೆಯಬೇಕು ಅನ್ನತಕ್ಕಂಥ ಕೆಟ್ಟ ಕಾಮನೆ ನನ್ನ ಮೈಮನಗಳಲ್ಲಿ ಬಾರದಂತೆ, ಅಂತ ಕೆಟ್ಟ ಆಸೆ ಮೂಡದಂತೆ. ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ನನ್ನನ್ನು ಪ್ರತಿಪಾಲಿಸು, ಪ್ರತಿಪಾಲಿಸು ಅಂದರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ತೀವಿ? ಅಪ್ಪ, ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂ

ಕ್ರೂರ ದುರ್ಜನರ ಸಂಘವದು ಭಂಗವಯ್ಯ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ. ಸಾರ ಅಂದ್ರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಘ ಲೇಸು ಕಂಡಯ್ಯ, ಸಜ್ಜನರು ಅಂದ್ರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನ ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಘ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂತ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದ್ರೆ ಒಳ್ಳೆಯದು. ಯಾವತ್ತೂ ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದ್ರೆ ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದ್ರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಘವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂತ ವ್ಯಕ್ತಿಗಳು. ದುರ್ಜನರ ಸಂಘವದು, ಅವರು ಸಂಘ ಮಾಡಿದ್ರೆ, ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದ್ರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನ ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನು ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನ ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನ ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು ವ್ಯಕ್ತಿಗೆ ಎಂದಿದ್ದರೂ ಇಂದಲ್ಲ ನಾಳೆ ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂತ ಸನ್ನಿವೇಶ ಬರ್ತದೆ. ಆದ್ರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ.

ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ. ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರ್

0: ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು ಎಚ್ ಡಿ ಕೋಟೆ ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕು ಆಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಮ್ಮ ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನು ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದೇ ಇದ್ರು ನನ್ನ ಮಕ್ಕಳು ಏನಾರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ತಾವು ಹೇಳಿದ್ರೆ ಎಚ್ ಡಿ ಕೋಟೆ ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆಯೇ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜೆರ್ಸಿನ ಹಾಕ್ತೀನಿ, ಫ್ಲೈಟೆಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಅನ್ನೋ ನನ್ನ ಕನಸದಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ ಶ್ರದ್ಧೆ ನಮ್ಮ ಜೊತೆಗಿದ್ರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ ಖಂಡಿತ,
0: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲಾ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತಾದ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮಪ್ರಸಾದ್ ಸರ್. ಈಗಲೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
0: ಅಲ್ಲಿಂದನೇ ಆರಂಭ ಆಗಿದೆ ಸರ್. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳಿದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
1: ಖಂಡಿತ ಸರ್.
0: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಹುಟ್ಟುಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
1: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯಾ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನನ್ನು ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತಂತ ನಾನು ನಿರೀಕ್ಷೆ ಮಾಡಲಿಲ್ಲ, ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ

0: ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
1: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಹರಿಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಸರ್, ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನನ್ನ ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದು. ತೀರಿಸಲಾಗದ ಋಣ ಅಂದರೆ ಇವೆರಡು ಸರ್.
1: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ
0: ಖಂಡಿತ ಖಂಡಿತ.
1: ಎಸ್ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲಿ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
0: 2007 ಲಾಸ್ಟ್ ಕೊನೆಯ, ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬ ದುಃಖ ಅಂತ ಪುಟ್ಟ ಸಂದರ್ಭ ಅಂದರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸಿಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾನು ಬಂದೆ,
1: ಆಯ್ಕೆ ಮಾಡ್ಕೊಂಡು
0: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಆಯಿತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ಧೂತಿಗಿಡದೆ ಕಂಟಿನ್ಯೂಸ್ ಆಗಿ 2 ವರ್ಷ ಶ್ರಮ ಪಟ್ಟೆ. 2005 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡಿದ್ದೆ.
1: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ದಿದ್ದೆ ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ ಅಂತ?
0: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂಥ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವತ್ತಕ್ಕೂ ನನಗೆ ಕೂಡ
1: ಇಲ್ಲ ಅಂದಿಲ್ಲ.
0: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ಕೊಂಡಿದೆ.
1: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ, ಅದರಲ್ಲೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್, ಸರ್ ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
0: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆ ಆಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನನಗೆ ಏನೂ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೂ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೂ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡ ನಿವಾರಿಸ್ಕೋಬೇಕು, ಸಮಾಜಕ್ಕನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ ಏನಾದ್ರು ಕೊಡುಗೆ ಕೊಡಬೇಕು, ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲ್ ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದ್ದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲ್. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಬಂದೆ. ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ಕಾಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮೆಡ್ಲ್ ಆಗಲಿ ಬಿಡಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೊಳ್ಳೋಣ, ಮೆಡ್ಲ್ ತಗೊಳ್ಳೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ವರ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆ ಸೇರಿದೆಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ತಂದುಕೊಟ್ಟಿದೆ. ನಾನು ಯಾಕೆ ಸ್ಪೋರ್ಟ್ಸ್ಗೆ ನನಗೆ ಆಗ ಬರಲ್ಲ, ನಾನು ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿರ್ಬೋದಾ? 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷದ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟು ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನಗೆ ಆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್ ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವರೀಗ ಎಮ್ ಇ ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ರನ್ನರ್, 48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು. 3 ಜನ ನನ್ನ ಮೇನ್ ಇವೆಂಟು 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd place ಆಯಿತು, ಬ್ರೋನ್ಸ್ ಮೆಡ್ಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ ಬಂದು 53.04 ಬಂತು. 400 meter ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾದಾಸ್ ಮೇಡಮ್ DVSP ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾದಾಸ್ ಮೇಡಮ್ ಅವರು 50 changes ಕೊಡಿದ್ರು. ವರ್ಲ್ಡ್ ಚಾಂಪಿಯನ್, 100 world champion ಲೀಗ್ ಇಂಡಿಯಾಕ್ಕೆ, ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ಸ್ ಹತ್ತಿರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೆ 53 ಇದೆ 50-51 ಬಂದಿದೆ, ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದ್ರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಮ್ಮ ಹಿರಿಯರ ಕ್ರೀಡಾಕೂಟ ಅಂತ ಏನ್ ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರಾಕ್ ಇವೆಂಟ್ ಯಾರು ಕೂಡ ಫೈನಲ್ಸ್ ಕುಂತಿರ್ಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ನ

0: ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕಂತ ಅನ್ಸುತ್ತೆ. ಒಂದು ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ. ಅನ್ನಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಸ್ಕೊಂಡು.
1: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ ನನಗೆ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ
0: ನೋಡಿ. ಇದೇ ನೋಡಿ ನೀವು ಇದೇನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
1: ನಾನು ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು
0: ಖಂಡಿತವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವೇನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
1: ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115ಕ್ಕಿಂತ ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
0: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
1: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನ ಕಟ್ಟಿಕೊಂಡಿರಲಿಲ್ಲ. PUC ಹೋದಂಥ ಸಂದರ್ಭದಲ್ಲಿ, PUC ಮುಗಿಸಿ BA ಹೋದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
0: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಬಂದಾಗ

0: ತಕ್ಷಣ ನೆನಪಾಗ್ತಕ್ಕಂಥದ್ದು ಎಸ್ ಎಲ್ ಸಿ ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರ್ಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮುಳ್ಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳೋದು ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನೇ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿಮ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರ್ಬೇಕು, ನಮ್ಗೆ ಇಷ್ಟು ಆನಂದ ಆಗಿರುತ್ತೆ.
1: ಖಂಡಿತ ಖಂಡಿತ, ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
0: ಖಂಡಿತ
1: ಸರ್. ಎಸ್ ಸರ್, ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದ್ವು, ಅದ್ರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
0: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು, ಸರ್ ನಿಮ್ಮದು ಬಯೋಡೇಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸ್ತಾಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೇ ಮಾಡ್ತೀವಿ ಅಂತ. ನಾನು ಇಲ್ಲಿರ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ದೀರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಇಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ನಾ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರವನ್ನು ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ನೀವು ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ, ನೀವು ಯಾವಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತ್ ಇರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ಗಳು ನೋಡ್ತಾ, ಅಂಥ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
1: ಖಂಡಿತ ಖಂಡಿತ,
0: ಇಲಾಖೆಗೆ ಒಂದು ಗೌರವ ತಂದುಕೊಟ್ಟೇನೋ ಅನಿಸ್ತೈತಿ.
1: ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್, ಅಥವಾ ತಮಗೆರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
0: ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡಲ್ಲಿ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ಗಳು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡ್ತೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿಡಬೇಕು. ಭಾರತ ಬಾವುಟವನ್ನು ಎತ್ತಿಡಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು, ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪ್ರಿಪೇರ್ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ, ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್ ಖಂಡಿತ ಆಸೆಯಂತೂ ಇದೆ, ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸರ್ ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳೊಂದು ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಗಳು ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನು ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನು ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದೋ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದ್ರಿ. ಎಲ್ಲರ ಹತ್ರನೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲು ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರೂ ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ, ಕೇಳುವಾಗ, ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ, ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ, ಸೋಲು ಗೆಲುವು, ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ. ಅದು ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗುವ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ, ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು. ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ, ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ಬರಿ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನು ಇತ್ತು. ಅವರು ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ಕೆ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರನ್ನೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನ್ ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ, ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನ ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗಿ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರಿ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೇ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತಿರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ, ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನೇ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನ್ ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು BSc ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿ ಅಲ್ಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡಬೇಕು. ಸುಮ್ನೆ ಇವತ್ತು ಕೈಯಲ್ಲಿ ದುಡ್ಡಿದೆ, ದಿಲ್ದಾರ್ ಖರ್ಚು ಮಾಡಿಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು.
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಲ್ಲ. ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನೂ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ
1: ಸದೃಢವಾಗಿರುತ್ತೆ.
0: ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನೇನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರು ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹೆಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು, ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
0: ಕೇಳಿಸ್ಕೊಳ್ಳುತ್ತೆ,
1: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರಾದ್ರು ಬಂದ್ರೆ, ಅತಿಥಿ ನಾವು ಇಲ್ಲದೇ ಇದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು, ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ತಿಳಿಸಬೇಕು. ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು. ದುಂದು ವೆಚ್ಚ ಮಾಡಬಾರದು, ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ, ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದರೆ ಒಂದು ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನು ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ಥರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯಾ ನೋಡೋಣ, ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನು ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವ್ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು, ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ, ಆತರ ಜವಾಬ್ದಾರಿನ ಕಲಿಸೋ ಅಂತ.
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್,
1: ಹಾಗೆ ಆಕ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ, ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನೂ ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು, ಅಂದ್ರೆ ನಾವು ಏನು ಇನ್ಪುಟ್ ಹಾಕ್ತೀವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನು ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು, ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ, ಮುಂದಕ್ಕೆ ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ ಆಗ್ಲಿಲ್ಲ, ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು. ಟೈಮ್ ಸರಿಯಾಗ ಮಗು ಹೋಗಂಗೆ ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನು ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ಆ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ PTM ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ, ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು, ಅವ್ರ ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ, ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ, ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು, ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ ಓದಿಸ ಜವಾಬ್ದಾರಿ ನಮ್ದು ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು, ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂತವರು, ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರು ಇರ್ತಾರೆ. ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ. ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th ಟೆಂತ್ ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕೋ ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್, ಅವರಿಗೆ ಡೌಟ್ ಬರಬಾರ್ದು. ಓ, ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು. ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
0: ಅಲ್ಲ, ತಾವು ಹೇಳದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳಾಗ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗಬೇಕು ಅಂದ್ರೆ ಅವಳು ಗಮನಿಸಬೇಕು.
1: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜಿಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೇ ಆಗಿರುತ್ತೆ.
0: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
1: ಖಂಡಿತ ಖಂಡಿತ, ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿತ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ
0: ಆಗುತ್ತಲ್ವಾ.
1: ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು, ಗಂಡ ಹೆಂಡತಿ ನಾ ಇದನ್ ನೋಡ್ಕೋತೀನಿ, ನೀನು ಇದನ್ ನೋಡ್ಕೋ, ಆ ರೀತಿ ಶೇರ್
0: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನ ವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ. ಅದ್ ಪ್ಲಾನ್ ಮಾಡ್ಕೊಂಡು
1: ಇಬ್ರು ಹಂಚ್ಕೋಬೇಕು ಸಮನ್ವಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ. ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ ನೋಡ್ಕೊಂಡು ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನ ಗಮನಿಸಬೇಕು, ಮತ್ತೆ ಹಿರಿಯರನ್ನ ಗೌರವಿಸಬೇಕು, ಮನೆಯಲ್ಲಿರುವಂತ ಕುಟುಂಬದ ಹಿರಿಯರನ್ನ ಗೌರವಿಸಬೇಕು, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನ ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು, ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟು ಅನುಭವಿಸ್ಕೊಂಡು ಬಂದ್ವಿ, ಅದನ್ನು ನಾಲ್ಕು ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನು ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹುದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾದ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳುಬಾ ಬೆಳಕೆ.

ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ ಹೇಳುತ್ತಿದ್ದರು, ಜ್ಞಾನದ ಸಾಧನೆಯಲ್ಲಿ ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು,
ಯಾವ

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂತ ಹೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವುಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗೆ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೇ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೇ ನನಗೆಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನು ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೇ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳಯ ಏನಿದೆ ಅಲ್ಲಿ ಎಲ್ಲ ಇರುವಂಥವ್ರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂಥವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂಥ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ಬಗ್ಗೆ, ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ. ಯಾಕಷ್ಟು ಮುಖ್ಯ ಅಂತಂದ್ರೆ, ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದನೂ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ದು, ಹಂಗೆ ಕಬ್ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ, ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪ ಅಂತಂದ್ರೆ, 1851 1861 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವವನ್ನ, ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಲ್, ವಿಶ್ವೇಶ್ವರಯ್ಯ, ಕಾಂತರಾಜರಸ್, ಹಿಂಗೆ ಈ ದಿವಾನ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆಯ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು ನೋಡಿ. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1930 ಸಕ್ಕರೆ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದ ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗ ಏನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವ್ರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತೀರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು. ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದಕ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನು ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು, ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು, ಸಹಾಯಧನ ತೆರಿಗೆ. ಬ್ಲ್ಯಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ
2: ಇರಬೇಕು.
1: ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಆಗ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿ ಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರಿಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳ್ದಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸ್ವಾಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನು ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟು ಟೈಮ್ ಅಗ್ರಿಕಲ್ಚರನ್ನು ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜರು ಆವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡನ್ನು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಜಾವಾ ಇದೆ, B-208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು ಕಬ್ಬಲ್ಲಿ. ವೆರೈಟೀಸು ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ 1 ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 307,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬಿನ ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ, ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಸಹ ಉತ್ಪಾದನೆ ಮಾಡ್ತಾಯಿದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನ ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂತ ಕೀರ್ತಿ ನಮ್ಗೆ ಮೈ ಶುಗರ್ ಫ್ಯಾಕ್ಟರಿ ಸಿಗ್ತದೆ. ಮತ್ತೆ ಮಾದಕ ಪಾನೀಯಗಳನ್ನ ರಫ್ತು ಮಾಡ್ತಾ ಇದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ ಗಳನ್ನ ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾ ಇದ್ರು. ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದ್ರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದ್ಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟ್ ಅನ್ನ ತಯಾರು ಮಾಡ್ತಾ ಇದ್ರು. ಮತ್ತೆ ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ತರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾ ಇದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನ ಮೀರಿಸುವಂತಹ ಗೋಲ್ಡನ್ ಸಿರಪ್ ಅನ್ನ ತಯಾರಿಸ್ತಾ ಇತ್ತು. ಅವತ್ತು ಏನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿದ್ದು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇದ್ದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂತ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
2: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಶುಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತಂತ, ಆಮೇಲೆ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದಂತಹ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದಂತಹ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
2: ಕೊರತೆ ಉಂಟಾಯ್ತು?
1: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ, ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೋತದೆ, ಅಟ್ಲೀಸ್ಟ್ ಏಮ್ ಇಲ್ಲ ಅನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಿಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಅಷ್ಟು, ಒಂದು 100 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಅಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,000 ಕೋಟಿ ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿಯಲ್ಲಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈಶುಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈಶುಗರ್ ಫ್ಯಾಕ್ಟರಿ.
2: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯ್ತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಶುಗರ್ ಬಗ್ಗೆ, ಅಂದ್ರೆ ಈ ಮೈಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
2: ಕಳಿಸ್ತಾ ಇದೀವಿ.
1: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ ಬೇಕು. ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆ ಅನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆ ಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದ ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದಿಂದ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ. ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು, ಉದ್ಯೋಗಕ್ಕೆ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನ ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು, ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟ್ರಿನ ಸರ್ಕಾರಿ ಸ್ವಾಮ್ಯದಲ್ಲೇ ಮುನ್ನಡೆಸಬೇಕು.
2: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನೋ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಆಗಸ್ಟ್ ತಿಂಗಳ 1 ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾ ಬೆಳಕೆ, 6:15 ನಾದನಮನ, 6:25 ಜ್ಞಾನ ಮಾರ್ಗ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ವಿಜ್ಞಾನ ಜಾಣ ಸುದ್ದಿ, 7:00 ಜೀವನ ಪಾಠಶಾಲೆ, 7:35 ವಾರ್ತೆಗಳು ಹಾಗೂ 7:45 ಜಾನಪದ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಮೂವರಲ್ಲಿ ಒಬ್ಬರ ಆಯ್ಕೆ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಒಂದು ದಿನ ಮನೆಯಾಕೆ ಸಂಜೆಯ ಹೊತ್ತು ಮನೆಯಿಂದ ಹೊರಗೆ ಬಂದ್ರು. ಮನೆಯ ಮುಂದೆ ಕಟ್ಟೆಯ ಮೇಲೆ ಮೂವರು ಕುಳಿತಿದ್ದಾರೆ. ಅವರ ಮುಖದ ಮೇಲೆ ಏನೋ ವಿಶೇಷ ಕಳೆ. ಅವರ ಆರಂಭದು ಆಕೆಗೆ ಗೊತ್ತಿಲ್ಲ. ಆಕೆ ಏಕೆ ಹೇಳಿದ್ಲು, ತಾವು ಯಾರು, ಯಾರನ್ನು ಕಾಣಬೇಕಾಗಿತ್ತು? ತಮ್ಮನ್ನ ನೋಡಿದ್ರೆ ತುಂಬ ದಣಿದಂತೆ ತೋರುತ್ತೆ, ದಯವಿಟ್ಟು ಮನೆಯೊಳಗೆ ಬನ್ನಿ, ಅವರಲ್ಲೊಬ್ಬ ಕೇಳ್ದ. ಮನೆಯ ಯಜಮಾನರು ಒಳಗಿದ್ದಾರೆಯೇ? ಇಲ್ಲ, ಅವರು ಇನ್ನೇನು ಬರೋ ಹೊತ್ತಾಗಿದೆ. ಆಯ್ತು, ಅವರು ಬಂದ ಮೇಲೆ ಬರ್ತೇವೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿಗೆ ಆಕೆಯ ಗಂಡ ಬಂದ್ರು. ಮನೆಯಾಕೆ ಆತನ ಹತ್ತಿರ ಮಾತಾಡಿ ಮುದುಕರು ಮನೆಯ ಮುಂದೆ ಕುಳಿತಿದ್ದ ವಿಷಯ ತಿಳಿಸಿದ್ಲು. ಹಾಗಾದ್ರೆ ಈಗ ಅವರನ್ನ ಒಳಗೆ ಬರ ಹೇಳು ಅಂತ ಹೇಳಿದ್ರು ಯಜಮಾನರು. ಮನೆಯಾಕೆ ಹೋಗಿ ಅವರನ್ನ ಒಳಗ್ ಕರೆದ್ರು. ಇಲ್ಲ, ನಮ್ಮದೊಂದು ಪದ್ಧತಿ ಇದೆ, ನಮ್ಮ ಮೂವರಲ್ಲಿ ನೀವು ಯಾರನ್ನ ಆರಿಸಿಕೊಳ್ತೀರೋ ಅವರು ಮಾತ್ರ ಬರ್ತೇವೆ. ಅಲ್ಲಿ ಕಡೇಲಿದ್ದಾನಲ್ಲ, ಅವನ ಹೆಸರು ಶ್ರೀಮಂತಿಕೆ, ಎರಡನೇ ಅವನ ಹೆಸರು ಯಶಸ್ಸು, ನನ್ನ ಹೆಸರು ಪ್ರೇಮ. ನೀವು ನಿಮ್ಮ ಮನೆಯವರೊಂದಿಗೆ ವಿಚಾರಿಸಿ ಬಂದು ಯಾರು ಬೇಕೆಂದು ಹೇಳಿ, ಅವರು ಮಾತ್ರ ಒಳಗೆ ಬರ್ತೇವೆ ಎಂದರು ಒಬ್ಬ ಮುದುಕರು. ಸರಿ, ಆಕೆ ಒಳಗೆ ಬಂದು ವಿಷಯ ತಿಳಿಸಿದ್ಲು. ಗಂಡನಿಗೆ ಸಂತೋಷ, ಹಾಗಾದ್ರೆ ತಡಬೇಕೆ, ಶ್ರೀಮಂತಿಕೆಯನ್ನ ಕರೆದು ಬಿಡು ಅಂದ್ರು. ಆಗ ಆಕೆ, ಶ್ರೀಮಂತಿಕೆಗಿಂತ ಯಶಸ್ಸು ದೊಡ್ಡದಲ್ವೇ, ನಾವು ಎಷ್ಟು ಜನ ಶ್ರೀಮಂತರ ಹೆಸರನ್ನ ನೆನ್ಪಿಟ್ಟಿದ್ದೇವೆ ಹೇಳಿ, ಸಾಮಾನ್ಯವಾಗಿ ಯಶಸ್ಸಾದರೆ ನೆನಪಿನಲ್ಲಿ ಉಳಿತಾರೆ, ಅವರನ್ನೇ ಕರೆಯೋಣ ಅಂತ ಹೇಳಿದ್ಲು. ಮೂಲೆಯಲ್ಲಿ ಕುಳಿತು ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದ ಅವರ ಪುಟ್ಟ ಮಗಳು, ಅಪ್ಪ ಪ್ರೇಮವನ್ನ ಕರೆದ್ರೆ ಚೆನ್ನ ಅಲ್ವಾ, ಶ್ರೀಮಂತಿಕೆ ಯಶಸ್ಸು ಎಲ್ಲವೂ ನಮ್ಮ ಜೀವನದಲ್ಲಿ ಸುಖ ತರಲಿ ಅಂತಲ್ವೇ ನಾವು ಬಯಸೋದು, ಪ್ರೇಮವೇ ಸುಖ ನೀಡುತ್ತದಲ್ವೇ ಅಂತ ಕೇಳಿದ್ಲು. ಹೌದು ಪುಟ್ಟಿ, ನೀನ್ ಹೇಳೋದ್ ಸರಿ, ಹೋಗಿ ಪ್ರೇಮವನ್ನೇ ಕರೆದುತ ಎಂದರು ಗಂಡ. ಹೆಂಡತಿ ಹೊರಗ್ ಬಂದು, ನಿಮ್ಮಲ್ಲಿ ಪ್ರೇಮ ಯಾರು, ಅವರು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂದ್ಲು. ಮೂವರಲ್ಲಿ ಒಬ್ಬ ಮುದುಕ ಎದ್ದು ನಿಂತು ಮನೆಯೊಳಗೆ ಹೊರಡಲು ಸಿದ್ಧನಾದ. ಉಳಿದ ಇಬ್ಬರು ಎದ್ದು ಅವನನ್ನೇ ಹಿಂಬಾಲಿಸಿದ್ರು. ಮನೆಯಾಕೆ ಆಶ್ಚರ್ಯದಿಂದ ಕೇಳಿದ್ಲು, ನೀವು ಒಬ್ಬೊಬ್ಬರೇ ಬರ್ತೀರಿ ಅಂತ ಅಂದಿದ್ರಿ, ಈಗ ನಾನು ಕರೆದದ್ದು ಪ್ರೇಮ ಒಬ್ಬರನ್ನೇ, ನೀವೇಕೆ ಬರ್ತಿದ್ದೀರಿ? ಆಗ ಮತ್ತೊಬ್ಬ ಮುದುಕ ಹೇಳಿದ, ನೀವು ಶ್ರೀಮಂತಿಕೆಯನ್ನೋ ಅಥವಾ ಯಶಸ್ಸನ್ನೋ ಕರೆದಿದ್ರೆ ಅವರೊಬ್ಬರೇ ಬರ್ತಿದ್ರು, ಉಳಿದವರು ಹಿಂಬಾಲಿಸ್ತಿರ್ಲಿಲ್ಲ, ಆದ್ರೆ ನೀವು ಕರೆದದ್ದು ಪ್ರೇಮವನ್ನು, ನಮಗೆ ಬೇರೆ ಗತಿ ಇಲ್ಲ, ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿಗೆ ಶ್ರೀಮಂತಿಕೆ ಮತ್ತು ಯಶಸ್ಸುಗಳಾದ ನಾವು ಹಿಂಬಾಲಿಸಿ ಹೋಗ್ತೇವೆ. ಕೇಳಿದ್ರಲ್ಲ ಸ್ನೇಹಿತರೆ, ನಾವೀಗ ಶ್ರೀಮಂತಿಕೆಯ ಕುದುರೆಯನ್ನೇರಿ ಯಶಸ್ಸಿನ ಬೆನ್ನು ಹತ್ತಿ ದೌಡಾಯಿಸುತ್ತಿದ್ದೇವೆ, ಪ್ರೇಮವೆಲ್ಲಿದೆ, ಅದನ್ನು ಬೆನ್ನು ಹತ್ತೋಣ, ಆಗ ಜಾತಿಗಳ ನಡುವಿನ ಅಂತರ, ಇರುವವರ ಇರದವರ ನಡುವಿನ ಅಂತರ ಕಡಿಮೆಯಾಗಿ ಉಳಿದ ಯಶಸ್ಸು ಶ್ರೀಮಂತಿಕೆಗಳು ತಾವಾಗಿಯೇ ಬೆನ್ನ ಹಿಂದೆ ಬರುತ್ತದೆ, ಏನಂತೀರಾ?

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳೋಪ ಬೆಳಕೆ ಕಾರ್ಯಕ್ರಮದಲ್ಲಿ ಮೂವರಲ್ಲಿ ಒಬ್ಬರ ಆಯ್ಕೆ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳೋಪ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಶರಣು ಶರಣಾರ್ಥಿ, ನಮ್ಮ ಜೀವನದಲ್ಲಿ ನಮಗೆ ಎಂದೂ ಕೂಡ ಈ ಅಭಿಮಾನ ಇರಬಾರದು, ನನ್ನಷ್ಟು ಜ್ಞಾನಿಗಳು ನನ್ನಷ್ಟು ವಿದ್ಯಾವಂತರು ಯಾರೂ ಇಲ್ಲ ಅಂತ. ಕೆಲವರಿಗೆ ನಾನೇ ವಿದ್ಯಾವಂತ ಅನ್ನುವಂತಹ ಅಭಿಮಾನ ಬಂದ್ರೆ ಅವರ ಜೀವನದಲ್ಲಿ ಅವರು ಎಲ್ಲೂ ಕೂಡ ತಾವು ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರೂ ಇನಿದಹುದು, ಬೇವಿನ ಹಣ್ಣನ ಮೆಲ್ಲನೆ ಚುಂಬಿಸಿದರೆ ಇನಿದಹುದೇ, ಎಲ್ಲಾ ವಿದ್ಯವನ್ನು ಬಲ್ಲೆವೆಂಬರು ಅವರು ಸಲ್ಲದೇ ಹೋದರಯ್ಯ ಗುಹೇಶ್ವರ. ಅಲ್ಲಮ್ಮ ಪ್ರಭುಗಳು ಇಲ್ಲಿ ಬಹಳ ಸುಂದರವಾಗಿ ನಮ್ಗೆ ಈ ಮಾತನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಬೆಲ್ಲವನ್ನ ಇಟ್ಕೊಂಡು ನಾವು ಯಾವ ಕಡೆ ಚುಂಬಿಸಿದರೂ ಕೂಡ ಅದರಲ್ಲಿ ಸಿಹಿನೇ ಅನುಭವ ಆಗ್ತದೆ. ಸಿಹಿ ಅನ್ನುವಂಥದ್ದು ಬೆಲ್ಲದ ಪುತ್ತಳಿಯಿಂದ ಹನಿ ಹನಿಯಾಗಿ ಬೀಳ್ತಾ ಇರ್ತದೆ. ಯಾವ ಕಡೆಯಿಂದ ಬೆಲ್ಲವನ್ನ ನಾವು ಬಾಯಲ್ಲಿ ತಿನ್ಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನ ಚುಂಬಿಸಿದರೂ ಕೂಡ ಅದು ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ ಹೊರತು ಬೆಲ್ಲ ಎಂದು ನಮ್ಮ ಜೀವನದಲ್ಲಿ ನಮಗೆ ಸಪ್ಪೆಯ ಅನುಭವವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಲ್ಲದ ವಿಶೇಷತೆ, ಅದಕ್ಕೆ ಅನೇಕರು ಮಾತನಾಡುವಾಗ ಈ ರೀತಿ ಹೇಳ್ತಾರೆ, ಬೆಲ್ಲದ ರುಚಿ ಏನು ಅನ್ನೋದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ರುಚಿಯನ್ನ ಅನುಭವ ಮಾಡಿದ್ದವರಿಗೆ ಗೊತ್ತು. ಅಂದ್ರೆ ಬೆಲ್ಲ ಸಿಹಿ ಇದೆ ಅನ್ನೋದು ಎಲ್ರಿಗೂ ಗೊತ್ತು, ಆದ್ರೆ ಬೆಲ್ಲ ಹೇಗೆ ಸಿಹಿ ಇದೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಆ ಬೆಲ್ಲವನ್ನ ನಾವು ತಿಂದು ನೋಡಿದಾಗ ಬೆಲ್ಲ ತುಂಬಾ ಸಿಹಿಯಾಗಿದೆ ಅನ್ನೋದು ಎಲ್ರಿಗೂ ಅನುಭವ ಆಗ್ತದೆ. ಅದಕ್ಕೆ ಬೆಲ್ಲ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಬೆಲ್ಲ ಎಲ್ಲರಿಗೂ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಯಾಕೆಂದ್ರೆ ಬೆಲ್ಲದ ಗುಣ ಸಿಹಿ, ಮಧುರತೆಯ ಗುಣವನ್ನ ಬೆಲ್ಲ ಎಲ್ರಿಗೂ ಅನುಭವ ಮಾಡಿಸ್ತದೆ. ಹೇಗೆ ಬೆಲ್ಲವನ್ನ ಎಲ್ಲರೂ ಇಷ್ಟಪಡ್ತಾರೋ ಹಾಗೆ ಯಾವ ವ್ಯಕ್ತಿ ಬೆಲ್ಲದಂತೆ ಮಾತನ್ನ ಆಡ್ತಾನೆ, ಮಧುರವಾದ ಮಾತನ್ನ ಆಡ್ತಾನೆ, ಆ ವ್ಯಕ್ತಿ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾನೆ. ಹೇಗೆ ಬೆಲ್ಲದ ಪುತ್ತಳಿಯನ್ನ ಯಾವ ಕಡೆಯಿಂದ ಚುಂಬಿಸಿದರೂ ಕೂಡ ಅದರಿಂದ ನಮಗೆ ಸಿಹಿಯಾದ ಹನಿ ಹನಿ ಬೆಲ್ಲದ ರುಚಿಯ ಅನುಭವವೇ ಆಗ್ತದೆ. ಬೆಲ್ಲದ ಹನಿ ಸೋರ್ತಾ ಇರುವಂತಹ ಆ ಬೆಲ್ಲದ ಪುತ್ತಳಿಯಲ್ಲಿ ಎಲ್ಲಾ ಕಡೆಯಿಂದನೂ ಬೆಲ್ಲ ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಬೇವಿನ ಹಣ್ಣನ್ನ ನಾವು ಮೆಲ್ಲನೆ ಚುಂಬಿಸಿದರೂ ಕೂಡ ಬೇವಿನ ಹಣ್ಣಿನ ಗುಣ ಕಹಿ ಅನುಭವವನ್ನ ಮಾಡಿಸುವಂತಹ ಗುಣ. ಅದನ್ನ ಯಾವ ಕಡೆ ನಾವು ಟಚ್ ಮಾಡಿದ್ರು, ಯಾವ ಕಡೆ ಅದರ ರುಚಿಯನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಬೇವಿನ ಹಣ್ಣು ನಮ್ಮ ಜೀವನದಲ್ಲಿ ನಮಗೆ ಕಹಿಯ ಅನುಭವವನ್ನೇ ಮಾಡಿಸ್ತದೆ. ಏಕೆಂದ್ರೆ ಬೇವಿನ ಮರದ ವಿಶೇಷತೆ ಅಂದ್ರೆ ಕಹಿ, ಬೆಲ್ಲದ ವಿಶೇಷತೆ ಅಂದ್ರೆ ಸಿಹಿ. ಬೆಲ್ಲ ಮನುಷ್ಯನಿಗೆ ಸಿಹಿಯ ಅನುಭವವನ್ನ ಮಾಡಿಸಿದ್ರೆ ಬೇವು ಮನುಷ್ಯನಿಗೆ ಕಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ತಮ್ಮನ್ನ ತಾವು ಬಹಳಷ್ಟು ಶ್ರೇಷ್ಠರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಬೆಲ್ಲ ಮತ್ತು ಬೇವಿನ ಉದಾಹರಣೆಯನ್ನ ಕೊಡ್ತಾ ಯಾವ ವ್ಯಕ್ತಿ ಯೋಗ್ಯ ಅನ್ನುವಂತಹ ಮಾತನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾರು ನಾನು ಎಲ್ಲಾ ವಿದ್ಯೆಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲಾ ವೇದ ಶಾಸ್ತ್ರ ಉಪನಿಷತ್ತು ಎಲ್ಲವನ್ನೂ ಓದಿದ್ದೇನೆ, ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ, ನನ್ನಷ್ಟು ಜ್ಞಾನಿಗಳು ಯಾರು ಇಲ್ಲ, ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಈ ಜಗತ್ತಿನಲ್ಲಿ ನನ್ನಷ್ಟು ಯಾರು ಏನನ್ನೂ ತಿಳ್ಕೊಂಡಿಲ್ಲ ಅನ್ನುವಂತಹ ಅಭಿಮಾನದಲ್ಲಿ ಅನೇಕ ವಿದ್ಯಾವಂತರು ಅನೇಕ ಪಾಂಡಿತ್ಯವುಳ್ಳಂತಹ ಜ್ಞಾನಿಗಳು ಸದಾ ಕಾಲಕ್ಕೂ ನಿರಂತರ ಒಂದು ಅಹಂಕಾರದಲ್ಲೇ ಅವರು ಅನ್ಯರ ಮುಂದೆ ನಡ್ಕೊಳ್ತಾ ಇರ್ತಾರೆ. ಅಂದ್ರೆ ಅವರ ಜೀವನದಲ್ಲಿ ಆ ಅಭಿಮಾನ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ಅವರು ನೋಡಿದಾಗ ಸಾಮಾನ್ಯ ವ್ಯಕ್ತಿಗಳಲ್ಲಿ ಕೆಲವರು ಸ್ವಲ್ಪವೂ ಶಿಕ್ಷಣವನ್ನ ಕಲ್ತಿರೋದಿಲ್ಲ, ಅವಿದ್ಯಾವಂತರಿರ್ತಾರೆ. ಅಂತಹ ಅವಿದ್ಯಾವಂತರನ್ನ ನೋಡಿದಾಗ ಅವ್ರಿಗೆ ವಿಚಾರ ಬರ್ತದೆ, ನಾನು ಎಷ್ಟೊಂದು ವಿದ್ಯಾವಂತ, ನನ್ನ ಬಳಿ ಎಷ್ಟೊಂದು ಜ್ಞಾನ ಇದೆ, ಇವರು ಅವಿದ್ಯಾವಂತರು, ಇವರ ಜೀವನದಲ್ಲಿ ಇವರ ಬಳಿ ಸ್ವಲ್ಪವೂ ಜ್ಞಾನ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಡ್ತಾರೆ. ಇನ್ನು ಯಾರಾದ್ರೂ ಬಂದು ಜ್ಞಾನಿಯಾದಂತಹ ವ್ಯಕ್ತಿ ಅಥವಾ ವಿದ್ಯಾವಂತನಾದಂತಹ ವ್ಯಕ್ತಿಯ ಮಹಿಮೆಯನ್ನ ಮಾಡಿದಾಗ ಅವರು ಯೋಚನೆ ಮಾಡ್ತಾರೆ, ನನ್ನಲ್ಲಿ ಜಾಸ್ತಿ ವಿದ್ಯೆ ಇರೋ ಕಾರಣ, ನಾನು ಎಲ್ಲರಿಗಿಂತ ಜಾಸ್ತಿ ಜ್ಞಾನಿ ಆಗಿರೋ ಕಾರಣ ಜನ ನನಗೆ ಗೌರವವನ್ನ ತೋರಿಸ್ತಾರೆ, ಸಮಾಜದಲ್ಲಿರುವಂತವರು ನನಗೆ ಗೌರವವನ್ನ ತೋರಿಸ್ತಾರೆ ಅನ್ನುವಂತಹ ವಿಚಾರ ಕೂಡ ಅವನ ಮನಸ್ಸಿನಲ್ಲಿ ಬರ್ತದೆ. ಆ ರೀತಿ ವಿಚಾರ ಬಂದಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನೇ ಶ್ರೇಷ್ಠ. ಯಾಕೆಂದ್ರೆ ಜನ ಎಷ್ಟೆಷ್ಟು ನೀವು ಜ್ಞಾನಿಗಳು, ಎಷ್ಟು ನೀವು ಎಲ್ಲವನ್ನು ಬಲ್ಲವರು ಅಂತ ಅವರ ಮಹಿಮೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಒಳಗಡೆಯಿಂದ ಆ ವ್ಯಕ್ತಿಗೆ ಒಂದು ಅಭಿಮಾನ ಬರ್ತದೆ, ನನ್ನಷ್ಟು ಶ್ರೇಷ್ಠರು, ನನ್ನಷ್ಟು ಜ್ಞಾನಿಗಳು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ. ಈ ರೀತಿ ಅಭಿಮಾನಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಂತರ ಅಭಿಮಾನ ಉಳ್ಳಂತಹ ವ್ಯಕ್ತಿ ಕೆಳಗಡೆ ಬೀಳ್ತಾನೆ ಹೊರತವನೆಂದು ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಅಭಿಮಾನ ಇರುವಂತಹ ವ್ಯಕ್ತಿಗೆ ಎಲ್ಲೂ ಸ್ಥಾನ ಇಲ್ಲ, ಅವನು ಎಲ್ಲೂ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲವ ಪ್ರಭುಗಳು ಹೇಳ್ತಾರೆ. ಯಾವ ರೀತಿ ಅಂದ್ರೆ ಯಾವ ವ್ಯಕ್ತಿಯ ಜೀವನದಲ್ಲಿ ನಾನೇ ಜ್ಞಾನಿ ಅನ್ನುವಂತಹ ಅಭಿಮಾನ ಇರ್ತದೋ, ನಾನೇ ವಿದ್ಯಾವಂತ, ನನ್ನಷ್ಟು ಶ್ರೇಷ್ಠ ಯಾರೂ ಇಲ್ಲ ಅನ್ನುವಂತಹ ಅಭಿಮಾನ ಇರ್ತದೋ, ಆ ವ್ಯಕ್ತಿ ಯಾವ ಸ್ಥಾನಕ್ಕೆ ಹೋದರೂ ಕೂಡ ಎಲ್ಲಾ ಜನರ ಮಧ್ಯದಲ್ಲಿದ್ದಾಗ ಎಲ್ಲರ ಮುಂದೆ ತನ್ನಲ್ಲಿ ಇದೇ ಗುಣವನ್ನೇ ಪ್ರತ್ಯಕ್ಷ ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರ್ತಾನೆ. ನಾನು ಜ್ಞಾನಿ ಅಂದ್ರೆ ಎಲ್ಲರೂ ನನ್ನ ಮಹಿಮೆ ಮಾಡಬೇಕು ಅಂತ ಕ್ಷಣ ಕ್ಷಣವು ಜನರ ಮುಂದೆ ಸ್ವಯಂನ ಮಹಿಮೆಯನ್ನ ಮಾಡಿ ತೋರಿಸ್ತಾ ಇರ್ತಾನೆ. ಎಲ್ಲರ ಮುಂದೆನೂ ಹೇಳ್ಕೊಳ್ತಾ ಇರ್ತಾನೆ, ನಾನು ಇದನ್ನ ಕಲ್ತಿದ್ದೀನಿ, ಇದನ್ನ ಕಲ್ತಿದ್ದೀನಿ, ನನಗೆ ಇದ್ರ ಬಗ್ಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು ಅಂದ್ರೆ ಪ್ರತಿಯೊಂದು ವಿಚಾರ ನನಗೆ ಗೊತ್ತಿದೆ, ಪ್ರತಿಯೊಂದು ವಿಚಾರವನ್ನು ನಾನು ತಿಳ್ಕೊಂಡಿದ್ದೇನೆ ಅನ್ನುವಂತಹ ಮಾತನ್ನ ಆ ವ್ಯಕ್ತಿ ಎಲ್ಲರ ಮುಂದೆ ಬಾರಿ ಬಾರಿಗೂ ಹೇಳ್ಕೊಂಡು ಹೌದಾ ನಿಮಗೆ ಇದು ಗೊತ್ತಾ ಇದು ಗೊತ್ತಾ ಅಂತ ಜನ ಅವರು ಆಶ್ಚರ್ಯದಿಂದ ಕೇಳಬೇಕು. ಆಶ್ಚರ್ಯದಿಂದ ಕೇಳೋದಷ್ಟೇ ಅಲ್ಲ, ಇಷ್ಟೆಲ್ಲಾ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ಆ ವ್ಯಕ್ತಿಯ ಮಹಿಮೆಯನ್ನ ನಿರಂತರ ಮಾಡ್ತಾ ಇರಬೇಕು ಅಂತ ಹೇಳಿ ಆ ವ್ಯಕ್ತಿ ಸದಾ ಇಷ್ಟಪಡ್ತಾ ಇರ್ತಾನೆ. ಈ ರೀತಿ ಸದಾ ಅನ್ಯರು ನನ್ನ ಮಹಿಮೆಯನ್ನ ಮಾಡ್ಲಿ ಅಂತ ಇಷ್ಟಪಡುವಂತಹ ವ್ಯಕ್ತಿ ಜನರ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾರೇ ಅವನ ಎದುರುಗಡೆ ಬಂದ್ರು ನನ್ನ ಮಹಿಮೆ ಮಾಡ್ಲಿ, ನನ್ನ ಮಹಿಮೆ ಮಾಡ್ಲಿ ಅನ್ನೋ ಇಚ್ಛೆ ಅವನೊಳಗಡೆ ಇರೋ ಕಾರಣ ಕೆಲವು ದಿನ ಜನ ಅವನ ಹತ್ರ ಹೋಗ್ತಾರೆ. ಯಾಕೆಂದ್ರೆ ಅವನ್ ಬರೀ ತನ್ನನ್ನ ತಾನು ಮಹಿಮೆ ಮಾಡ್ಕೊಳ್ತಿರ್ತಾನೆ, ಬೇರೆಯವರ ನಿಂದನೆಯನ್ನ ಮಾಡ್ತಾ ಇರ್ತಾನೆ. ಕೊನೆಗೆ ಯಾವಾಗ ಜನರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಯಾರ ಮಹಿಮೆಯ ಮಾತನ್ನು ಕೇಳಲಿಕ್ಕೆ ಇಷ್ಟಪಡಲ್ಲ, ಬರೀ ತನ್ನ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾನೆ ಮತ್ತೆ ತನ್ನ ಮಹಿಮೆಯನ್ನ ಮಾಡ್ಕೊಳ್ಳುವಂತಹ ಸ್ವಾರ್ಥಿಯಾಗಿದ್ದಾನೆ ಅಂತ ಆಗ

0: ಇದ್ದಾಗ ನಮ್ಮ ಜೀವನದಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರರಾಗಿ ಬದುಕೋದನ್ನ ಕಲಿತೀವಿ. ಆಗ ನಾವು ಎಲ್ಲಿ ಹೋದ್ರೂ ಕೂಡ ಜನ ನಮಗೆ ಗೌರವ ಕೊಡ್ತಾರೆ. ನಾವು ಕೇವಲ ಅಭಿಮಾನದಲ್ಲಿ ಇದ್ರೆ ಯಾವ ಸ್ಥಾನಕ್ಕೆ ಹೋದ್ರೂ ನಮಗೆ ಗೌರವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಹೇಳ್ತಾ ಅವರು ಬಹಳ ಸುಂದರವಾಗಿ ಜ್ಞಾನಿ ವ್ಯಕ್ತಿಯನ್ನ ಅಭಿಮಾನಕ್ಕೊಳಗಾದಂತಹ ವಿದ್ಯಾವಂತನನ್ನ ಬೆಲ್ಲ ಮತ್ತು ಬೇವಿನ ಜೊತೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ನಾನು ಎಲ್ಲಾ ವಿದ್ಯೆಯನ್ನ ಕಲ್ತಿದ್ದೀನಿ, ನನ್ನಷ್ಟು ಜ್ಞಾನಿಗಳು ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರಿಗೆ ಎಲ್ಲೂ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಾನ ಸಿಗಬೇಕು ನಮಗೆ ಎಲ್ಲಾ ಕಡೆ ಅಂದ್ರೆ ಅಭಿಮಾನವನ್ನ ತ್ಯಾಗ ಮಾಡಿ ಮಧುರತೆಯ ಗುಣವನ್ನ ಧಾರಣೆ ಮಾಡ್ಕೊಳ್ಬೇಕು. ಬೆಲ್ಲದ ಸಮಾನ ನಮ್ಮ ಜೀವನದಲ್ಲಿ ಶ್ರೇಷ್ಠ ಗುಣ ಮಧುರತೆಯ ಗುಣ ಇದ್ರೆ ನಾವು ಎಲ್ಲರನ್ನೂ ಪ್ರೀತಿಸುವಂತಹ ಗುಣವನ್ನ ಕಲ್ತ್ರೆ ಎಲ್ಲರೂ ಗೌರವವನ್ನ ಕೊಡ್ತಾರೆ. ಜ್ಞಾನಿ ಅನ್ಕೊಂಡು ಬೇರೆಯವರನ್ನ ತಿರಸ್ಕಾರ ಮಾಡಿ ಕೇವಲ ಬೇವಿನ ಸಮಾನ ಬೇರೆಯವರಿಗೆ ದುಃಖವನ್ನ ಕೊಡ್ತಾ ನಾವೇನಾದ್ರೂ ಬೇರೆಯವರಿಗೆ ನೋವನ್ನ ನೀಡ್ಲಿಕ್ಕೆ ನಾವು ನಮ್ಮ ಜೀವನದಲ್ಲಿ ಕಾರಣ ಆಗ್ಬಿಟ್ರೆ ನಮಗೆ ಎಲ್ಲೂ ಕೂಡ ಸ್ಥಾನ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಂ ಶಾಂತಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.
2: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸೇವೆ ಅಪಾರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಸ್ಮಾರಕವನ್ನು ಉದ್ಘಾಟಿಸಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿದ ಪ್ರಧಾನಿ, ಯುವಜನತೆ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿದ್ದಾರೆ. ಭಾರತದ ಯುವಕರ ಸಾಮರ್ಥ್ಯದಿಂದ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿದ್ದು, ಭಾರತದ ಯುವಕರು ವಿಶ್ವದ ಪ್ರಗತಿಗೆ ದಿಕ್ಸೂಚಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮೈಸೂರಿನ ಕಣಕಣದಲ್ಲೂ ದೇಶದ ಸಂಸ್ಕೃತಿ ಹಾಗೂ ಪರಂಪರೆ, ದೇವಾಲಯಗಳು, ಅರಮನೆ, ದಸರಾ ಉತ್ಸವ ತುಂಬಿದೆ ಎಂದು ಪ್ರಧಾನಿ ಕೊಂಡಾಡಿದ್ದಾರೆ.
1: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಯುವಕರು ಯಾವ ರೀತಿ ಮುನ್ನಡೆಯಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದ್ದು, ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಪ್ರಧಾನಿ ವಿವೇಕ ಸ್ಮಾರಕ ಉದ್ಘಾಟಿಸಿ ರಾಮಕೃಷ್ಣ ಆಶ್ರಮದಲ್ಲಿ ಗಿಡವೊಂದನ್ನು ನೆಟ್ಟಿದ್ದಾರೆ. ಆಶ್ರಮದ ವತಿಯಿಂದ ಪ್ರಧಾನಿಗೆ ವಿಶೇಷ ಉಡುಗೊರೆ ನೀಡಲಾಗಿದ್ದು, ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತಿ ಖ್ಯಾತಿಗೊಳಿಸಿರುವ ಅರುಣ್ ಯೋಗಿರಾಜ್ ಕೆತ್ತಿದ ಸ್ವಾಮಿ ವಿವೇಕಾನಂದರ ಸುಂದರ ಏಕಶಿಲಾ ಮೂರ್ತಿಯನ್ನು ನೀಡಲಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಈ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವದಾರ, ಜನಿವಾರ, ಮಾಂಗಲ್ಯಸರ ಮುಂತಾದವುಗಳಿಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು ಒಎಂಆರ್ ಶೀಟ್ನಲ್ಲಿ ಖಾಲಿ ಬಿಡುವಂತಿಲ್ಲ. ಐದನೇ ಕಾಲಂ ಅನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅರ್ಧ ಅಂಕವನ್ನು ಕಡಿತಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರೀಕ್ಷೆ ಮುಗಿದ 30 ನಿಮಿಷಗಳೊಳಗೆ ಒಎಂಆರ್ ಶೀಟನ್ನು ಕೆಇಎ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರು ನೀರು ಬಿಡಬಾರದು ಎಂಬ ಹೋರಾಟ ಹಾಗೂ ಬಂದ್ ನಿರ್ಧಾರವನ್ನು ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಸಂಸತ್ನಲ್ಲಿಯೂ ಅಣೆಕಟ್ಟು ನಿರ್ಮಾಣಕ್ಕೆ ಹಸಿರು ನಿಶಾನೆ ದೊರೆತಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ತುಂಗಭದ್ರ ವಿಚಾರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 1036 ಪಿಡಿಒ ಹುದ್ದೆಗಳು ಖಾಲಿ ಇದ್ದು, ಕಲ್ಯಾಣ ಕರ್ನಾಟಕದ 80 ಅಧಿಕಾರಿಗಳಿಗೆ ಈಗಾಗಲೇ ಮುಂಬಡ್ತಿ ನೀಡಿ ನಿಯುಕ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಮಾರು 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ 2-3 ತಿಂಗಳೊಳಗೆ ನೇಮಕಾತಿ ಆದೇಶ ನೀಡಲಾಗುವುದು. ಈ ಮೂಲಕ ಶೇಕಡಾ 90% ಪಿಡಿಒ ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಪ್ರಗತಿಗೆ ಕ್ರೀಡೆ ಪೂರಕವಾಗಿರಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೆದ ಬ್ಯಾಡ್ಮಿಂಟನ್ 11 ವರ್ಷ ಮತ್ತು 13 ವರ್ಷದೊಳಗಿನವರ ವಿಭಾಗಗಳ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ವೇಳೆಗೆ ಭಾರತದ ಕ್ರೀಡೆಗಳು ಉತ್ತುಂಗದಲ್ಲಿ ಇರಬೇಕು, ಅದಕ್ಕಾಗಿ ಈಗಿನಿಂದಲೇ ಯುವ ಕ್ರೀಡಾಪಟುಗಳು ಸಜ್ಜಾಗಬೇಕು ಎಂದು ಕರೆ ನೀಡಿದ್ದಾರೆ. ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆಯಾಗುತ್ತಿದೆ. ಜಿಲ್ಲೆಯ ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಕುದುರೆಮುಖ, ಕಿಗ್ಗ, ಕೆರೆಕಟ್ಟೆ, ಕಳಸ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾದ ಕಾರಣ ತುಂಗಾ ಹಾಗೂ ಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಶೃಂಗೇರಿ ದೇವಾಲಯ ಸಮೀಪದ ತುಂಗಾ ನದಿ ತಟದಲ್ಲಿ ಇರುವ ಕಪ್ಪೆಶಂಕರಗುಡಿ ಮುಳುಗಡೆಯಾಗಿದೆ. ಭದ್ರಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜಾಂಬಳಿ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದ್ದು ಕಳಸ ಕಾರ್ಕಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ನದಿಗಳಿಗೆ ಇಳಿಯದಂತೆ, ಗುಡ್ಡ ಭೂಕುಸಿತ ಉಂಟಾಗುವ ಪ್ರದೇಶಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ಕರಾವಳಿ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಭಾರತದ ನಾಗರಿಕತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಜಗತ್ತಿನ ವಿವಿಧ ದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಎಂದು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಂಶು ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ದಿಶಾ ಭಾರತ್ ಸಂಸ್ಥೆ ಆಯೋಜಿಸಿದ್ದ ನಂದ ಭಾರತ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಭಾರತವು ತನ್ನ ಪರಂಪರೆ ಮತ್ತು ಮೌಲ್ಯಗಳನ್ನು ಆಧರಿಸಿಕೊಂಡು ಜಾಗತಿಕ ವೇದಿಕೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದು ತಿಳಿಸಿದ್ದಾರೆ.
5: Conclave is themed around Bharat as a civilizational power and how it contributed to the ancient world of wisdom, then how it faced the brunt of different types of rules from intruders, including the British rule, colonial rule, how it became India after 1947 when it became independent, how the policymakers of that time made some mistakes by not bringing the pearls of ancient culture of India stuck to the shadows, the reflections of the colonial India. Today's Indian government is trying its best to bring back the lost glory of Bharat.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕರು ಭಾರತದ ಭವಿಷ್ಯದ ದಿಶೆ, ಅದರ ಜಾಗತಿಕ ಪ್ರಭಾವ ಮತ್ತು ನಾಯಕತ್ವದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಬೆಂಗಳೂರು ಹಸಿರೂರು ಅಭಿಯಾನವನ್ನು ಜನಾಂದೋಲನವಾಗಿ ರೂಪಿಸಲು ಸಾರ್ವಜನಿಕರು ಹಾಗೂ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕರೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಆಗಸ್ಟ್ 15 ಹಮ್ಮಿಕೊಳ್ಳಲು ಯೋಜಿಸಿರುವ ಕಾರ್ಯಕ್ರಮದ ಪೂರ್ವ ಸಿದ್ದತೆಗಳ ಕುರಿತು ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಸಿ ನೆಡುವ ಸಂಬಂಧ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಈ ಮಾರಕ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಮತ್ತು ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
6: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಚಿಂತನಧಾರೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಭಗವಂತನ ಅನುಗ್ರಹಕ್ಕೆ 108 ವಿಧ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
7: ಚಿಂತನಧಾರೆ.

0: ಚಿಂತನ ಧಾರೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನ ಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಭಗವಂತನ ಅನುಗ್ರಹಕ್ಕೆ 108 ವಿಧ. ಆತ್ಮೀಯರೇ, ಭಗವಂತನ ಕೃಪಕಟಾಕ್ಷ ನಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಬಹುದು. ಒಬ್ಬ ವ್ಯಕ್ತಿಯ ಮೂಲಕವೋ ಅಥವಾ ಒಂದು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯಹಸ್ತ ಚಾಚುವಂತಹ ವ್ಯಕ್ತಿಗಳ ಮೂಲಕವೋ ಅಥವಾ ಯಾವುದಾದರೂ ಒಂದು ಸಣ್ಣ ಕಡ್ಡಿಯ ಮೂಲಕವೂ ಸಹ ನಮಗೆ ಭಗವಂತನ ಅನುಗ್ರಹ ಸಿಕ್ಕುತ್ತದೆ. ಆದರೆ ನಾವು ಅದನ್ನು ಪಡೆದುಕೊಳ್ಳುವುದರಲ್ಲಿ ಅದು ದೇವರ ಅನುಗ್ರಹ ಎಂಬುದನ್ನು ಗುರುತಿಸಿಕೊಳ್ಳುವುದಿರುವುದು ನಮ್ಮ ಮೂರ್ಖತನ ಎಂದರೆ ತಪ್ಪಾಗಲಾರದು. ಏಕೆಂದರೆ ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಭಗವಂತನ ಧ್ಯಾನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸ ಖಂಡಿತವಾಗಲು ಯಶಸ್ವಿದಾಯಕವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಆ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ನಿಷ್ಠತೆಯಿಂದ, ಆ ಕೆಲಸ ಬೇರೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ಮಾಡಿದಾಗ ಖಂಡಿತವಾಗಲು ಭಗವಂತನ ಅನುಗ್ರಹ ಆ ಒಂದು ಕೆಲಸಕ್ಕೆ, ನಾವು ಹೊಂದಿಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ಪೂರಕವಾದಂತಹ ನಿದರ್ಶನವೊಂದು ಇಲ್ಲಿದೆ. ಒಂದು ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಹಾಗೂ ಆತನ ಪತ್ನಿ ನೆಮ್ಮದಿಯಿಂದ ಸಂಸಾರವನ್ನು ಮಾಡಿಕೊಂಡಿದ್ದರು. ಬ್ರಾಹ್ಮಣನು ಶಿವನ ಪರಮ ಭಕ್ತನಾಗಿದ್ದನು. ಬ್ರಾಹ್ಮಣನು ಪ್ರತಿ ವರ್ಷ ವೈಶಾಖ ಮಾಸ ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ 1000 ಬಿಲ್ವಾರ್ಚನೆಯನ್ನು ಮಾಡುತ್ತಿದ್ದ. ಇದೇ ರೀತಿ ಪ್ರತಿ ವರ್ಷವೂ ತಪ್ಪದೆ ಅರ್ಚನೆ ನೆರವೇರಿಸುತ್ತಿದ್ದ. ಈ ರೀತಿ ಮಾಡುತ್ತಾ ಕೆಲ ವರ್ಷಗಳು ಕಳೆಯಿತು. ಅದೇ ರೀತಿ ಈ ವರ್ಷವೂ ವೈಶಾಖ ಮಾಸ ಬಂತು. ಭಕ್ತಿಯಿಂದ ಪ್ರತಿ ವರ್ಷದಂತೆ ಬಿಲ್ವಾರ್ಚನೆ ಪ್ರಾರಂಭಿಸಿದ ಬ್ರಾಹ್ಮಣನಿಗೆ ಶಿವನ ಕೃಪಕಟಾಕ್ಷ ದೊರೆಯುವ ಕಾಲ ಸಮೀಪ ಬಂದಿತು. ಆ ದಿನ ಪಾರ್ವತಿ ಪರಮೇಶ್ವರರು ಆಕಾಶ ಮಾರ್ಗದಲ್ಲಿ ಸಂಚರಿಸುವಾಗ ಬ್ರಾಹ್ಮಣನು ಪೂಜೆ ಮಾಡುತ್ತಿರುವುದನ್ನು ನೋಡಿದರು. ಆಗ ಪಾರ್ವತಿಯು ಶಿವನಲ್ಲಿ, ಸ್ವಾಮಿ, ಎಷ್ಟು ಭಕ್ತಿಯಿಂದ ಆ ಬ್ರಾಹ್ಮಣರು ಪೂಜೆಯನ್ನು ಮಾಡುತ್ತಿದ್ದಾರೆ, ಅವರಿಗೆ ಇಂದು ನೀವು ಅನುಗ್ರಹಿಸಲೇಬೇಕು, ಇದು ನನ್ನ ಅಪೇಕ್ಷೆ ಎಂಬುದಾಗಿ ಹೇಳಿದಳು ಪಾರ್ವತಿ. ಬ್ರಾಹ್ಮಣನು ಶಿವನ ಧ್ಯಾನದಲ್ಲಿಯೇ ಮೈಮರೆತು ಬಿಲ್ವಾರ್ಚನೆಯನ್ನು ಮಾಡುತ್ತಿದ್ದನು. ಪಾರ್ವತಿ ಪರಮೇಶ್ವರರು ಬ್ರಾಹ್ಮಣನ ಕಣ್ಣಿಗೆ ಕಾಣದಂತೆ ಹತ್ತಿರದಲ್ಲಿಯೇ ಅದೃಶ್ಯರಾಗಿ ನಿಂತಿದ್ದರು. ಅದೇ ಸಮಯಕ್ಕೆ ಅದೇ ಊರಿನವನಾದಂತಹ ಬಡ್ಡಿ ಸಿದ್ದಪ್ಪನು ಆ ಮಾರ್ಗದಲ್ಲೇ ಬರುತ್ತಿದ್ದನು. ಶಿವನು ಈಗ ತನ್ನ ಲೀಲೆಯನ್ನು ತೋರಿಸತೊಡಗಿದನು. ಅದೃಶ್ಯರಾಗಿ ನಿಂತಿದ್ದ ಪಾರ್ವತಿ ಪರಮೇಶ್ವರರು ಬಡ್ಡಿ ಸಿದ್ದಪ್ಪನ ಕಣ್ಣಿಗೆ ಗೋಚರಿಸಿದರು. ಕೂಡಲೇ ಬಡ್ಡಿ ಸಿದ್ದಪ್ಪನು ಪಾರ್ವತಿ ಪರಮೇಶ್ವರರಿಗೆ ಭಕ್ತಿಯಿಂದ ಕೈಮುಗಿದು, ಪರಮೇಶ್ವರ, ನೀನು ನನಗೆ ಅನುಗ್ರಹಿಸಬೇಕು. ಊರಿನಲ್ಲಿರುವ ಎಲ್ಲರ ಜಾಗವು ನನ್ನ ಸ್ವಂತದ್ದಾಗಬೇಕು. ಹೆಚ್ಚು ಹೆಚ್ಚು ಸಂಪತ್ತು ನನಗೆ ಸಿಗಬೇಕು ಎಂದು ಬೇಡಿಕೊಂಡ. ಈಶ್ವರನಿಗೆ ಬಡ್ಡಿ ಸಿದ್ದಪ್ಪನ ದುರಾಸೆ ತಿಳಿಯಿತು. ಪಾರ್ವತಿಗೆ ಹೇಳಿದನು, ನೀನು ಹೇಳಿದಂತೆ ಈ ಬ್ರಾಹ್ಮಣನು ನನ್ನ ಪರಮ ಭಕ್ತ. ಇಂದು ನಾನು ಇವನಿಗೆ ಅನುಗ್ರಹಿಸುತ್ತೇನೆ. ಇಂದಿನಿಂದ ಈ ಬ್ರಾಹ್ಮಣನಿಗೆ ಯಾರಾದರೂ ಒಂದು ವಸ್ತುವನ್ನು ಕೊಟ್ಟರೆ ಅದಕ್ಕೆ ಬದಲಾಗಿ ಅವರಿಗೆ 10 ವಸ್ತುಗಳು ದೊರೆಯುತ್ತವೆ. ಅದು ಹೇಗೆಂದರೆ, ಬ್ರಾಹ್ಮಣನಿಗೆ ಯಾರಾದರೂ ಒಂದು ತಾಮ್ರದ ನಾಣ್ಯವನ್ನು ಕೊಟ್ಟರೆ ಕೊಟ್ಟವರಿಗೆ 10 ತಾಮ್ರದ ನಾಣ್ಯಗಳು ದೊರಕುತ್ತವೆ ಎಂಬುದಾಗಿ ಹೇಳಿದರು. ಶಿವನು ಪಾರ್ವತಿಗೆ ಈ ಮಾತನ್ನು ಹೇಳುತ್ತಿರುವುದನ್ನು ಬಡ್ಡಿ ಸಿದ್ದಪ್ಪನ ಕಿವಿಗೂ ಕೂಡ ಬಿದ್ದಿತು. ಆಗ ಅವನ ಆಸೆ ಹೆಚ್ಚಾಯಿತು. ಆನಂದದಿಂದ ಒಂದೇ ಉಸಿರಿಗೆ ಮನೆಗೆ ಓಡಿದನು. ಗ್ರಾಮದವರನ್ನೆಲ್ಲ ಸೇರಿಸಿ ಆ ಬ್ರಾಹ್ಮಣರನ್ನು ಕರೆಸಿ ಗ್ರಾಮಸ್ಥರ ಸಮ್ಮುಖದಲ್ಲಿ 100 ಎಕರೆ ಭೂಮಿಯನ್ನು ಮತ್ತು ಒಂದು ದೊಡ್ಡ ಮನೆಯನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟನು. ಗ್ರಾಮಸ್ಥರೆಲ್ಲ ಬಡ್ಡಿ ಸಿದ್ದಪ್ಪನ ಧಾರಾಳತ್ವವನ್ನು ಕಂಡು ಅಚ್ಚರಿಪಟ್ಟು ಹಾಡಿ ಹೊಗಳಿದರು. ಆಗ ಪಾರ್ವತಿ ಖಿನ್ನಳಾಗಿ, ನಾವು ಭಕ್ತರಿಗೆ ವರ ಕೊಡಬೇಕಿತ್ತು, ಆದರೆ ಇದೇನು ಮಾಡಿದಿರಿ? ಬಡ್ಡಿ ಸಿದ್ದಪ್ಪ ಬ್ರಾಹ್ಮಣನಿಗೆ ದಾನ ಕೊಟ್ಟು ದೊಡ್ಡ ಮನಸ್ಸಿನೆನಿಸಿಕೊಂಡ ಆಗಾಯಿತಷ್ಟೇ ಎಂದಳು. ಆಗ ಶಿವನು, ಪಾರ್ವತಿ ದೇವಿ, ಕೊಡಲು ನನ್ನ ಬಳಿ ಏನಿದೆ? ನನ್ನ ಭಕ್ತರಿಗೆ ಕೊಡಬೇಕೆಂದರೆ ನಾನು ಇದೇ ರೀತಿಯಲ್ಲಿ ಕೊಡುವುದು. ಯಾವುದು ಯಾರ ಬಳಿ ಸೇರಬೇಕೋ ಅದನ್ನು ಅವರಿಗೆ ಸೇರಿಸುತ್ತೇನೆ. ಇದೇ ನಾನು ಕೊಡುವ ಅನುಗ್ರಹ ಎಂದು ನಸುನಕ್ಕನು ಶಿವ. ಆತ್ಮೀಯರೇ, ಭಗವಂತನ ಕೃಪಕಟಾಕ್ಷದ ರೀತಿಯೇ ಹಾಗೆ. ಯಾರಿಂದ, ಯಾವಾಗ, ಹೇಗೆ ನಮಗೆ ಒಳಿತು ಮಾಡಬೇಕು ಎಂದು ಪರಮಾತ್ಮನೇ ನಿರ್ಧರಿಸುತ್ತಾನೆ. ಅವನಲ್ಲಿ ಭಕ್ತಿ ಶ್ರದ್ಧೆಯಿಂದ ಮನಸ್ಪೂರ್ವಕ ಭಕ್ತಿ ಇಟ್ಟು ಪ್ರಾರ್ಥಿಸುವುದಷ್ಟೇ ನಮ್ಮ ಕೆಲಸವಾಗಬೇಕು. ಯಾರನ್ನು ಎಲ್ಲಿ ಹೇಗೆ ತಿದ್ದಬೇಕು ಎನ್ನುವ ಸೂಕ್ಷ್ಮ ಪ್ರಜ್ಞೆ ಕೂಡ ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ನಾವು ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ನಾವು ಏನು ಕೆಲಸವನ್ನು ಮಾಡ್ತಿದ್ದೇವೋ ಆ ಕೆಲಸದ ಪರಿಣಾಮವನ್ನು ಭಗವಂತನಿಗೆ ಬಿಡಬೇಕೇ ಹೊರತು ಆ ಪರಿಣಾಮವನ್ನು ನಾವು ನಿರೀಕ್ಷೆ ಮಾಡುವುದು ತಪ್ಪು. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಭಕ್ತಿಯಿಂದ, ಉತ್ತಮ ಜ್ಞಾನವನ್ನು ಇಟ್ಟುಕೊಂಡು, ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಆ ಕೆಲಸದಿಂದ ಖಂಡಿತವಾಗಲು ಭಗವಂತನ ಸಾಕ್ಷಾತ್ಕಾರ ಅಥವಾ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ಚಿಂತನಧಾರೆ.

0: ಚಿಂತನ ಧಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಚಿಂತನ ಧಾರೆ ಕಾರ್ಯಕ್ರಮದಲ್ಲಿ ಭಗವಂತನ ಅನುಗ್ರಹಕ್ಕೆ 108 ವಿಧ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಡೆದ ನೇರ ಸಂದರ್ಶನ ಫೋರಿನ್ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜುರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು. ಪ್ರಿಯ ಕೇಳುಗರೆ, ಇದುವರೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಡೆದ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ
1: ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೇವಾ ಸೌಲಭ್ಯಗಳ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜ್ರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಮಹಿಳೆಯರ ಸಬಲೀಕರಣ, ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿ, ಕುಟುಂಬ ಮತ್ತು ಸಮುದಾಯದ ಕಲ್ಯಾಣ ಹಾಗೂ ಸ್ಥಳೀಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಎದುರಿಸುತ್ತಿರುವ ಸವಾಲುಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
1: ಬಹಳ ಸಂತೋಷ ಆಯಿತು ಸರ್ ತಾವು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ನಮ್ಮ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ ತಮ್ಮ ಇಲಾಖೆಯ ಪಾತ್ರ ಬಹಳ ಮಹತ್ವವಾದದ್ದು. ಆ ನಿಟ್ಟಿನಲ್ಲಿ ತಾವು ಮತ್ತು ತಮ್ಮ ತಂಡ ಕಾರ್ಯೋನ್ಮುಖರಾಗಿದ್ದೀರಿ, ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಅದರ ಜೊತೆ ಈ ದಿನ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಬಂದು ಸಾರ್ವಜನಿಕರಿಗೆ, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಒಂದಷ್ಟು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಥವಾ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಮುಂದಾಗಿದ್ದೀರಿ ಸರ್. ಹಾಗಾಗಿ ಮತ್ತೆ ತಮಗೆ ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್.
2: ಮತ್ತೊಮ್ಮೆ ನಮಸ್ಕಾರ.
1: ಸರ್, ಮೊದಲಿಗೆ ಈ ಮಹಿಳೆಯರ ಅಭಿವೃದ್ಧಿಗೆ ಇರುವಂತಹ ಕೆಲವು ಸೇವಾ ಸೌಲಭ್ಯಗಳ ಕುರಿತು ಹಂಚಿಕೊಳ್ಬಹುದು.
2: ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ರಾಜ್ಯದಲ್ಲೇ ಒಂದು ಪ್ರಮುಖವಾದ ಇಲಾಖೆ, 3ನೇ ಬಿಗ್ಗೆಸ್ಟ್ ಅತಿ ದೊಡ್ಡ ಇಲಾಖೆ.
1: ಹೌದು.
2: ಯಾಕೆ ಇತ್ತೀಚಿನ ಸಮಾಜದಲ್ಲಿ ಮಹಿಳೆಯರು ಮಕ್ಕಳು ಸುಮಾರು 55% ಇದ್ದಾರೆ. ಏನು ಒಂದು ಸಮುದಾಯ ಅಂತಿದೆ, ಮಕ್ಕಳುಗಳಲ್ಲಿ ತಗಂದ್ರೆ 45% ಮೇಲಿರ್ತಾರೆ, ಮಹಿಳೆಯರು ತಗಂದ್ರೆ 55% ಅವರೇ ಇರ್ತಾರೆ. ಲಿಂಗಾನುಪಾತದಲ್ಲೂ ಸಹ ಮಹಿಳೆಯರೇ ಜಾಸ್ತಿ ಕಾಣ್ತಾ ಇದ್ದೀವಿ ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಬೇಕಾದ್ರೆ ಆಮೇಲೆ ನಾನು ಹೇಳ್ತೀನಿ. ಅದೇ ಒಂದು ಪ್ರಮುಖವಾದ ಇಲಾಖೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಹೇಳಬೇಕು ಅಂತಂದರೆ 3 ವಿಂಗಮ್ನ ಮಾಡ್ಬೋದು ನಾವು. ಒಂದು 18 ವರ್ಷದ ಇರೋಂಥ ವಯಸ್ಸಿನ ಮಕ್ಕಳಿರ್ಬೋದು, ಬಾಲಕಿಯರಿರ್ಬೋದು, ಬಾಲಕರಿರ್ಬೋದು, ಅವ್ರಿಗೆ ಆದ ವಿವಿಧ ಯೋಜನೆಗಳಿದ್ದಾವೆ. ಅದಾದ ನಂತರ 18 ವರ್ಷದ ಆದ ನಂತರ ಮಹಿಳೆಯರಿಗೆ ಸಪರೇಟ್ ಕೆಲವು ವಿವಿಧ ಯೋಜನೆಗಳಿದ್ದಾರೆ. ಮತ್ತು ಅವರ ಸಂಕಷ್ಟದಲ್ಲಿದ್ದರೆ ಯಾವ ರೀತಿ ನಮ್ಮ ಇಲಾಖೆ ಇರ್ಬೋದು, ಒಂದು ಜಿಲ್ಲಾ ಆಡಳಿತ ಇರ್ಬೋದು, ಮತ್ತು ಜಿಲ್ಲಾ ಪಂಚಾಯತಿಯಿಂದ ಯಾವ ರೀತಿ ಕಾರ್ಯಕ್ರಮ, ಪೊಲೀಸ್ ಇಲಾಖೆ ಇರ್ಬೋದು ಮಾಡ್ಬೋದು, ನಾವು ಕೋಆರ್ಡಿನೇಷನ್ ಮಾಡಿ ಮಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದೇ ಇಲಾಖೆ ಮಾಡಲ್ಲ, ಇವ್ರು ಜಿಲ್ಲಾ ಆಡಳಿತನೂ ಇರಬೇಕು, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತಿನೂ ಇರಬೇಕು. ಕೆಲವು ಸ್ಕೀಮ್ಗಳು 35 ಇಲಾಖೆಗಳು ಅವರಲ್ಲಿ ಬರ್ತವೆ. 42 ಇಲಾಖೆ ಜಿಲ್ಲಾ ಆಡಳಿತ ಅಂದರೆ DCO ಅಂಡರ್ಲಿ ಬರ್ತವೆ. ಆಮೇಲೆ ಪೊಲೀಸ್ ಇಲಾಖೆ ಅಂತೂ ರಕ್ಷಣೆ ಕೊಡೋದಕ್ಕೆ ಯಾವುದೇ ಇದಾಗಿದ್ರೂ ಬೇಕು, ಪ್ರಮುಖವಾಗಿ ಬೇಕು, ಅವ್ರ ಜೊತೆ ಕೆಲಸ ನಿರ್ವಹಿಸಿದೆ. 18 ವರ್ಷದ ಮೇಲೆ ಇದಾಯಿತು. ಇನ್ನು ಮತ್ತೆ ಅದೇ ವಿಂಗಲ್ಲಿ ನಮಗೆ ಅಂಗವಿಕಲ ಕಲ್ಯಾಣ ಇಲಾಖೆ ಅಂತಿದೆ. ಅದೇ ಇದರಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ. 18 ವರ್ಷದಲ್ಲಿ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಮತ್ತೆ ಪೋಕ್ಸೋ ಲೈಂಗಿಕ ದೌರ್ಜನ್ಯಗಳು ಈಗ ಮಕ್ಕಳು ಮೇಲೂ ಜಾಸ್ತಿ ಆಗ್ತಾ ಇದ್ದಾವೆ, ಅದೇ ರೀತಿ ಮಹಿಳೆಯರ ಮೇಲೂ ಆಗ್ತಾ ಇದೆ. ನಾವು ಮಕ್ಕಳ ಮೇಲೆ ಅಂದರೆ ಬರೀ ಶ್ರೀ ಬಾಲಕಿಯರ ಮೇಲೆ ಅಂತಲ್ಲ, ಬಾಲಕರ ಮೇಲೂ ಆಗ್ತಾ ಇದೆ.
1: ಹೌದು.
2: ಈ ರೀತಿ ಸಮಗ್ರವಾಗಿ ನಾವು ಒಂದು ಏನೇನು ಸಮಸ್ಯೆ ಇದೆ ರಿಹಾಬಿಲಿಟೇಷನ್ ಮಾಡೋಂಥದ್ದು, ಎಬೋವ್ 18 ಇಯರ್ಸ್, ಬಿಲೋ 18 ಇಯರ್ಸ್, ಅದಾದ ನಂತರ ಅವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ್ರದ್ದು ಕೋಆರ್ಡಿನೇಷನ್ ಯಾವ ಇಲಾಖೆನೇ ತಗೊಬೇಕು. ಈಗ ಒಂದು ಒಂದು ಯಾರೋ ಒಬ್ರು ಬೆಸ್ತರು ಅಂತ ಒಂದು ಸಮುದಾಯ ಇದೆ ಕೆಳಮಟ್ಟದಲ್ಲಿ, ಅವ್ರಿಗೆ ಆ ಮಹಿಳೆ ಮೀನು ಹಿಡಿತಾ ಇರ್ತಾಳೆ ಇಲ್ಲೇ ಕೆರೆಸ್ ದಡದಲ್ಲಿ, ಬಟ್ ಅವಳಿಗೆ ಬೇಕಾದ ಸಲಕರಣೆಗಳು ಇರಲ್ಲ, ಉಪಕರಣಗಳು ಯಾವುದು, ಅವಳಿಗೆ ಬಲೆಗಳು ಬೇಕಾಗ್ತದೆ, ಅವಳಿಗೆ ದೋಣಿ ಹೋಗೋದಕ್ಕೆ ಬೋಟ್ ಬೇಕಾಗ್ತದೆ, ಅದನ್ನ ಮೀನು ಇಲಾಖೆಯಿಂದ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದು. ಇದು ಒಂದು ಉದಾಹರಣೆ ಹೇಳ್ತಾರೆ. ಕೃಷಿ ಇಲಾಖೆಲೇ ಬೇರೆ ಇದೆ, ಕೃಷಿ ಇಲಾಖೆ ಬೀಜಗಳು ಬೇಕಾಗ್ತವೆ ರೈತರಿಗೆ, ಮಹಿಳೆ ರೈತರಿಗೆ, ಅದಕ್ಕೆ ನಮಗೆ ಕೋಆರ್ಡಿನೇಷನ್ ಮಾಡ್ತೀವಿ. ಹೀಗೆ ವಿವಿಧ ಇಲಾಖೆಗಳಲ್ಲಿ ಸಂಬಂಧದಲ್ಲಿ ನಮ್ಮ ಇಲಾಖೆಲಿ ಕೆಲಸ ಮಾಡ್ತೀವಿ. ಮತ್ತೆ ರಿಹಾಬಿಲಿಟೇಷನ್ ಏನು ಕೊಡಬೇಕು ಅನ್ನೋದಕ್ಕೂ ಸಹ ಅವ್ರಿಗೆ ಯಾರನ್ನ ಅಪ್ರೋಚ್ ಮಾಡಬೇಕು, ಲೈಂಗಿಕ ದೌರ್ಜನ್ಯ ಆದರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆದರೆ ಯಾರನ್ನ ಇದು ಮಾಡಬೇಕು, ಮತ್ತೆ ಅವರಿಗೆ ಪುನರ್ವಸತಿ ಯಾವ ರೀತಿ ಕಲಿಸ್ಕೊಡ್ಬೇಕು, ಈ ರೀತಿ ಕೆಲಸನ ನಮ್ಮ ಇಲಾಖೆಯಲ್ಲಿ ಮಾಡ್ತಾ
1: ಇದೆ ಸರ್. ಅಂದ್ರೆ ತಾವು ಹೇಳುವಂಗೆ ಪ್ರಮುಖವಾಗಿ ಮೂರು ವಿಭಾಗಗಳಾಗಿ ನಾವು ನೋಡೋದಾದ್ರೆ, ಒಂದು ಬಿಲೋ 18 ಇರೋದನ್ನ ಮಕ್ಕಳು, ಅದರಲ್ಲಿ ಮೇಲಿರಲಿ ಫೀಮೇಲ್ ಇರಲಿ, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಇಬ್ಬರಿಗೂ ಒಂದು ಸಮಾನವಾದ ಒಂದು ಸೇವೆಯನ್ನು ಕಲ್ಪಿಸ್ತೀರಿ. ಸೊ 18 ವರ್ಷದ ನಂತರ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ತಾವು ಕೊಡ್ತಾ ಇದ್ದೀರಿ. ಅಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಯೋಜನೆಗಳಿದೆ, ಅಥವಾ ಅವರ ಅಭಿವೃದ್ಧಿಗಿರ್ಬೋದು, ಅವರ ಸಾಂತ್ವನಕ್ಕಿರ್ಬೋದು, ವಿವಿಧ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತೀರಿ. ಅದಲ್ಲದೆ ಮೂರನೇದು ದಿವ್ಯಾಂಗರು ಅಥವಾ ವಿಶೇಷಚೇತನರು, ಜೊತೆಗೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಹಲವು ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ. ಸೊ ಹಿರಿಯ ನಾಗರಿಕರು ಅಂತ ಬಂದಾಗಲೂ ಕೂಡ ಅಲ್ಲಿ ಪುರುಷರು ಸ್ತ್ರೀಯರು ಇಬ್ಬರಿಗೂ ಕೂಡ ಅವಕಾಶಗಳು ಇರುತ್ತೆ. ಎಸ್ ಸರ್, ಅದೆಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ಇದೆ, ತಗೊಂಡ್ಬಿಡ್ತೀನಿ. ನಮಸ್ತೆ.
3: ನಮಸ್ಕಾರ ಸರ್, ನಾನು ಪ್ರಕಾಶ್ ಮೈಸೂರಿಂದ.
1: ಪ್ರಕಾಶ್ ಅವರು ಮಾತನಾಡಿ, ತಮ್ಮ ಪ್ರಶ್ನೆ ಕೇಳಿ.
3: ನಮಸ್ತೆ ಅಧಿಕಾರಿಗಳಿಗೆ.
2: ನಮಸ್ಕಾರ ಸರ್ ಪ್ರಕಾಶ್ ಅವರೇ.
3: ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಮಾಡ್ತಾರಲ್ಲ ಸರ್ ನಿಮ್ಮ ಇಲಾಖೆಯಿಂದ.
2: ಹೌದು ಹೌದು.
3: ಅದನ್ನ ಮಾಡಿಸ್ಬೇಕಾದ್ರೆ ಎಲ್ಲಿ ಬರ್ಬೇಕು ಸರ್?
2: ಈಗ ನಮ್ಮಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಅಂತಾನೆ ಇದೆ. ಅದು ಅದೇ ಆಕ್ಚುಲಿ ಸೀನಿಯರ್ ಸಿಟಿಜನ್ 1090 ಅಂತ.
3: 1090
2: ಅಂತ ಬೇಕಾದ್ರೆ ಹೇಳ್ಬೋದು. ಅದು
1: 1090 ಅಥವಾ 1090 ಎರಡೂ ಹೇಳ್ಬೋದು, ಅಥವಾ 1090 ನಿಮ್ಗೆ ಯಾವ ಸುಲಭ ಆಗುತ್ತೆ ಅದು ನೆನ್ಪು ಇಟ್ಕೊಳ್ಳಿ. ನೆನ್ಪು
2: ಅದು ನಮ್ಮ ಅಗ್ರಹಾರದಲ್ಲಿ ಅಗ್ರಹಾರದಲ್ಲಿ JSS ಹಾಸ್ಪಿಟಲ್ ಗೊತ್ತಿದೆ ಅಂತ ನಾ ಭಾವಿಸ್ತೀನಿ ತಮ್ಗೆ. ಅಲ್ಲಿ ಹೋದ ತಕ್ಷಣ ರಿಸೆಪ್ಷನ್ ಲೆಫ್ಟ್ ಸೈಡ್ ಹಿರಿಯ ನಾಗರಿಕರ ಸೇವಾ ಕೇಂದ್ರ ಅಂತ ಇದೆ. ಹೌದು, ಪೂರ್ಣಯ್ಯನಛತ್ರ ಪಕ್ಕದಲ್ಲೇ. ಅಲ್ಲಿ ನಮ್ಮ ಇಲಾಖೆಯಿಂದ ಮತ್ತೆ JSS ಸಂಸ್ಥೆಯವರು, ಅಂದ್ರೆ ಆ ಸಂಸ್ಥೆಗೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಔಟ್ಸೋರ್ಸ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಅಲ್ಲಿ ನೇರವಾಗಿ ಇದು ಮಾಡಿದ್ರೆ ನಿಮ್ದು ಏನೇ ಸಮಸ್ಯೆ ಇದ್ರು ಅವ್ರಿಗೆ ಹೇಳ್ತು ಅಂದ್ರೆ ಅವರೇ ಬಂದು ನಿಮ್ಮ ಮನೆ ವಿಸಿಟ್ ಮಾಡಿ, ಇಲ್ಲ ಫೋನಾರ ಮಾಡಿ, ಇಲ್ಲ ಸಾಧ್ಯವಾದ ನಿಮ್ಗೆ ಅಲ್ಲಿ ಹೋಗ್ಬೋದು. ನಾವು ವೈಯಕ್ತಿಕ ಹೋಗ್ಬೇಕಾದ್ರೆ ಭೇಟಿ ಮಾಡ್ಬೋದು.
3: JSS
2: ನಿಮ್ಗೆ ಏನ್ ಸಮಸ್ಯೆ ಇದೆ? ನಿಮ್ಗೆ ಏನ್
3: ಮಾಡಿಸ್ಬೇಕು?
2: ಕಾರ್ಡ್ ಬೇಕು. ಆಯ್ತು, ನೀವೇನಿಲ್ಲ, ನಿಮ್ಗೆ UDID ಕಾರ್ಡ್ ಮಾಡಿಸಿರ್ತಾರೆ, ಅದು ಕೊಟ್ಟಿಲ್ಲ ಅಂತಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಗೆ ಎಲೆಕ್ಷನ್ ಕಾರ್ಡ್ ಇದೆ, ಅದನ್ನೆಲ್ಲ ತಗೊಂಡಿದ್ದೇನೆ. ಡೇಟ್ ಆಫ್ ಬರ್ತ್ಗೆ ಸಮ ಪ್ರಮುಖವಾದ, ನೀವು ಏನಾರ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ರೆ ಆಧಾರ ಇರ್ತದೆ, ಪೆನ್ಷನ್ದು, ಇಲ್ಲ ಅಂದ್ರೆ ನಿಮ್ದು ಎಜುಕೇಷನ್ ಇರ್ತದೆ, ಅದನ್ನ ಅಲ್ಲಿ ತಗೊಂಡ್ ಕೊಟ್ರೆ ಆಯ್ತು. ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಲ್ಲ. ಆಧಾರ್ ಕಾರ್ಡ್ ಏನಂದ್ರೆ ನಿಮ್ಮ ಐಡೆಂಟಿಫಿಕೇಶನ್ಗೆ, ನಿಮ್ಮ ರೆಸಿಡೆನ್ಸಿಯಲ್ ಇದು ಮಾಡ್ತೀವಿ. ಏಜ್ ಕೆಲವು ಸರಿ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರಲ್ಲ,
3: ಡ್ರೈವಿಂಗ್ ಲೈಸೆನ್ಸ್
2: ಆಗ್ತದೆ ಬೇಕಾರೆ. ಆಯ್ತು ಕೊಡಿ, ಅದನ್ನು ಕೊಡಿ, ಅಲ್ಲಾರ ಹೋಗಿ, ಇಲ್ಲ ಅಂದ್ರೆ ತಿಲಕ್ ನಗರದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಅಂತ ಆಫೀಸ್ ಇದೆ, ಅಂದ್ರೆ ನಮ್ಮ ಡೆಫೆಂಡೆಂಟ್ ಸ್ಕೂಲ್ ಅಂದ್ರೆ ಶ್ರವಣ ದೃಷ್ಟಿದೋಷ ಮಕ್ಕಳ ಶಾಲೆ ಅಂತಿದೆ, ಅಲ್ಲಾರ ಮೀಟ್ ಆಗಿ ನೇರವಾಗಿ. ಇಲಾಖೆ ಇದೆ ಎರಡ್ ಕಡೆ ಎಲ್ಲಾರು
1: ಆಗ್ಬೋದಾ? ಧನ್ಯವಾದ, ಧನ್ಯವಾದ,
2: ಧನ್ಯವಾದ.
1: ಎಸ್ ಸರ್, ಈ ಪ್ರಕಾಶ್ ಅವರು ಕೇಳಿದ ಪ್ರಶ್ನೆಗೆ ತಾವು ಹೇಳಿದ್ರಿ, ಒಂದು JSS ಆಸ್ಪತ್ರೆಯಲ್ಲಿ ತಮ್ಮ ಕೊಲಾಬ್ರೇಷನ್ನಲ್ಲಿ ಒಟ್ಟಿಗೆ ಅಲ್ಲಿ ಒಂದು PPP ಮಾಡೆಲಲ್ಲಿ ಒಂದು ಸೆಂಟರ್ ಇದೆ, ಅಲ್ಲಿ ಹೋಗಿ ನೇರವಾಗಿ ಅವರನ್ನು ಸಂಪರ್ಕಿಸ್ಬೋದು, ಅವರ ಅಹವಾಲುಗಳನ್ನು
2: ಹೇಳ್ಬೋದು.
1: ಎರಡನೇದು ತಾವು ಹೇಳಿದರೆ 1090ಗೂ ಕೂಡ ಕರೆ ಮಾಡಿ ಕೇಳ್ಬೋದು ಅಂತ. ಇದು ಹೇಗೆ ಸಹಾಯ ಮಾಡುತ್ತೆ ಈ ಥರ ಸೀನಿಯರ್ ಸಿಟಿಜನ್ಸ್ಗೆ ಒಂದು ಈ ಥರದೊಂದು ಕಾರ್ಡ್ ಮಾಡಬೇಕು ಅಂತ, ಅವ್ರು ಹೇಗೆ ಗೈಡ್ ಮಾಡುತ್ತೆ ಅದು?
2: ಈಗ ಮೇಜರಾಗಿ ಅವ್ರು ಕಾರ್ಡ್ ಕೇಳೋದೇನಕ್ಕೆ ಅಂದರೆ ಒಂದು ವಿನಾಯಿತಿ, ಇದರಲ್ಲಿ ಟ್ರೈನ್ ಇರ್ಬೋದು ಬಸ್ಸಲ್ಲಿರ್ಬೋದು, ಅವ್ರಿಗೆ 50% ಡಿಸ್ಕೌಂಟ್ ಇರ್ತದೆ. ಕೆಲವು ಸರ್ಕಾರದ ಆದೇಶ 60%
1: ಪೆನ್ಷನ್ ಕೂಡ.
2: ಅದು ಅದು ಮೊದಲನೇದಾಗಿ ಅವ್ರಿಗೆ ಯು ಡಿ ಐ ಡಿ ಕಾರ್ಡ್ ಸೀನಿಯರ್ ಸಿಟಿಸನ್ಸ್ ಬೇಕೇ ಬೇಕು.
1: ಇದಕ್ಕೆ
2: ಅದು ಒಂದು ಸರ್ಕಾರದ ಸವಲತ್ತು ಏನಾರು ತಗೊಬೇಕಾದ್ರೆ, ಮತ್ತೆ ಅದಾದ ನಂತರ ಕೆಲವು ಏನೋ ಅವ್ರ ಫ್ಯಾಮಿಲಿಲೇನೋ ಡಿಸ್ಪ್ಯೂಟ್ ಆಗಿರ್ತದೆ ಫ್ಯಾಮಿಲಿ, ಇಲ್ಲ ಮಗನೇ ಆಚೆ ಹಾಕಿರ್ಬೋದು, ಇಲ್ಲ ಅವರ ಫ್ಯಾಮಿಲಿಯವ್ರು ಏನೋ ಇದು ಮಾಡ್ಬೋದು, ಅವ್ರ ಹೆಸರಲ್ಲಿ ಏನೋ ಪ್ರಾಪರ್ಟಿ ಇರ್ತದೆ, ಪ್ರಾಪರ್ಟಿ ಬರ್ಸ್ಕೊಂಬಿಟ್ಟಿರ್ತಾರೆ. ಈಚೆಗೆ ಅದು ಜಾಸ್ತಿ ಆಗ್ತಾ ಇದೆ, ಎಲ್ಲ ಬರ್ಕೊಟ್ಬಿಟ್ಟಿರ್ತಾರೆ ಹಿರಿಯನ. ನಾವು ಎಲ್ಲೇ ಹೋದ್ರು ಅದಕ್ಕೆ ಹಿರಿಯನಾಗಿರೋ ದಯವಿಟ್ಟು ನಿಮ್ಮ ಹೆಸರಲ್ಲಿ ಒಂದಷ್ಟು ಪ್ರಾಪರ್ಟಿ ಉಳಿಸ್ಕೊಡಿ, ನೀವಿರೋವರೆಗೂ ಜೀವಂತವಾಗಿರೋವರೆಗೂ ಅಂತ ಹೇಳ್ತೀವಿ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ADC ಅವರು ACಯವರು ವಿಭಾಗ ಮಟ್ಟದಲ್ಲಿ ACಯವರು ಅಧ್ಯಕ್ಷರಿರ್ತಾರೆ ಹಿರಿಯ ನಾಗರಿಕರ ಕುಂದುಕೊರತೆ ಸಭೆಗೆ ಅಂತ. ಜಿಲ್ಲಾ ಮಟ್ಟದಲ್ಲಿ ಅಂಗವಿಕಲರು ಮತ್ತೆ DCಯವರು ಒಂದು ಕಮಿಟಿ ಇರ್ತದೆ.
1: ಎಸ್ ಸರ್, ಎಸ್ ಸರ್. ನಾನು 1090 ಏನು ಕಾರ್ಯವೈಖರಿ ಅಥವಾ ನಿರ್ವಹಿಸುತ್ತೆ ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ಮತ್ತೆ ಕೇಳ್ತೀನಿ ಸರ್ ತಮಗೆ. ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ. ಹಲೋ.
4: ನಮಸ್ತೆ ಸರ್.
1: ತಮ್ಮ ಹೆಸರು ಎಲ್ಲಿಂದ?
4: ನನ್ನ ಹೆಸರು ಜಯಮಣಿ, ಮೈಸೂರಿಂದ.
1: ಜಯಮಣಿ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
4: ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ ಮಹಿಳಾ ಸಬಲೀಕರಣ ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ಬಗ್ಗೆ ಕೇಳ್ತಾ ಇದ್ದೀನಿ ಇವಾಗ ನಾನು. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಕ್ಷಣ ನಾನು ಅಲ್ಲಿ ರೇಪ್ ಆಯ್ತಂತೆ, ಇಲ್ಲಿ ರೇಪ್ ಆಯ್ತಂತೆ, ಮತ್ತೆ ಆ ಹೆಣ್ಣು ಮಕ್ಕಳನ್ನ ತಗೊಂಡೋಗಿ ಊತ ಹಾಕಿದ್ದಂತೆ, ಈ ಸಮಸ್ಯೆಗಳು ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯಾ ವಿನಃ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಭದ್ರತೆ ಇಲ್ಲ, ಭದ್ರತೆ ಇಲ್ಲದೆ ಇರೋದಕ್ಕೆ ಕಾರಣ ನಾನು ಅನ್ಕೊಂಡಿರೋದು ತಪ್ಪೋ ಸರಿನೋ ಗೊತ್ತಿಲ್ಲ, ನಮ್ಮ ಸರ್ಕಾರದ ವ್ಯವಸ್ಥೆಗಳು ಸರಿ ಇಲ್ವೇನೋ ಅನಿಸ್ತಾ ಇದೆಯೋ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಒಬ್ಬ ಅಧಿಕಾರಿಯಾಗಿ ಈ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಗನವಾಡಿಗಳಿದೆ ಮೈಸೂರಿನಲ್ಲೇನೆ, ಸಂಘ ಸಂಸ್ಥೆಗಳಿದೆ ಮಹಿಳೆಯರಿಂದ, ಅವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಶಾಲ್ ಒದಿಸ್ಕೊಂಡು ಒಪ್ಪಿ ಹಾಕಿಸ್ಕೊಂಡು ಊನರ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಹೆಣ್ಮಕ್ಳು ಸಂಘ ಸಂಸ್ಥೆಗಳಿರೋ ಅಂತದ್ದು, ಅದನ್ನ ಬಿಟ್ಟು ಸಾರ್ವಜನಿಕರ ಒಳಿತಿಗಾಗಿ ಯಾಕೆ ಇವರುಗಳು ಮುಂದೆ ಬರಲ್ಲ ಅನ್ನೋದೇ ನನ್ನದು ಒಂದು, ನನ್ನ ಮನಸ್ಥಿತಿ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಿಲ್ಲ. ನಾನು ನಿಮ್ಮನ್ನ ಅದಕ್ಕೆ ಸಲಹೆ ಏನು ಅಂತ ಕೇಳ್ಬೋದಾ ಸರ್? ತಪ್ಪಿಲ್ಲ ತಾನೆ?
1: ಕೇಳಿ ಕೇಳಿ ಕೇಳಿ, ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದೀರಿ. ಎಸ್ ಸರ್.
2: ನಮಸ್ಕಾರ ಜಯಮಣಿ ಅವರೇ, ತಾವೆಲ್ಲಿಂದ ಮಾತಾಡ್ತಿದ್ದೀರಿ? ಜಿಲ್ಲೆ
4: ಮೈಸೂರಿಂದ ಸರ್.
2: ಮೈಸೂರು ನಗರನ ಇಲ್ಲ ಯಾವ್ದಾರ ತಾಲೂಕಿಂದ ಏನೋ ಮಾತಾಡ್ತಾ ಇದ್ದೀರಾ? ಈಗ ನೀವು ಹೇಳಿದ್ರಿ ಮಹಿಳಾ ಸಬಲೀಕರಣ, ಮಹಿಳೆಯರು ಸಬಲೀಕರಣ ಆಯಿತು ಅಂದರೆ ಆಯ್ದಕ್ಕೋಸ್ಕರನೇ ನಾವು ಜಿಲ್ಲಾ ಆಡಳಿತ ಇರ್ಬೋದು, ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಅದಾದಮೇಲೆ ಈವನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಆದರೆ ನೀವು ಹೇಳ್ದಂಗೆ ಯಾವುದೇ ಒಂದು ಪೇಪರಲ್ಲೂ ದಿವಸ ರೇಪ್ ಆಗ್ತಾಯಿದೆ, ಇದಾಗ್ತಾಯಿದೆ. ಸಮಾಜ ಆದಮೇಲೆ ಎರಡು ಥರನೂ ಇರ್ತದೆ, ನೀವು ಹೇಳ್ದಂಗೆ ಅದೇ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀರಿ ನೀವು. ಈಗ ಎಲ್ಲಿ ಅಲ್ವಾ ತಮ್ಮ ಪ್ರಶ್ನೆ ಇದು, ಅದು ಜಾಸ್ತಿ ಆಗ್ತಾಯಿದೆ. ಈಗ ಸಮಾಜ ನಗರೀಕರಣ ಆದಂಗೆ ಸಮಸ್ಯೆಗಳು, ಈಗ ನಮಗೆ ಆರ್ಥಿಕ ಸಮಸ್ಯೆಗಿಂತ ಏನಾಗಿದೆ ಸಾಮಾಜಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಸಾಮಾಜಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದು. ನಾವು ಹಿಂದೆ ಈಗ ಒಂದು 15 ವರ್ಷದಿಂದ ಏನು ಕೇಳ್ತಾ ಇದ್ದೋ, ಎಲ್ಲೋ ಫಾರಿನಲ್ಲಿ ಚೈಲ್ಡ್ ಮ್ಯಾರೇಜ್ ಆಯಿತು, ಚೈಲ್ಡ್ ಮ್ಯಾರೇಜ್ಗಿಂತ ಚೈಲ್ಡ್ ಮೇಲೆ ಅಬ್ಯೂಸ್ಮೆಂಟ್ ಆಯಿತು, ಅಲ್ಲಿ ಭದ್ರತೆ ಇರಲಿಲ್ಲ ಅಂತ ಒಂದು ಜಾಸ್ತಿ ಕೇಳ್ತಾವೆ. ಈಗ ನಾವು ಹೇಳಿದಂಗೆ ನಮ್ಮ ಮೈಸೂರು ಜಿಲ್ಲೆ ಮೇಲೆಗಳಲ್ಲೇ ಒಂದು ಜಾಸ್ತಿ ಆಗ್ತಾ ಇದೆ ಅಂತ ಪೇಪರ್ಲಿ, ಈಗ ನಿನ್ನೆ ಒಂದು ಯಾವುದೋ ಹುಣಸೂರಲ್ಲಿ ಒಂದು ಘಟನೆ ಆಗಿದೆ, ಮೊನ್ನೆ ನಮ್ಮ HD ಕೋಟೆಯಲ್ಲೇ ಒಂದು ತಂದೆನೇ ಒಂದು ಮಗು ಮೇಲೆ ಒಂದು ಇದು ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ ತಂದೆನೆ, ಕೆಲವು ಅದು ಬಂದಿಲ್ಲ.
4: ಈ ತರ ಆದ್ರೆ ಸರ್
2: ಈಗ
4: ಆಮೇಲೆ ಅಂಗನವಾಡಿಯಲ್ಲಿ ಆ ಊಟನ ಮಕ್ಳು ಕೊಡೋದ್ರ ಬದಲು ಅವ್ರು ಕೆಲಸ ಮಾಡೋರೇ ತುಂಬಿಕೊಂಡು ಹೋಗೋದು, ಅದು ಮಾಹಿತಿಗೆ ಬರ್ತಾ ಇದೆ. ಮತ್ತೆ 7 ವರ್ಷ 8 ವರ್ಷ ಪ್ರೆಗ್ನೆಂಟ್ ಆಗಿ ಆ ಮಗು ಬಾತ್ರೂಮ್ದಲ್ಲೇನೆ ಮಗುನ ಎತ್ಕೊಳ್ಳ ಅಂತ ಅಂದ್ರೆ ಇಲ್ಲಿ ಈ ದೇಶದಲ್ಲಿ ಹೆಣ್ಣು ಆಗಿ ಹುಟ್ಟಿದ್ದೇ ದೊಡ್ಡ ತಪ್ಪ, ಈ ತರ ದೌರ್ಜನ್ಯ ದಪ್ಪ. ಈಗ ತಮಿಳ್ನಾಡಲ್ಲಿ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಶೂಟ್ ಮಾಡಿ ಸಾಯಿಸಿ ಅಂತ ಅವ್ರನ್ನ, ಕಾಮುಕರ್ನ ಅಂತ. ಅದು ನಮ್ಮ ಕರ್ನಾಟಕದಲ್ಲಿ ಬಂದ್ರು ತುಂಬಾ ಒಳ್ಳೇದೇನೋ ಅನ್ಸುತ್ತೆ ಸರ್ ನನಗೆ.
2: ಇಲ್ಲ, ಅಷ್ಟೊಂದು ನಿರಾಸವಾದಿಗಳಾಗದ್ ಬೇಡ, ಆಶಾವಾದಿಗಳಾಗಿರೋಣ. ಯಾಕೆ, ಸಮಾಜ ಅಂದಮೇಲೆ ಇದೆಲ್ಲ ಬರ್ತದೆ, ಅದಕ್ಕೆ ಆದ ಸರ್ಕಾರಿ ವ್ಯವಸ್ಥೆ ಇದೆ, ಅದಲ್ಲದಂತೆ ಸ್ವಯಂ ಸೇವಾ ಸಂಸ್ಥೆಗಳಿವೆ, ಮಠಮಾನ್ಯಗಳಿದಾವೆ, ಅವರೆಲ್ಲ ಸೇರಿ ನಾವು ಕೆಲಸ ಮಾಡ್ತಾ ಇದೀವಿ.
4: ಬಹಳಷ್ಟು ನೋವಾಗುತ್ತೆ ಸರ್ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ.
2: ಇದಾಗದ್ ಬೇಡಿ,
4: ಹೋಗ್ಬೇಕು.
2: ನೀವೇ ಆತರ ಆಗ್ಬಿಟ್ರೆ
4: ಮೊರೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ.
2: ಇಲಾಖೆ ಇದೆ, ಬನ್ನಿ. ಪೊಲೀಸ್ ಇಲಾಖೆ ನಿಮ್ಗೆ ಭದ್ರತೆ ಬೇಕಾದ್ರೆ ಎಲ್ಲಿದೆ ಆ ಗಮನದಲ್ಲಿ ತನ್ನಿ ದಯವಿಟ್ಟು. ಪೊಲೀಸ್ ಇಲಾಖೆ ಇದೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಒಳ್ಳೆ ಜಿಲ್ಲಾಧಿಕಾರಿಗಳಿದ್ದಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆ ನಮ್ ಗಮನಕ್ಕೆ ಏನಾದ್ರು ಇದ್ರೆ ದಯವಿಟ್ಟು ಒಂದು
4: ಪ್ರಶ್ನೆ ಕೇಳಿ.
2: ಇಲ್ಲ, ಅದಲ್ಲದಂತೆ
4: ದಯವಿಟ್ಟು ಸಮಸ್ಯೆ.
2: ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ಅದಕ್ಕೆ ನೀವು ನಿರಾಸೆಯರಾಗ್ಬಿಡಿ. ಅದಲ್ಲದಂತೆ ನಮ್ದು ಒಂದು ಒಂದು ಎರಡು
4: ಬಹಳಷ್ಟು ನೋವಾಗುತ್ತೆ. ನನಗೆ ತೊಂದರೆ ಆಗ್ಬೇಕು ಅಂತ ಇಲ್ಲ.
2: ನಿಮ್ಗೆ ಏನಾರ ಆತರ ಸಮಸ್ಯೆ ಇತ್ತು ಅಂದ್ರೆ
1: ಜೈಮಣಿ ಮೇಡಮ್, ಜೈಮಣಿ ಮೇಡಮ್, ಖಂಡಿತ ತಮ್ಮ ಕನಸನ್ನು ಅರ್ಥ ಆಯ್ತು. ಬಹುಶಃ ಇವತ್ತಿಗೂ ಕೂಡ ಈ ರೀತಿಯ ದುರಂತಗಳನ್ನ ನೋಡ್ಬೇಕಲ್ಲ ಅನ್ನುವಂತ ಪರಿಸ್ಥಿತಿ ಇದೆಯಲ್ಲ ಅನ್ನೋ ಒಂದು ನೋವು ನಿಮಗಿದೆ ಅಂತ ನನಗೆ ಅರ್ಥ ಆಯ್ತು. ಖಂಡಿತ
4: ಮುಷ್ಟಿಗೆ ಸಿಕ್ಕಿ ಆ ಹೆಣ್ಣು ಮಕ್ಕಳು ನಲಗಿ ಹೋಗ್ತಾ ಇದಾವೆ, ಹೂಗಳು ನಲಗಿ ಹೋದಂಗೆ. ಆ ಕೇಸು ಮುಚ್ಚಾಕ್ತಾರೆ, ಯಾಕೆಂದ್ರೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಕೈಯಲ್ಲಿ, ಅದರಿಂದ ಮುಚ್ಚೋಗ್ತಾ ಇದೆ ಅವೆಲ್ಲ. ಅದನ್ನ ಕಳ್ಕೊಂಡಿರೋಂತ ತಂದೆ ತಾಯಿಗಳಿಗೆ ಆಗ ದುಃಖನ ಯಾರ್ ಸರ್ ಸರಿಪಡಿಸೋದಕ್ಕೆ ಸಾಧ್ಯ? ಒಂದ್ ಸಾರಿ ಹೋದ ಪ್ರಾಣನ ಯಾರ್ ಸರ್ ಸರಿಪಡಿಸೋದಕ್ಕೆ ಆಗುತ್ತೆ? ಇವೆಲ್ಲ ಯೋಚನೆ ಮಾಡ ಮೃಗಗಳಿಗಿಂತ ಕಡಿಮೆ ಆಗಿದಾರಲ್ಲ ಸರ್ ಇಲ್ಲಿ ಜನರು.
2: ಜಯಮಣಿ ಅವರೇ, ನಿಮ್ಗೆ ಆ ರೀತಿ ಇತ್ತು ಅಂದ್ರೆ
4: ಅರ್ಥ ಆಗದೆ
2: ತಮ್ಮ ಸುತ್ತಮುತ್ತ
4: ಉತ್ತರ ಪ್ರಶ್ನೆ ನನ್ನಿಂದನೇ ಉತ್ತರ ಅನಿಸ್ತಾ ಇರ್ಬೇಕು ನಿಮ್ಗೆ.
2: ಇಲ್ಲ, ಆ ರೀತಿ ಅಷ್ಟೊಂದು ಇದಾಗ್ಬೇಡಿ. ಸಮಾಜ ಅಂದ್ಮೇಲೆ ಬರ್ತದೆ, ಏಳು ಬೀಳುಗಳು ಇರ್ತವೆ, ಸರ್ಕಾರ ಇದೆ, ಸಂಸ್ಥೆಗಳು ಇದೆ. ನಮ್ಮ ಮೊದ್ಲು ಹೇಳ್ದಂಗೆ ನಿಮ್ಗೆ ಆತರ ಇತ್ತು ಅಂದ್ರೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡ್ಲಿ. ಅವರು ಯಾರು ಸಮಸ್ಯೆ ಒಳಪಟ್ಟಿದ್ದಾರೆ, ಕಷ್ಟಕ್ಕೆ ಯಾರು ಬಿಡೋದು, ಅದಕ್ಕೆ ಫೋನ್ ಮಾಡ್ಬೋದು. 181 ಅದಕ್ಕೆ ಬೇಕಾದ್ರೆ ಫೋನ್ ಮಾಡ್ಲಿ. ಮತ್ತೆ ಹತ್ತು
4: ಅಧಿಕಾರಿಗಳು ಒಂದ್ ಸ್ವಲ್ಪ ಇದಕ್ಕೆ
2: ನೀವು ಕೈ ಜೋಡಿಸಿ ನಾವು ಮಾಡ್ತೀವಿ.
1: ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್,
4: ಮಕ್ಕಳು ಒಂಟಿಯಾಗಿ ಹೋದಾಗ ಸ್ವತಂತ್ರ ಸಿಕ್ತು ಅಂತ.
1: ಥ್ಯಾಂಕ್ ಯು.
4: ಮಧ್ಯರಾತ್ರಿ ಬೇಡಿ, ಆಗ್ಲೊತ್ತೇ ಹೋಗಾಗೋದಿಲ್ಲ ಅಂತ ಮಧ್ಯರಾತ್ರಿನಲ್ಲಿ ಹೋಗಿದ್ ಬರೋದೆಲ್ ಬಂತು ಹೆಣ್ಮಕ್ಳು.
2: ನಮ್ಮ ಜವಾಬ್ದಾರಿನೂ ಇರ್ತದೆ ಮೇಡಮ್, ಮಾಡೋಣ ಎಲ್ಲ ನಾವು ನೀವೆಲ್ಲ
4: ಚಂದನೆ ವಿನಃ ಕಾನೂನು ಯಾರಿಗೂನು ಉಳಿದಿಲ್ಲ ಇಲ್ಲಿ. ಅವರವರ ಸೌಲಭ್ಯಕ್ಕೆ ಅವರ ಅಧಿಕಾರಕ್ಕೆ ಬಳಸ್ಕೊಂತ ಇದಾರೆ ವಿನಃ ಕಾನೂನ ಪಾಲ್ಸ ಅಂತ ಅವರು ಯಾರು ಇಲ್ಲ ಸರ್ ಈ ಜಗತ್ತಲ್ಲಿ ಅನ್ನಿಸ್ತಾ ಇದೆ ನನಗೆ.
1: ಎಸ್ ಮೇಡಮ್, ಜಯಮಣಿ ಮೇಡಮ್, ಖಂಡಿತ ತಮ್ಮ ನೋವು ಅಥವಾ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತಿದೆ, ನೋಡ್ತಾ ಇದ್ದೀರಿ. ಇವತ್ತು ನಾವು ಬಹುಶಃ ನೋಡ್ತಾ ಇರೋದೆ ಪ್ರತಿದಿನ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಅಥವಾ ಪ್ರತಿದಿನ ಟಿವಿ ಆನ್ ಮಾಡಿದ್ರೆ ಬರೀ ಕೆಟ್ಟದ್ದೇ ಕೆಟ್ಟ ನಡವಳಿಕೆಗಳೇ ನಾವು ನೋಡ್ತಿರೋದ್ರಿಂದ ಬಹುಶಃ ಇರಲಿ ಒಂದೇ ನಿಮಿಷ, ಅದಕ್ಕೆ ಅನಿಸಿರೋದು ಸಹಜವಾಗಿ ಅನಿಸಿರುತ್ತೆ. ಆದರೆ ಸರಿ ಹೇಳ್ದಂಗೆ ಅದಕ್ಕೆ ಪೂರಕವಾದ ಒಂದಷ್ಟು ಕಾನೂನು ಸುವ್ಯವಸ್ಥೆಗಳು ಯೋಜನೆಗಳು ಕೂಡ ಇದೆ, ಅದನ್ನು ಸದ್ಬಳಕೆ ಮಾಡಿ ಬಳಸ್ಕೊಳ್ಳೋದಾದರೆ ಬಹುಶಃ ಈ ರೀತಿಯ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಅದರಲ್ಲಿ ಅವರು ಹೇಳ್ದಂಗೆ ನಮ್ಮ ಪಾತ್ರ ಮತ್ತು ಸಾರ್ವಜನಿಕರ ಪಾತ್ರ ಮತ್ತು ಅಧಿಕಾರಿ ವರ್ಗದ ಪಾತ್ರ ಬಹಳ ಮುಖ್ಯ ಆಗುತ್ತೆ, ಜೊತೆಗೆ ಸರ್ಕಾರದ ಪಾತ್ರವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತೆ ಅದು ಕೂಡ ಕೌಂಟ್ ಆಗುತ್ತೆ. ಬಟ್ ಅವ್ರು ಹೇಳ್ದಂಗೆ ನಿರಾಸವಾದ್ರೆ ಆಗಬೇಡಿ, ಖಂಡಿತ ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮಹಿಳೆಯರ ಪರವಾಗಿ ಅಥವಾ ಅಬಲೆಯರ ಪರವಾಗಿ ಸಾಕಷ್ಟು ಕಾನೂನು ಸುವ್ಯವಸ್ಥೆಗಳಿದೆ, ಅದು ಖಂಡಿತವಾಗ್ಲೂ ಅದನ್ನು ಜಾರಿಗೊಳಿಸುವಂಥ ಕೆಲಸ ಮಾಡ್ತಾರೆ. ನೀವು ನಾವು ಒಟ್ಟಿಗೆ ಸೇರಿ ಅದನ್ನು ಕ್ರಮ ವಹಿಸೋಣ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಬಹುಶಃ ಮೇಡಮ್ ಅವರು ಬಹಳ ನೋವಿನಿಂದ ಹೇಳ್ತಿದ್ದಾರೆ. ಖಂಡಿತ ನಮ್ಮ ಗುರುರಾಜ ಕರ್ಜಿಗೆ ಅವರು ಹೇಳ್ತಿರ್ತಾರೆ, ಒಂದು 20% ಜನ ಈ ಕೆಟ್ಟ ಜನ ಅನ್ನೋರು ಇರ್ತಾರೆ, ಆದರೆ 80% ಒಳ್ಳೆ ಜನ ಇರ್ತಾರೆ. ಆದರೆ 20% ಜನ ಗದ್ದಲ ಹೆಚ್ಚಾದ ಆಗಿ ಪ್ರಪಂಚ ಎಲ್ಲ ಹಿಂಗೆ ಇದೆಯೇನೋ ಅನ್ನೋ ಭಾವನೆ ಕೂಡ ತಂದು ಬಿಡುತ್ತೆ. ಬಹುಶಃ ಆ ನಿಟ್ಟಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
2: ಅಲ್ಲ, ಈಗ ಒಳ್ಳೆಯದು ಕೆಟ್ಟದಂತೂ ಇದ್ದೇ ಇರ್ತದೆ ಜಗತ್ತಲ್ಲಿ. ಈಗ ಗುರುರಾಜ ಕರ್ಜಿಯವರು ಹೇಳ್ದಂಗೆ ಅದಕ್ಕೆ ಅಂತಾನೆ ಸರ್ಕಾರಗಳು ಸಂಘ ಸಂಸ್ಥೆಗಳು ಎಲ್ಲಿ ಕೆಟ್ಟದಾಗ್ತಾ ಇದೆ ಅದನ್ನ ಸರಿಪಡಿಸೋಕ್ಕೋಸ್ಕರನೇ ಇರೋಂಥದ್ದು. ಅದ್ರ ಜೊತೆ ನಮ್ಮ ಸಮುದಾಯನೂ ಕೈ ಜೋಡಿಸ್ಬೇಕು, ಮತ್ತು ಸರ್ಕಾರನೂ ಇರ್ತದೆ ಸರ್ಕಾರದ ಜೊತೆ. ಸರ್ಕಾರ ಒಂದೇ ನೋಡೋಕ್ಕಾಗೋದಿಲ್ಲ, ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ನಮ್ದು ಈಗ ನಮ್ಮ JSS ಸಂಸ್ಥೆನೇ, ಈಗ ಅನಾಥ ಮಕ್ಕಳುಗಳಿಗೆ ಯಾರು ತಂದೆ ತಾಯಿಗಳು ಅದಕ್ಕೆ ಇಲ್ಲೇ ನಮ್ಮ ಸುತ್ತೂರಲ್ಲೇ ಸುಮಾರು 10,000 ಜನಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಕೊಡ್ತಾ ಇದೆ, ವಿದ್ಯಾಭ್ಯಾಸ ಕೊಡ್ತಾ ಇದೆ, ಸಂಸ್ಕೃತಿ ಅನ್ನೋದು ಕಲಿಸ್ತಾ ಇದೆ. ಹಾಗೆ ಒಂದೇ ಅಂತಲ್ಲ, ಎಲ್ಲ ಮಾಡಿದಾಗ ಸಮತೋಲನಕ್ಕೆ ತರಬಹುದು ಅಂತ ನನ್ನ ಭಾವನೆ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಮತ್ತೊಂದು ಕರೆ ತಗೊಳ್ತೀವಿ ಸರ್. ನಮಸ್ತೆ. ನಮಸ್ತೆ
5: ಸರ್. ನಮಸ್ಕಾರ.
1: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ
5: ಸರ್? ಶ್ರೀನಿವಾಸ್ ಅಂತ ಹೇಳಿ, ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ.
1: ಶ್ರೀನಿವಾಸ್ ಅವರೇ ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ
5: ಸರ್. ನಮಸ್ಕಾರ ಸರ್.
2: ನಮಸ್ಕಾರ ಶ್ರೀನಿವಾಸ್ ಅವರೇ.
5: ಸರ್, ಹೊಸದಾಗಿ ಬಂದಿದ್ದೀರಾ, 2 ತಿಂಗಳಾಗಿದೆ ಅಧಿಕಾರ ವಹಿಸ್ಕೊಂಡು. ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ನಾನು ತಮ್ಮನ್ನ ಮೊನ್ನೆ ದಿನ ತಾನೇ ಭೇಟಿ ಮಾಡಿದ್ದೆ ಸರ್.
2: ಹೌದು,
5: ಒಂದು ವಿಚಾರವಾಗಿ.
2: ಹೌದು,
5: ಏನಂತಂದ್ರೆ ಈಗ ನಮ್ದು ಈಗ ಮೈಸೂರು ಜಿಲ್ಲೆಗೆ ಸಾಕಷ್ಟು ಕಬ್ಬು ಕಟಾವಿಗೆ ಅಂತ ಹೇಳಿ ವಲಸೆ ಮೈಗ್ರೇಷನ್ ಫ್ಯಾಮಿಲೀಸ್ ಬರ್ತಾ ಇದೆ. ಆ ಮೈಗ್ರೇಷನ್ ಫ್ಯಾಮಿಲೀಸ್ ಜೊತೆಗೆ ಮಕ್ಕಳು ಕೂಡ ವಲಸೆ ಬರ್ತಾ ಇದಾರೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಈಗ ಒಂದಷ್ಟು ಕ್ರಮ ತಗೊಂಡು ಅವ್ರಿಗೆ ತಾತ್ಕಾಲಿಕವಾಗಿ ಅಲ್ಲಿ ಸ್ಥಳೀಯ ಶಾಲೆಗಳಿಗೆ ಮತ್ತೆ ಅಂಗನವಾಡಿಗಳಿಗೆ ಮಕ್ಕಳನ್ನ ದಾಖಲಿಸಲಿಕ್ಕೆ ಒಂದಿದೊಂದು ಅಭಿಯಾನ ಶುರು ಮಾಡ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ಜೂನ್ ಜುಲೈಯಿಂದ ಹಿಡಿದು ಅಪ್ ಟು ನವೆಂಬರ್ ವರ್ಗೂ ಕೂಡ ಒಂದಷ್ಟು ಈ ಮೈಗ್ರೇಷನ್ ಬಂದೇ ಬರ್ತಾರೆ ಸರ್. ಈಗ ಆಲ್ರೆಡಿ ನಿನ್ನೆ ಕೊಪ್ಪಳದಿಂದ ಮತ್ತೆ ರಾಯಚೂರಿಂದ ಒಂದಷ್ಟು ಬಂದಿದ್ದಾರೆ ಸರ್.
2: ಕರೆಕ್ಟ್. ಹೌದು,
5: ಮತ್ತೆ ಓನರ್ಗಳ ಮೇಲೂ ಕೂಡ ಒಂದಷ್ಟು ಕ್ರಮ ತಗೊಂಡು ಬಹಳ ಚೆನ್ನಾಗಿರುತ್ತೆ ಸರ್.
2: ಓಕೆ ಶ್ರೀನಿವಾಸ್ ಅವರೇ, ತಾವು ಹೇಳ್ದಂಗೆ ನಮ್ಮ ಜಿಲ್ಲೆಗೆ ಏನಾಗಿದೆ, ಕೆಲವು ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾ ಇದ್ದೀವಿ, ಅದರಿಂದ ಲೇಬರ್ಸ್ಗಳು ಸಿಗ್ತಾ ಇಲ್ಲ ನಮ್ಮ ಮೈಸೂರು. ಹೇಗೆ ನಗರೀಕರಣ ಆದಂಗೆ ನಮ್ಮ ಮೈಸೂರು ಇರ್ಬೋದು, ಬೆಂಗಳೂರು ಸಿಗ್ತಾರೆ, ಅದೇ ನೀವು ಪಕ್ಕದ ಜಿಲ್ಲೆಗೆ ಹೋದ್ರೂ ಸಿಗೋದಿಲ್ಲ. ಈವನ್ ಮಡಿಕೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮಂಡ್ಯದಲ್ಲೂ ಅದೇ ಥರ ಪ್ರಾಬ್ಲಮ್ ಆಗಿದೆ. ನೀವು ಹೇಳ್ದಂಗೆ ವಲಸೆ ಅನ್ನೋದು, ಯಾಕೆಂದರೆ ಇಲ್ಲಿ ಕಾರ್ಮಿಕರು ಬೇಕು ನಮಗೆ, ಅದೇ ಅದು ಕಾನೂನುಬದ್ಧವಾಗಿ ಸಿಗಬೇಕಷ್ಟೇ. ನಮ್ದು ನಿಮ್ಮ ಭಾವನೆ ಅದೇನೆ. ಈಗ ಏನಾಗ್ತಾ ಇದೆ, ರಾಯಚೂರು ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಅಲ್ಲಿಂದ ವಲಸೆ ಬಂದ ಮಕ್ಕಳುಗಳು ಬರ್ತಾ ಇದ್ದಾರೆ, ವಲಸೆ ಫ್ಯಾಮಿಲಿ ಬರ್ತಾ ಇದ್ದಾರೆ, ಕುಟುಂಬ, ಅವ್ರ ಜೊತೆ ಮಕ್ಕಳುಗಳು ಸಹ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆದಾಗತ್ತು ಅಂದರೆ ನಮ್ಮ ಬನ್ನೂರು ಕ್ಷೇತ್ರ ಇರ್ಬೋದು, ಬನ್ನೂರು ವಿಭಾಗ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಮತ್ತು ಕೆ ಆರ್ ನಗರದಲ್ಲೂ ಕೆಲವು ಮಿರ್ಲೆ ಸಾಲಿಗ್ರಾಮ್ನ ನನ್ನ ಗಮನಕ್ಕೆ ಬಂದಿದೆ. ಆ ಮಕ್ಕಳುಗಳಿಗೆ ಏನು ಬಂದಿದೆ, ನಾವು ಈಗಲೇ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಸೂಚನೆ ನಮ್ಮ ತಾಲೂಕಿನ ಎಲ್ಲ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ. ಮತ್ತೊಂದು, ನಾನು ನೀವು ಹೇಳ್ದಂಗೆ ನಮಗೇನಾಗ್ತದೆ, ಜೂನು ಮತ್ತು ನವೆಂಬರ್ವರೆಗಲ್ಲಿ ಜಾಸ್ತಿ ಬರ್ತಾರೆ. ಆ ಮಕ್ಕಳುಗಳು ಯಾರು ಬರ್ತಾರೆ, ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಮತ್ತು ಬಂದ ಅಂಥ ವಲಸೆ ಬಂದ ಕಾರ್ಮಿಕರಿಗೆ ಕಾನೂನು ನಿಯಮ ಅಂದರೆ ಕಾನೂನು ಪ್ರಕಾರ ಅವರಿಗೆ ಸ್ಯಾಲ್ರಿನೂ ಸಹ ಸಿಗಬೇಕು. ಇವೆರಡೂ ಬಗ್ಗೆನೂ ಸಹ ನಾನು ಇನ್ಸ್ಟ್ರಕ್ಷನ್ನು ಸಹ ಕೊಟ್ಟಿದ್ದೀನಿ. ಈಗ ಇನ್ನೂ ಒಂದನ್ನು ನಮ್ಮ ಎಲ್ಲ CDPOಗಳಿಗೆ, ಅಂಗನವಾಡಿಗಳಿಗೆ, ಏನು ನಮ್ಮ ಮೈಸೂರು ಜಿಲ್ಲೆ 1930 ಅಂಗನವಾಡಿಗಳಿಗೂ ಸಹ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತು ತಮ್ಮ ಗಮನದಲ್ಲಿ ನೀವು ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮಡಿಲು ಸಂಸ್ಥೆಯವರು. ಅದಕ್ಕೆ ನಾವು ಸಹ ಸರ್ಕಾರ ನಿಮ್ಮ ಜೊತೆ ಇರ್ತೀವಿ. ಈಗ 30ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ, ಏನು ಜೀತ ಪದ್ಧತಿ ನಿರ್ಮೂಲನಕ್ಕೆ ನಿರ್ಮೂಲನಾ ದಿನ, ಮತ್ತು ನಮ್ಮ ಮಾನವ ಸಾಗಾಣಿಕಾ ಕಳ್ಳ ಸಾಗಾಣಿಕೆ ಅದ್ರ ಬಗ್ಗೆ ಏನು ಸಹ 30ನೇ ತಾರೀಕು ಇದೆ. ನಾವು ನೀವೆಲ್ಲ ಜೋಡಿಸಿ ಕೈ ಜೋಡಿಸಿ ಇದಕ್ಕೆ ಮಾಡೋಣ. ಮತ್ತು ನಾನು ಏನು ಮಕ್ಕಳುಗಳೇನಾಯ್ತದೆ ದಯವಿಟ್ಟು ನಮಗೆ ಫೋನಾರ ಮಾಡಿ ತಿಳಿಸಿ, ಇಲ್ಲ ಅಂದರೆ ನಮ್ಮ ಶಿಶುಭ್ರೆ ತಾಲೂಕು ಲೆವೆಲಲ್ಲಿ ಇರ್ತಾರೆ, ಮತ್ತು ಅವ್ರಿಗೆ ಫುಡ್ ಕೊಡೋ ಅಂಥದ್ದು ಅದೇನು ಮಕ್ಕಳುಗಳಿರ್ತಾರೆ ಆ ನಿಯರೆಸ್ಟ್ ಅಂಗನವಾಡಿಗೆ ಬಂದು ಸೇರಿಸ್ಲಿ, ಅವ್ರು ಹೋದ ನಂತರ ಹೋಗ್ಲಿ ಏನು ತೊಂದರೆ, ಅವ್ರಿಗೇನು ಫುಡ್ ಕೊಡಬೇಕು, ಈ ಶಿಕ್ಷಣ ಏನು ಕೊಡಬೇಕು, ಮತ್ತು ಆರೋಗ್ಯದಲ್ಲಿ ಅವ್ರಿಗೆ ಟೆಸ್ಟಿಂಗ್ ಇರ್ಬೋದು, ಮಾಲ್ ನ್ಯೂಟ್ರಿಷನ್ ಇದ್ದಿತ್ತು ಅಂದರೆ, ಆಮೇಲೆ ಶ್ಯಾಮ್ ಚಿಲ್ಡ್ರನ್ ಅನ್ನೋದು ಅವ್ರಿಗೆ ಅಪೌಷ್ಟಿಕತೆ ಏನಾಯಿತು ಅಂದರೆ ಫುಡ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿ ನಾನು ನಾಳೆಯಿಂದ ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಇನ್ನೂ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರೂ ತಾ ವಂಚಿತರಾಗಬಾರ್ದು ಶಿಕ್ಷಣದಿಂದ ಮಕ್ಕಳುಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ.
5: ಯಾಕೆಂದ್ರೆ ನಿಮ್ಮಂಥ ಅಧಿಕಾರಿಗಳು ನಮ್ಮ ಮೈಸೂರಿಗೆ ಬೇಕಾಗಿರುತ್ತೆ.
1: ನಮಸ್ತೆ. ನಮಸ್ತೆ. ಎಸ್ ಸರ್, ಒಂದು ಈ ಶ್ರೀನಿವಾಸ್ ಅವರು ಹೇಳಿದಂಗೆನೆ, ಇನ್ನೊಂದು ಜಯಮಣಿ ಅವರು ಹೇಳಿದಂಗೆನೆ, ಈ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾದಾಗ ಮಹಿಳೆಯರು ಅಥವಾ ಈ ರೀತಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾದಾಗ, ಅದು ಮೈಗ್ರೇಷನ್ ಬಂದು ಅಥವಾ ಇದ್ದಾಗ, ಯಾರೆಲ್ಲ ಹೇಗೆ ಸಂಪರ್ಕಿಸ್ಬೋದು ತಮ್ಮ ಇಲಾಖೆಯನ್ನು, ಈಗ ದೌರ್ಜನ್ಯ ತಕ್ಷಣಕ್ಕೆ ಹೇಗೆ ಸಂಪರ್ಕಿಸ್ಬೋದು, ಅಥವಾ ಮಕ್ಕಳು ಈ ಥರ ಹೊರಗಡೆ ಇದ್ದಾಗ ಆ ಮಕ್ಕಳು ಕುರಿತಂತೆ ನಿಮಗೆ ಹೇಗೆ ಗಮನಕ್ಕೆ ತರಬಹುದು ಸರ್?
2: ಈಗ ನಮ್ಮ ಶ್ರೀನಿವಾಸ್ ಅವರು ಹೇಳಿದಂಗೆ ಮಡಿಲು ಸಂಸ್ಥೆಯವರು ವಲಸೆಯನ್ನು ಜಾಸ್ತಿ ಆಗ್ತಾ ಇದೆ, ನಮ್ಮ ಕಾರ್ಮಿಕರು ಸಿಗ್ತಾ ಇಲ್ಲ, ನಗರೀಕರಣ ಜಾಸ್ತಿ ಆಗ್ತಾ ಇದೆ ನಮ್ಮದು. ಮೈಸೂರು ಸಿಟಿ ಇರ್ಬೋದು, ಅಗ್ರ ಇರ್ಬೋದು, ಈವನ್ ನಂಜನಗೂಡು ನಗರ ಇರ್ಬೋದು, ಈವನ್ ಈ ಕಡೆ ಹುಣಸೂರು ಇರ್ಬೋದು, ನವೀಕರಣ ಆದಂಗೆ ನಮ್ಮ ವ್ಯವಸಾಯ ಮಾಡೋಕ್ಕಿರ್ಬೋದು. ಮತ್ತು ಕಾರ್ಮಿಕರು ಅಂದರೆ ಈಗ ಏನು ಸಿಟಿ ಒಳಗಡೆ ಕಟ್ಟಡ ಕಾರ್ಮಿಕರು ಅಂತ ಹೇಳಿದ್ರೆ ಅಲ್ಲೂ ಸಹ ಬೇಕಾಗ್ತದೆ. ಈ ಸಿಟಿ ಕಡೆ ಹೋದಾಗ ಅವ್ರಿಗೆ ಲೇಬರ್ ಕಾರ್ಮಿಕ ಇಲಾಖೆ ಇದೆ, ಅವ್ರನ್ನ ಮೀಟ್ ಹಾಕ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಲ್ಲದಂತೆಯೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎಲ್ಲ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿದ್ದಾರೆ. ಮತ್ತೆ ಆ ವಿಲೇಜಲ್ಲೇ ಅಂಗನವಾಡಿ ಕೇಂದ್ರಗಳು ಎಲ್ಲ ವಿಲೇಜಲ್ಲೂ ಹಳ್ಳಿಗಳಲ್ಲಿ ಇದ್ದಾವೆ. ಅಂಗನವಾಡಿ ಕಾರ್ಯಕರ್ತನಾರ ಮೀಟ್ ಆಗಲಿ, ಅವ್ರಿಗೇನು ಬೇಕು ಅಪೌಷ್ಟಿಕತೆ ಇದೆ ಆಹಾರ ಕೂಡ ಅಂತಿದ್ದಿರ್ಬೋದು. ಮತ್ತೆ ಸಾಲ ಪೂರ್ವ ಶಿಕ್ಷಣ ಅಂತ ನಾವು 6 ವರ್ಷದ ಒಳಗಡೆ ಸೇರಿಸ್ಕೊತೀವಿ. 6 ವರ್ಷದ ನಂತರ ಶಾಲೆಗೆ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇದೆ ಅದಕ್ಕೆ ಸೇರಿಸ್ಬೋದು. ಅವ್ರು ಬೇಕಾದ್ರೂ ಮೀಟ್ ಆಗ, ಇಲ್ಲಾಂದ್ರೆ ಪಿ ಡಿ ಒಗಳು ಇರ್ತಾರೆ ಅವ್ರನ್ನ ಬೇರೆ ಕೂಡ, ಇಲ್ಲ ಒಂದು ಕರೆ ಮಾಡಬೇಕಾದ್ರೂ ಈಗ ಆಲ್ರೆಡಿ ನಾವು ಕರೆ ಹೇಳಿದ್ವಿ, ಏನು
1: 1192
2: ಇರ್ಬೋದು, ಈ ಥರದ ಬೇಕಾದ್ರೆ ಅವರು ತಿಳಿಸ್ಬೋದು. 181 ಅಂತ ಮಕ್ಕಳ ಸಹಾಯವಾಣಿ ಒಂದಿದೆ, 181 ಅಲ್ಲಿ ಬೇಕಾದ್ರೆ ಫೋನ್ ಮಾಡಬಹುದು ಇವರು. ಈಗ ಯಾಕೆಂದ್ರೆ ಸರ್ಕಾರ ಅಷ್ಟೇ ಸವಲತ್ತು ಕೊಡ್ತಾ ಇದೆ, ನೀವು ಅಲ್ಲೇ ಬಂದು ಕೊಡ್ಬೇಕು ಅಂತಿಲ್ಲ, ಫೋನ್ ಕರೆ ಕಡೆಯಿಂದ ಮಾಡಿರ್ಬೋದು. ಆತರ ಮಾಡ್ತು ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಏನಿದೆ ನಾವು ಸರ್ಕಾರದ ಸವಲತ್ತು ಕೊಡಿಸ್ಕೊಡ್ತೀವಿ.
1: ಎಸ್ ಸರ್, ಎಸ್ ಸರ್. ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
6: ನಮಸ್ಕಾರ ಸರ್.
1: ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
6: ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ.
2: ನಮಸ್ತೆ
1: ಮಹದೇಶ್ರೆ, ಹೇಳಿ ತಮ್ಮ ಪ್ರಶ್ನೆ.
6: ಸರ್, ಈಗ ಮಕ್ಕಳ ಇದಕ್ಕೆ ಪೌಷ್ಟಿಕ ಆಹಾರನ ಅಂಗನವಾಡಿ ಕೊಡ್ತಾ ಇದ್ರೆ ಬಹಳ ಉತ್ತಮವಾಗಿ ಕೊಡ್ತೇವೆ, ಬಹಳ ಸಂತೋಷ. ಈಗ ಗರ್ಭಿಣಿಯರಿಗೆ ಒಂದ್ ಸ್ವಲ್ಪ ಪೌಷ್ಟಿಕ ಆಹಾರವನ್ನು ಸ್ವಲ್ಪ ಹೆಚ್ಚೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಗುರುಗಳೇ.
1: ಯಾರಿಗೆ ಸರ್? ಗರ್ಭಿಣಿಯರಿಗೆ.
6: ಗರ್ಭಿಣಿಯರಿಗೆ ಸ್ವಲ್ಪ ಕೊಟ್ಟಿರ್ತಕ್ಕಂಥ ಫುಡ್ ಸಾಲಲ್ಲ, ಸ್ವಲ್ಪ ಹೆಚ್ಚೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ.
2: ನಮಸ್ಕಾರ ಮಾದೇವ್ ಶೆಟ್ಟಿ ಅವರೇ, ಸೋಸ್ಲೆಯಿಂದ ಮಾತಾಡ್ತಾ ಇದ್ದೀರಿ. ನಮಸ್ಕಾರ. ತಾವು ಹೇಳ್ದಂಗೆ ಈಗ ಸರ್ಕಾರದಿಂದ ಗರ್ಭಿಣಿ ಮತ್ತು ಬಾಣಿತೀರಿಗೆ, ಈಗ ಗರ್ಭಿಣಿಯರು ಇದಾಯ್ತು ನಮ್ಮಲ್ಲೇ 14,000 ಇಡೀ ಜಿಲ್ಲೆಯಲ್ಲಿ ಇದ್ದಾರೆ. ಅದೇ ರೀತಿ ಬಾಣಿತೀಯರು ಸಹ 12,500 ಜನ ಇದ್ದಾರೆ. ಬಟ್ ನಮ್ಗೇನಿರೋದು ಅಂದ್ರೆ 1,100 ಕೊಡಬೇಕು, ಪ್ರತಿ ದಿವಸ 1,100 ಕೊಡಬೇಕು ಒಬ್ಬರಿಗೆ. ಆ ಮಟ್ಟದಲ್ಲಿ ಏನು ಬರ್ತದೆ, ಈಗ 1 kg ಅಕ್ಕಿ ಬರ್ತದೆ, ಪುಷ್ಟಿ ಅನ್ನೋದು ಕೊಡ್ತೀವಿ, ಮತ್ತು ಮೊಟ್ಟೆಗಳು 24 ಕೊಡ್ತೀವಿ. ಯಾರು ಗರ್ಭಿಣಿ ಬಾಣ್ತಿಯರಿಗೆ ಕಂಜೀವ್ ಆದ ತಕ್ಷಣ ಏನಂತಾರೆ, ಅಲ್ಲಿನ 3 ಆದ ನಂತರ ಮತ್ತೆ ಅವರು 6 ಬಾಣ್ತಿಯರಾಗೋವರೆಗೂ ಮೊಟ್ಟೆಗಳು ಕೊಡ್ತೀವಿ. ಈಗ ಸರ್ಕಾರ ನಿಗದಿ ಮಾಡಿರೋದು ಅಷ್ಟೇ, ಬಟ್ ನಾವು ನೀವು ಹೇಳದಂಗೆ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾ ಇದ್ರೆ ನಾವು ಸರ್ಕಾರ ಮಟ್ಟದಲ್ಲಿ ಮಾತಾಡಬೇಕಾದ್ರೆ ಇದು ಸಾಕಾಗ್ತಲ್ಲ. ಈಗ ಯಾಕೆಂದ್ರೆ ಈಗ ಗೈಡ್ಲೈನ್ಸ್ ಇರೋಂಥದ್ದು 6 ಹಿಂದೆ, ಅದನ್ನ ಜಾಸ್ತಿ ಮಾಡೋದಕ್ಕೆ ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಇರ್ತಾರೆ ಮತ್ತೆ ನಮ್ಮ ಇಲಾಖೆ ಸಚಿವರು ಇರ್ತಾರೆ, ಅವ್ರ ಗಮನಕ್ಕೆ ತಂದು ಅದನ್ನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.
1: ಕೇಳಿ ಕೇಳಿ
2: ಈಗ ಮಹೇಶ್ ಶೆಟ್ಟಿಯವರೇ, ಗೃಹಲಕ್ಷ್ಮಿ ಅನ್ನೋದು ಗ್ಯಾರಂಟಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದ ಒಂದು ಪ್ರಮುಖವಾದ ಯೋಜನೆ. ಅದರಲ್ಲಿ ಯಾರಿದ್ದಾರೆ ನಮ್ಮ ಮಹಿಳೆಯರು, ಅದರಲ್ಲಿ IT ಮತ್ತೆ GST ಸರ್ಕಾರ ನೌಕರು ಹೊರತುಪಡಿಸಿ ಇನ್ನೆಲ್ಲರಿಗೂ ಸಹ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಮೇವರೆಗೂ ದುಡ್ಡು ಬಂದಿದೆ, ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಮೇವರೆಗೂ ಅಕೌಂಟ್ ಹೋಗಿದೆ ಅವ್ರಿಗೆ. ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ 699,500 ಜನ ಇದ್ದಾರೆ ಮಹಿಳೆಯರು, 699,000 ಅವ್ರಿಗೆಲ್ಲರಿಗೂ ಬಂದಿದೆ. ಜೂನ್ ಕೊಡಬೇಕು, ಈಗ ಜುಲೈ ನಡೀತಿದೆ, ಜೂನ್ ದಿವಸ ಇನ್ನೊಂದು ವಾರದಲ್ಲಿ ಬರ್ತದೆ. ಯಾವುದೇ ಕಾರಣಕ್ಕೆ ನಿಲ್ಲಿಸಿಲ್ಲ, ಬಟ್ಟು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಪರಿಷ್ಕರಣೆ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಪರಿಷ್ಕರಣೆ ಅಂದರೆ ಯಾವ ಥರ ಅಂದರೆ, ಅವರು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು, ಮತ್ತು FRS ಅಂದರೆ ಫೇಸ್ ರೆಕಗ್ನೈಸ್ಡ್ ಇರಬೇಕು. ಈಗ ಇಲ್ಲಿ ಯಾರೋ ಇಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ, ಎಲ್ಲೋ ತಮಿಳ್ನಾಡಲ್ಲಿ ಇರ್ತಾರೆ, ಕೆಲವರು ಅಲ್ಲೂ ತಗೊಳ್ತಾ ಇರ್ತಾರೆ, ಇಲ್ಲೂ ತಗೊಳ್ತಾ ಇರ್ತಾರೆ, ಅಂತವ್ ಮಾತ್ರ ಪರಿಷ್ಕರಣೆ ಮಾಡ್ತಾ ಇರೋದು. ಇನ್ನು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸೇರಿಸಿ ಸರಿಯಾದ ಡಾಕ್ಯುಮೆಂಟ್ಸ್ ಇನ್ನೊಂದು ವಾರದಲ್ಲಿ ನಾವು ಮನೆಗೆ ಬಂದಿದ್ದೇನೆ ಪರಿಷ್ಕರಣೆ ಮಾಡಿ. ಯಾರು ಅನರ್ಹರಿದ್ದಾರೆ ಅವರು ಮಾತ್ರ ತೆಗಿತೀವಿ, ಅರ್ಹರಿಗೆ ಎಲ್ಲರಿಗೂ ಸಿಗೋದಕ್ಕೆ ಕ್ರಮ ತಗೊಳ್ತೀವಿ.
6: ಬಹಳ ಸೂಕ್ತವಾದ ಮಾಹಿತಿ ಕೊಟ್ಟಿದ್ದ ಸರ್, ನಿಮಗೆ ತುಂಬಾ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ಓಕೆ, ಕರೆ ಕಟ್ಟಾಗಿದೆ ಸರ್. ಎಸ್ ಸರ್, ಅವರು ಹೇಳ್ದಂಗೆ ಮಹಿಳೆಯರಿಗೆ ಇರುವಂಥ ಒಂದಷ್ಟು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಇರುವಂಥ ಸೌಲಭ್ಯಗಳ ಕುರಿತು ಹೇಳಿದ್ದರಿ ಸರ್. ಹಾಗೆಯೇ ಈ ವಿಧವೆ ನಿರ್ಗತಿಕ ಮತ್ತು ಏಕಪೋಷಕ ಮಹಿಳೆಯರಿಗೇನಾದರೂ ಸೌಲಭ್ಯಗಳು, ವಿಶೇಷವಾದ ಸೌಲಭ್ಯಗಳಿದೆಯಾ?
2: ವಿಧವೆಯರಿಗೆ ಆ್ಯಕ್ಚುಲಿ ಅವರಿಗೆ ಆದ ಸವಲತ್ತುಗಳಿದ್ದಾವೆ. ಈಗ ಆ ವಿಡೋಸು ಏನು ವಿಧವೆಯರಿರ್ತಾರೆ, ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅವರಿಗೆ ಅಂತ ಮೈತ್ರಿ ಅಂತ ಕಂದಾಯ ಇಲಾಖೆಯಲ್ಲಿ ಇದೆ, ಮೈತ್ರಿ ಅಂತ ಅಲ್ಲಿ ಇದು ಮಾಡಬೇಕು. ಎರಡನೇದು ಅವರು ವಿಡೋ ಸಾತ್ರನೇ ವಿಡೋ ಪೆನ್ಷನ್ನು ಸಹ ಇದೆ, ಅದು ಸಹ ಕಂದಾಯ ಇಲಾಖೆಯಿಂದನೇ ಬರ್ತದೆ. ಅವರು ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಿ ವಿಡೋಸ್ ಏನು 45 ವರ್ಷ ಒಂದು ಏಜ್ ಇದೆ, ಕ್ರೈಟೇರಿಯಾ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು, ಡೆತ್ ಸರ್ಟಿಫಿಕೇಟ್ ಕೊಡಬೇಕು, ಗಂಡ ಸತ್ತಿರೋದು, ಅವ್ರದ್ದು ಆಧಾರ್ ಕಾರ್ಡ್ ಇರ್ಬೋದು. ಅದು ಸಂಬಂಧಪಟ್ಟ ತಹಸೀಲ್ದಾರರು ತಾಲೂಕ್ ಲೆವೆಲಲ್ಲಿ ಅವ್ರು ಇರ್ತಾರೆ, ಹೋಬಳಿ ಮಟ್ಟದಲ್ಲಿ ವಿಡೋ ಇವ್ರು ಇರ್ತಾರೆ, ವಿಎಗಳು ಇರ್ತಾರೆ, ಅವ್ರು ಮೀಟ್ ಆಯ್ತು ಅಂದ್ರೆ ಇವ್ರು ಕೊಡಬಹುದಂತದ್ದು ಸ್ಕೀಮ್ ಇದೆ. ನಮ್ಮ ಇಲಾಖೆಯಲ್ಲಿ ಏನ್ ಬರಲ್ಲ, ಬಟ್ ಅವ್ರ ನಿರ್ಗತಿಕರೇ ಏನಾದ್ರೆ ಪುನರ್ವಸತಿ ಏನಾರ ಬೇಕಾದ್ರೆ, ಬೇಕಾದ್ರೆ ಪುನರ್ವಸತಿ ಏನಾರ ಬೇಕಾದ್ರೆ, ಗಂಡನೂ ಇರಲ್ಲ ಈ ಕಡೆ ತಂದೆ ತಾಯಿಗಳು ಇರಲ್ಲ ಅಂತಂದ್ರೆ ನಮ್ಮಲ್ಲೇ ಬೇಕಾದ್ರೆ ಮಹಿಳಾ ರಾಜ್ಯ ಮಹಿಳಾ ನಿಲಯ ಅಂತ ಇದೆ, ಅದು ನಮ್ಮ ಹೆಬ್ಬಾಳು ಏರಿಯಾದಲ್ಲಿ ಇದೆ, ಅಲ್ಲಿ ಬೇಕಾದ್ರೆ ಮೀಟ್ ಆಗ್ಬೋದು.
1: ಎಸ್ ಸರ್, ಎಸ್ ಸರ್,
2: ಪುನರ್ವಸತಿ ಏನಾರ
1: ಬೇಕಾದ್ರೆ. ಮತ್ತೊಂದು ಕರೆ ಇದೆ ಸರ್, ನಮಸ್ತೆ.
7: ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
1: ಎಸ್ ಸರ್ ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮಾತನಾಡಿ ಸರ್.
2: ನಮಸ್ಕಾರ, ಮಾತಾಡಿ ನಾಗರಾಜ್ ಅವರೇ.
7: ಈ ಸ್ತ್ರೀ ಸ್ತ್ರೀ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಸ್ತ್ರೀ ಸ್ವಾವಲಂಬಿ ಆಗ್ಬೇಕಾದ್ರೆ ಸ್ವಸಹಾಯ ಸಂಘಗಳು ಮತ್ತೆ ಬೇರೆ ಬೇರೆ ಇವೆಲ್ಲ ಬಹಳ ಸಹಾಯ ಆಯ್ತು ಸರ್.
2: ಹೇಳಿ.
7: ಸ್ವಸಹಾಯ ಸಂಘಗಳು ಅವಳಿಗೆ ತಿಳುವಳಿಕೆ ಕೊಡ್ಬೇಕಾದ್ರೆ ಈ ನಮ್ಮ ಜನಧ್ವನಿ ಅವರು ಲೆಕ್ಕದ ಕಟ್ಟೆ ಅಂತ ಒಂದು ಕಾರ್ಯಕ್ರಮ ಮಾಡಿ ಒಂದು ಸತತವಾಗಿ ಸರಣಿ ಬಗ್ಗೆ ಅವರು ಬಹಳ ಪ್ರೋತ್ಸಾಹ ಕೊಟ್ಟು ಅವ್ರನ್ನೆಲ್ಲ ತರಬೇತಿ ಕೊಟ್ಟು ಮುಂಜಾಗ್ರತೆ ತಂದ್ರು ಸರ್. ತುಂಬಾ ಥ್ಯಾಂಕ್ಸ್ ಅವ್ರು ಜನಧ್ವನಿ ಅವರು. ಇದೇ ರೀತಿ ಸ್ವಸಹಾಯ ಸಂಸ್ಥೆಗಳು ಧರ್ಮಸ್ಥಳದ್ದು, JSS ಮತ್ತೆ ಈ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಸ್ತ್ರೀ ಸಬಲೀಕರಣಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದಾರೆ ಸರ್ ಇಲ್ಲಿ. ಮತ್ತೆ ಸ್ತ್ರೀ ಸ್ವಸಹಾಯ ಸಂಘಗಳು ಇಲ್ಲಿ ಸುಮಾರು ನಮ್ಮೂರಲ್ಲೇ ಒಂದು 100 ಇವೆ. ಜೊತೆಗೆ ಒಂದು ಹಾಲಿನ ಡೈರಿನೂ ಇದೆ ಸರ್, ಅದರಲ್ಲಿ ಬಹಳ ಚೆನ್ನಾಗಿ ನಡೆದು ಈ ಸಾರಿ 4 ಲಕ್ಷ ಪ್ರಾಫಿಟ್ ಸಂಪಾದನೆ ಮಾಡಿದ್ವಿ.
1: ಯಾರು ಮಹಿಳೆಯರ?
2: ಮಹಿಳೆಯರು. ಯಾವ ಊರು ಹೇಳಿದ್ರಿ ನಾಗರಾಜ್ ಅವರೇ ನೀವು? ಮಾಗೂರು. ಓಕೆ ಓಕೆ,
7: ಬಹಳ ಪ್ರೋತ್ಸಾಹ ಕೊಡ್ತಾ ಇದಾರೆ ಸರ್ ಸರ್ಕಾರದಿಂದ ಆಗ್ಲಿ, ಸ್ವಸಹಾಯ ಸಂಘಗಳು ನಡೆದವ ಅಣಬೆ ಇಲ್ಲಿ ಕೆಲವೆಲ್ಲ ನಾವು ನೋಡ್ತೀವಿ ಸರ್, ಬೇಕಾದಷ್ಟು ಟ್ರೈನಿಂಗ್ ಸೆಂಟರ್ಗಳು ಬರ್ತವೆ ಇಲ್ಲಿ ವಿವೇಕಾನಂದ ಪೆನ್ಷನಹಳ್ಳಿಲಿ, ತರಬೇತಿ ಕಾರ್ಯಕ್ರಮಗಳು ಮಹಿಳೆಯರ ಸಲುವಾಗಿ, ಅಣಬೆ ಬೇಸಾಯ
2: ಸಾಕಣೆ
7: ಎಲ್ಲಕ್ಕೂ ಬಹಳ ಪ್ರೋತ್ಸಾಹ ಕೊಡ್ತಾ ಇದಾರೆ ಸರ್. ಮತ್ತೆ ಈಗ ಕಳೆದ ತಿಂಗಳಲ್ಲಿ ಗೋಬರ್ ಗ್ಯಾಸ್ ಎಲ್ಲ ಸಪ್ಲೈ ಕೊಟ್ಟರು ಸರ್, ಒಂದು ಸುಮಾರು 50-60 ಗೋಬರ್ ಗ್ಯಾಸ್ ಮಹಿಳೆಯರ ಸಲುವಾಗಿ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ರು ವಿವೇಕಾನಂದ ಕಡೆಯಿಂದ.
2: ಮತ್ತೆ ಇನ್ನೇನಾರ ಬೇಕಾ ಸರ್ಕಾರದಿಂದ ಆಗಿರ್ಬೋದು, ಇಲ್ಲ ನೀವು ಹೇಳದಂಗೆ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಇದು ಅಂತ ಇದೆ ಅಂದ್ರೆ NRML ಜಿಲ್ಲಾ ಪಂಚಾಯತ್, ಇನ್ನೇನಾರ ಬೇಕಾ? ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ, HD ಕೋಟೆಲ್ ಅಂತೂ ಜನಧ್ವನಿ ಅಂತೂ ಕೆಲಸ ಮಾಡ್ತದೆ, ಇಲಾಖೆನೂ ಸಹ ಕೆಲಸ ಮಾಡ್ತಾ ಇದೆ. ಒಳ್ಳೇದಿರಲಿ, ಯಾಕೆಂದ್ರೆ ಈ ಎಲ್ಲ ಮಾಹಿತಿ ಕೊಡ್ಬೇಕಾದ್ರೆ ರೇಡಿಯೋ ಸಂಸ್ಥೆಯಿಂದ ಇರ್ಬೋದು, ಈಗ ಆಧಾರ ಪ್ರಜಾಪರದ 4ನೇ ಸ್ತಂಭ ಇದ್ದಂಗೆ ನಮ್ಮ ಪತ್ರಿಕೆ ಉದ್ಯಮ ಇರ್ಬೋದು, ಮತ್ತೆ ಇದು TV ಮಾಧ್ಯಮಗಳು ಇರ್ಬೋದು, ರೇಡಿಯೋ ಮಾಧ್ಯಮಗಳು ಇರ್ಬೋದು, ಅಲ್ಲಿಂದನೇ ಜನಗಳಿಗೆ ತಲುಪುವಂಥದ್ದು ತಲುಪಿಸ್ತಾ ಇದ್ದಾರೆ. ನೀವು ಹೇಳಿದ್ರೆ
1: ಥ್ಯಾಂಕ್ ಯು ನಾಗರಾಜ್ ಸರ್,
2: ಥ್ಯಾಂಕ್ ಯು.
1: ತಮ್ಮ ಒಂದು ಒಳ್ಳೆ ಮಾತುಗಳಿಗೆ ಧನ್ಯವಾದ. ಜೊತೆಗೆ ಸರ್ಕಾರದಲ್ಲಿ ಸಿಗ್ತಾ ಇರುವಂತ
7: ಸ್ವಲ್ಪ ಆಧುನೀಕರಣವಾಗಿ ಪೀಠೋಪಕರಣಗಳು ಮತ್ತೆ ಇದನ್ನೆಲ್ಲ ಸ್ವಲ್ಪ ಸಪ್ಲೈ ಮಾಡಿಕೊಟ್ರೆ ಅನುಕೂಲ ಸರ್. ಈಗ ಹೊಸದಾಗಿ ಬಂದಿದ್ದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು

0: ಇಲ್ಲಿ ಇದ್ದೇ ಇರುತ್ತೆ. ಅದನ್ನು ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಸರಿಪಡಿಸುವಂಥದ್ದು ಅದು ಪ್ರಕ್ರಿಯೆ ನಿರಂತರವಾಗಿ ಇರುತ್ತೆ ಸರ್. ಸೊ ಅದೇ ರೀತಿ ನಾವು ಈಗ ಹೇಳಿದಂಗೆ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷ ಯೋಜನೆಗಳಿದೆಯಾ, ಸಾಲ ಸೌಲಭ್ಯಗಳು ಅಥವಾ ಉತ್ತೇಜನಕ್ಕೆ ಏನಾದರೂ ಇದೆಯಾ?
1: ಈಗ ಅವ್ರು ಹೇಳಿದಂಗೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 2001 ಪ್ರಾರಂಭ ಆಯ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಪ್ರಾರಂಭ. ಅದಲ್ಲದಂತೆ ಜಿಲ್ಲಾ ಪಂಚಾಯತಿಯಿಂದ NRML ರಾಷ್ಟ್ರೀಯ ಗ್ರಾಮೀಣ ಪುನರ್ ಸಂಸ್ಥೆ ಅಂತ ಇದೆ, NRML ಸಂಸ್ಥೆ. ಅವರಲ್ಲೂ ಕೆಲವು ಒಂದು ಸುಮಾರು 10,000 ಜಾಸ್ತಿ ಇದೆ. ಯಾಕೆಂದರೆ ಸ್ವಸಹಾಯಗಳು, ಯಾಕೆ ಇಂಡಿವಿಜುವಲ್ ಆಗಿ ಲೋನ್ ಕೊಟ್ಟಾಗ ಅದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜವಾಬ್ದಾರಿ ಏನಿಲ್ಲ. ಅದೇ ಒಂದು 10-15 ಸೇರಿದಾಗ, ಎರಡು ಕೈ ಸೇರಿದಾಗ, ತಂಡವಾಗಿ ಕೆಲಸ ಮಾಡ್ತಾರೆ. ಅದರಿಂದ ಸ್ವಸಹಾಯ ಸಂಘಗಳು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಮೈಸೂರು ಭಾರಿ SSB ಆಗಿ ನಡೀತಾ ಇದೆ. ಈಗ ನಾಗರಾಜ್ ಅವರು ಹೇಳ್ದಂಗೆ, HD Kote ನಾಗರಾಜ್ ಅವರು ಹೇಳ್ದಂಗೆ, ನಮ್ಮಲ್ಲಿ ಸುಮಾರು 10,000 ಸ್ತ್ರೀಶಕ್ತಿ ಸಂಘಗಳು ಇವೆ. ಅದಾದಮೇಲೆ ಜಿಲ್ಲಾ ಪಂಚಾಯತಿಲಿದೆ. ಅದಾದ್ಮೇಲೆ ಈಗ ಧರ್ಮಸ್ಥಳದವರು ಸಹ ಸ್ವಸಹಾಯ ಸಂಘದ ಮುಖಾಂತರ ಅವ್ರು ನಮ್ಮ ಮಹಿಳೆಯರಿಗೋಸ್ಕರ ಆರ್ಥಿಕ ಅಭಿವೃದ್ಧಿಗೋಸ್ಕರ ದುಡ್ಡು ಸಹ ಕೊಡ್ತಾ ಇದ್ದಾರೆ. ಅದಲ್ಲದಂತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಇದೆ, ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಅದು ಮಹಿಳೆಯರಿಗೆ ಯಾರು 18 ಮೇಲೆ, ಅಂದರೆ ಆರ್ಥಿಕವಾಗಿ ಯಾರ್ಯಾರು ಸೌಲಭ್ಯಗಳು ತಗೊಂಡಿದ್ದೇನೆ, ಅವ್ರನ್ನ ಸ್ವಯ ಉದ್ಯೋಗ ಕೈಗೊಳ್ಳೋಸ್ಕರ ಉದ್ಯೋಗಿನಿ ಅಂತ ಒಂದು ಸ್ಕೀಮ್ ಇದೆ. ಆ ಉದ್ಯೋಗಿನಲ್ಲಿ ಅವರಿಗೆ 300,000 ಲೋನ್ ಕೊಡ್ತೀವಿ. 300,000 SC ST ಆದರೆ 50% ಸಬ್ಸಿಡಿ ಕೊಡ್ತೀವಿ, ಸಹಾಯಧನ 300,000 ಕೊಡ್ತು ಅಂದ್ರೆ 1.5 SC ST ಆದ್ರೆ. ಈ ಇತರ ಕಮ್ಯುನಿಟಿ ಆದ್ರೆ 30% ಕೊಡ್ತೀವಿ. ಬ್ಯಾಂಕ್ ಅಲ್ಲಿ ಕ್ಲಿಯರೆನ್ಸ್ ಇರಬೇಕು, ಹಿಂದೆ ಯಾವ್ದೇ ಸಾಲ ತಗೊಂಡಿರ್ಬಾರ್ದು ಅವರು. ಅದು ಇಂಡಿವಿಜುವಲ್ ಕೂಡ ಅರ್ಥದ್ದು, ಅವ್ರ ಆರ್ಥಿಕವಾಗಿ ಸ್ವಸಹಾಯ ಸಂಘಗಳಿಗೆ ಅವರು ಬ್ಯೂಟಿ ಪಾರ್ಲರ್ ಬೇಕಾದ್ರೆ ಇಟ್ಕೋಬಹುದು. ಈಗ ಅದು ಹೆಚ್ಚು ಹೆಚ್ಚು ಇಡ್ತಾ ಇದ್ರೆ ಟೀ ಅಂಗಡಿ ಇರ್ಬೋದು, ಅದರಂತೆ ಜ್ಯೂಸ್ ಅಂಗಡಿಗಳು ಹೆಣ್ಮಕ್ಳುಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತೆ ಕಂಪ್ಯೂಟರ್ ಕೇಂದ್ರಗಳನ್ನ ಅವನು ಸಹ ಇಡ್ತಾ ಇದ್ದಾರೆ. ಇಂಥವಕ್ಕೆಲ್ಲ ಸ್ವಉದ್ಯೋಗ ನಮ್ಮ ನಿಗಮದಿಂದ, ಮಹಿಳಾಭಿವೃದ್ಧಿ ನಿಗಮದಿಂದನೇ ಕೊಡ್ತಾ ಇದೀವಿ. ಅಲ್ಲದಂತೆ ಸ್ವಸಹಾಯ ಸಂಘಗಳಿಗೆ ಕಿರುಸಾಲಗಳು ಅಂತ ಕೊಡ್ತೀವಿ. ಜಿಲ್ಲಾ ಪಂಚಾಯತಿಂದ ಮ್ಯಾಕ್ಸಿಮಮ್ 20,00,000 ಕೊಟ್ಟಿರೋದು ಇದೆ. 20,00,000 ಇಲ್ಲೇ ನಮ್ಮ ಮೈಸೂರು ನಗರದಲ್ಲಿ ತಗೊಂಡ್ರೆ ಕುಂಬಾರ್ ಕೋಪ್ಲಲ್ಲಿ ಒಂದು ಸ್ವಸಹಾಯ ಸಂಘ ಇದೆ. 20,00,000 ಲೋನ್ ತಗೊಂಡಿದೆ ಅವರು. ಅಡಿಕೆ ತಟ್ಟೆಗಳು, ಬುಟ್ಟಿ ಎಣೆ ಅಂತದ್ದು ಸಿಟಿ ಒಳಗಡೆ ಮಾರ್ಕೆಟಿಂಗ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಸಂಘಗಳಿಗೂ ಸಹ ಕಿರುಸಾಲ ಅಂತ ಇಲಾಖೆಯಿಂದ ಕೊಡ್ತೀವಿ, ಜಿಲ್ಲಾ ಪಂಚಾಯತಿಯಿಂದ ಕೊಡ್ತೀವಿ ಮಹಿಳೆಯರಿಗೋಸ್ಕರ.
0: ಈ ನಿಮ್ಮ ಇಲಾಖೆಯಿಂದ ಕೊಡುವಂತ ಅನುದಾನಕ್ಕೆ, ಸಾಲ ಸೌಲಭ್ಯಕ್ಕೆ ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಇದ್ರೆ ಅವರು ಯಾರನ್ನ ಪ್ರಾಥಮಿಕವಾಗಿ ಸಂಪರ್ಕ ಮಾಡಿ?
1: ಅಲ್ಲಿ ತಾಲೂಕು ಲೆವೆಲಲ್ಲಿ ನಮ್ಮ CDPO ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು, ಮತ್ತೆ ನಮ್ಮ ಮೇಲ್ವಿಚಾರಕ್ಕೆ ಇರ್ತಾರೆ. ಇನ್ನು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಅಂಗನವಾಡಿ ಕೇಂದ್ರವನ್ನು ಬೇಕಾದ್ರೆ ಇದು ಮಾಡಿ, ತಾಲೂಕು ಮಟ್ಟದಲ್ಲಿ CDPO ಮಾಡಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಪನಿರ್ದೇಶಕರ ಕಚೇರಿ ಮತ್ತೆ ಜಿಲ್ಲಾ ಪಂಚಾಯತ್ NRML ವಿಭಾಗ ಅಂತ ಇದೆ, ರಾಷ್ಟ್ರೀಯ ಪುನರ್ ಸ್ವಸಹಾಯ ಸಂಘ
0: NRLM
1: ಅವರು.
0: ಎಸ್ ಸರ್, ಎಸ್ ಸರ್, ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ನಮಸ್ತೆ
2: ಸರ್. ನಮಸ್ಕಾರ.
0: ನಮಸ್ಕಾರ ಸರ್, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್?
2: ಸರ್, ನಾವು ಸಿಂಚಾಮಿ ಅಂತ ಸರ್, HD Kote ಹೊಳೆಹುಂಡಿ ಅವರು.
0: ಸಿಂಚಾಮಿ ಅವರೇ, ಕೇಳಿ ತಮ್ಮ ಪ್ರಶ್ನೆ ಕೇಳಿ.
2: ಸರ್ ನಮಸ್ತೆ.
1: ನಮಸ್ಕಾರ ಹೇಳಿ. ಚಿನ್ಸ್ವಾಮಿ ಅವರೇ, ಹೊಳೆಹುಂಡಿಯಿಂದ. ನಿಮಗೂ
2: ಸರ್ ಅದೇ ಗೃಹಲಕ್ಷ್ಮಿ ಇದೆಯಲ್ಲ ಸರ್.
1: ಹೌದು,
2: ಗೃಹಲಕ್ಷ್ಮಿ ಇದು ತಮ್ಗೆ ಬರ್ಬೋದು ಇದಕ್ಕೆ.
1: ಹೌದು ಹೇಳಿ. ಹೌದು ಹೇಳಿ, ನಮ್ಮ ಇಲಾಖೆಗೆ ಬರ್ತದೆ
2: ಸರ್. ಅದರಲ್ಲಿ ಈಗ ಜನಗಳಿಗೆ ಒಂದು ಗೊಂದಲ ಆಗೋಗಿದೆ, ಅಪ್ಲಿಕೇಶನ್ ಅವಸ್ಥೆ ಹಾಕ್ಬೇಕು ಅಂತಲೂ ಅಥವಾ ಅದೇ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೋ ಅಂತಲೂ ಅವ್ರಿಗೆ ಅದೊಂದು ಗೊಂದಲದಲ್ಲಿ ಇದ್ದಾರೆ. ಮತ್ತೆ ಮಕ್ಕಳ ಮತ್ತೆ ಮಹಿಳೆಯ ಅಭಿವೃದ್ಧಿ ಇದು ಅಷ್ಟೇನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಅಷ್ಟೇನು ಪ್ರೋಗ್ರೆಸ್ ಇದಾಗ್ತಾ ಇಲ್ಲ ಸರ್, ಅದು ಕಾಣ್ತಾ ಇಲ್ಲ. ಅದರಿಂದ ಯಾವ ತರ ಇದಾಗುತ್ತೆ ಸರ್ ಅಂತ ನಮ್ಮ ಅಭಿಪ್ರಾಯ ಬೇಕು.
1: ಅಲ್ಲ, ಮೊದಲನೇ ಪ್ರಶ್ನೆ ಉತ್ತರ ಹೇಳ್ತೀನಿ. ಎರಡನೇದು ನೀವು ಕರೆಕ್ಟ್ ಆಗಿ ಹೇಳಿ, ಏನು ಅತ್ತೆ ಮತ್ತೆ ಇದು ಅಂತ ಹೇಳ್ತೀರಿ
2: ಸರ್? ಅಭಿವೃದ್ಧಿ ಅಂದ್ರೆ ಈಗ ಮಕ್ಕಳ ಮತ್ತು ಮಹಿಳೆ ಅಭಿವೃದ್ಧಿ ಅಂದ್ರೆ ಈಗ ಆಲ್ರೆಡಿ ಎಜುಕೇಶನ್ ಮುಗಿಸಿರ್ತಾರೆ, ಅವ್ರಿಗೆ ಕರೆಕ್ಟ್ ಮಾಹಿತಿ ಇಲ್ಲ, ಬೇರೆ ಕಡೆ ಜಾಬ್ಗಳು ಹೋಗ್ಬೇಕು ಅಥವಾ ಮಿಕ್ಕರಿಗೆ ಅವರು ಒಂದು ವ್ಯವಸ್ಥಿತವಾಗಿ ಅವ್ರ ಒಂದು ಇದಾಗೋದಕ್ಕೆ ಮಕ್ಕಳ ಅಭಿವೃದ್ಧಿ ಇದೆ, ಅದರದ್ದು ಮಾಹಿತಿ ಕೊರತೆ ಇದೆ. ಅದನ್ನ ಸ್ವಲ್ಪ ನೀವು ತಾಲೂಕು ವೈದ್ಯು ಅಥವಾ ಹೋಬಳಿ ವೈದ್ಯು ಸ್ವಲ್ಪ ಅವರಿಗೆ ಮಾಹಿತಿ ಕನ್ಸಲ್ಟ್ ಆದ್ರೆ.

0: ಆಗುತ್ತೆ ಅಂತ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ.
1: ಓಕೆ, ಒಂದಷ್ಟು ಜಾಗೃತಿ ಬೇಕು ಅಂತನ, ಮಾಹಿತಿ ಮತ್ತು ಜಾಗೃತಿ ಇನ್ನಷ್ಟು ಬೇಕು ಅಂತ
0: ಕೊರತೆ ಇದೆ ಸರ್ ಅವರಿಗೆ.
1: ಓಕೆ, ಚಿನ್ಸ್ವಾಮಿಯವರೇ ಅಂತ ಹೇಳಿದ್ರು ಒಳ್ಳೆ ಹೇಳಿ.
0: ಹಾ ಸರ್, ಅದೇ ಸರ್, ಅದೊಂದು ಮಾಡಿದ್ರೆ ಅವ್ರಿಗೆ ಒಂದು ಸವಲತ್ತುಗಳು ಸ್ವಲ್ಪಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ.
1: ಓಕೆ, ನೀವು ಹೇಳ್ದಂಗೆ ಚಿನ್ಸ್ವಾಮಿ ಅವರೇ, ಮೊದಲನೇ ಪ್ರಶ್ನೆ ನಿಮ್ದು ಗೃಹಲಕ್ಷ್ಮಿ ಈಗ ಇರೋದಕ್ಕೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಇಲ್ಲ ಇರೋದನ್ನೇ ಇದು ಮಾಡ್ತಾರ ಅಂತ. ಈಗ ಸರ್ಕಾರದಿಂದ ಒಂದು ಪರಿಶೀಲನೆ ಮಾಡಬೇಕು ಅಂತ, ಯಾರು ಅನರ್ಹರಿದ್ದಾರೆ ಅವರನ್ನ ತೆಗಿಬೇಕು, ಅರ್ಹರಿವರಿಗೆ ಎಲ್ಲರಿಗೂ ಸಿಗಬೇಕು. ಎರಡೇ, ಹೊಸದಾಗಿ ಅಪ್ಲಿಕೇಶನ್ ಹಾಕೋಂಥದ್ದೇನಿಲ್ಲ. ಈಗ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕಿಯರು, ಮತ್ತೆ ನಗರ ಪ್ರದೇಶದಲ್ಲಾದರೆ ನಮ್ಮ ಏನು ನಗರಸಭೆ, ಕಾರ್ಪೊರೇಷನ್ನು, ಪುರಸಭೆ, ಅವರ ಸಿಬ್ಬಂದಿಗಳು, ಮತ್ತೆ ರೂರಲಲ್ಲಿ ಅದಲ್ಲದಂತೆಯೇ ಪಿ ಡಿ ಒಗಳು ಇರ್ತಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಮತ್ತೆ ವಿ ಎಗಳು, ಇವರೆಲ್ಲ ಬರ್ತೀವಿ. ಪ್ರಮುಖವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದ್ರೇ ಆ್ಯಪ್ ಕೊಡ್ತೀವಿ ಮೊಬೈಲಲ್ಲಿ, ನಿಮ್ಮದು ಫೇಸ್ ರೆಕಗ್ನೈಸ್ ಮಾಡ್ತೀವಿ, ಮತ್ತೆ ಅಂದರೆ ಮಹಿಳೆಯರದು, ಮಹಿಳೆಯರಿಗೋಸ್ಕರ ಇರೋದು ಗೃಹಲಕ್ಷ್ಮಿ, ಅವ್ರದ್ದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತೀವಿ. ಈಗ ಏನೀಗ SIR ನಡೀತಾ ಇತ್ತು ನೋಡಿ, ರೀವೆರಿಫಿಕೇಷನ್ನು, ಅದೇ ರೀತಿ ರೀವೆರಿಫಿಕೇಷನ್ ಮಾಡ್ತೀವಿ, ಅಪ್ಡೇಟ್ ಆಗ್ತದೆ. ಅದರಿಂದ ನಿಮಗೆ ಗೊಂದಲ ಆಗಂತಿರಲ್ಲ, ಯಾರಿಗೆ ಬರ್ತದೆ ಅವ್ರು ಎಲ್ಲರಿಗೂ ಬರ್ತದೆ, ಅನರ್ಹರು ಮಾತ್ರ ಹೋಗ್ತಾರೆ ಅಷ್ಟೇ. ಇದು ಒಂದು. ಇನ್ನೊಂದು, 10 ದಿವಸದಲ್ಲಿ 15 ದಿವಸದಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಷ್ಟೇ, ಅಪ್ಲಿಕೇಶನ್ ಪರೀಕ್ಷೆ ಹೊಸದಾಗಿ ಏನು ಅಪ್ಲಿಕೇಶನ್ ಹಾಕಾಗತ್ತೇ ಇಲ್ಲ, ಮೊಬೈಲಲ್ಲಿ ಇದು ಮಾಡ್ತೇವೆ. ಎರಡನೇದು, ಇವಾಗ ಕೆಲವು ಮಾಹಿತಿಗಳು ಕೊರತೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತಾಲೂಕು ಲೆವೆಲಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕಚೇರಿ ಇದೆ, ಅಂಗನವಾಡಿ ಕಾರ್ಯಕರ್ತರಿದೆ, ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಅದಲ್ಲದಂತೆ ಕೆಲವು ಫೋನ್ ನಂಬರ್ಗಳು ಸಹ, ಹೆಲ್ಪ್ ಲೈನ್ಗಳಿದೆ, ಹಿರಿಯ ನಾಗರಿಕರ ಸಹಾಯವಾಣಿ ಇರ್ಬೋದು, ಮಹಿಳಾ ಸಹಾಯವಾಣಿ ಇರ್ಬೋದು, 1-800-1-1-1, ಅದರಲ್ಲಿ ಮಕ್ಕಳ ಸಹಾಯವಾಣಿ 10-98 ಇದೆ, ಅದೇ ರೀತಿ ಸೀನಿಯರ್ ಸಿಟಿಜನ್ಗೆ 10-90 ಇದೆ. ಈ ರೀತಿ ಬೇಕಾದ್ರೆ ಫೋನ್ ಮಾಡ್ಬೋದು, ಮಾಹಿತಿಗಳು ಈಗೇನು ನಿಮಗೆ ಎಲ್ಲಿದ್ದೀರಿ ಅಲ್ಲೇ ನಿಮಗೆ ಕೈಯಲ್ಲೇ ಮಾಹಿತಿಗಳು ಸಿಗ್ತವೆ. ಅಲ್ಲಿ ಸಿಗಲಿಲ್ಲ ಅಂದಾಗ ನಮ್ಮ ಅಂಗನವಾಡಿ ಕಾರ್ಯಕರ್ತನ ಮೀಟ್ ಆಗಿ ನಮ್ಮ ಇಲಾಖೆ ಬಗ್ಗೆ ಬೇಕಾದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ಅದಕ್ಕಿಂತ ಇಲ್ಲ ಅಂದರೆ ತಾಲೂಕು ಕೇಂದ್ರಗಳಲ್ಲಿ CDPO ಆಫೀಸ್ ಇರ್ತಾರೆ, ಅವ್ರು ಮೀಟ್ ಆಗ್ಬೋದು.
0: ಅದು ಈಗ ಒಂದು ಸಲ ನಮ್ಮಿಂದ ಈಗ ಅಂಗನವಾಡಿ ಕನ್ಸಲ್ಟ್ ಬರೋದ್ರಿಂದ ತಾವು 3 ತಿಂಗಳಲ್ಲೋ ಅಥವಾ ಒಂದ 2 ತಿಂಗಳಲ್ಲೋ ಒಂದ ಮಹಿಳೆ ಮತ್ತೆ ಮಕ್ಕಳ ಅವ್ರ ಬಗ್ಗೆ ಒಂದು ಮಾಹಿತಿ ಜಾಗೃತಿ ಮೂಡಿಸ್ತಾರೆ
1: ಮಾಡಿಸ್ತೀವಿ
0: ಅದೇ ಅದೇ ಗ್ರಾಮಗಳಲ್ಲಿ. ಅದು ಒಂದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಒಂದು ಉಪಯೋಗ ಆಗುತ್ತೆ, ಸದುಪಯೋಗ ಆಗುತ್ತೆ ಅಂತ ನಮ್ಮ ಒಂದು
1: ಅಗತ್ಯವಾಗಿ ಜಾಗೃತಿ ಅರಿವು ಕಾರ್ಯಕ್ರಮ ಎರಡೂ ಮಾಡ್ತೀವಿ.
2: ಚಿನ್ಸ್ವಾಮಿ ಅವರೇ, ತಮ್ಮದೇನಾದ್ರು ಸಲಹೆ ಇದೆಯಾ ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸಬಹುದು ಅಂತ, ತಮ್ಮ ಆಲೋಚನೆ ಏನಾದ್ರು ಇದೆಯಾ?
0: ಅದೇ ಜಾಗೃತಿ ಮೂಡಿಸಬಹುದು ಅಂದ್ರೆ ಇವರು ಮನೆಗೆ ಹೋಗಿ ಇದು ಮಾಡೋ ಬದಲು ಅದೊಂದು ಆಪ್ಷನ್ ಇದೆ ಅದೇ ಗ್ರಾಮದವರಾದ್ರಿಂದ. ಇನ್ನೊಂದು, ಅವರು 2 ತಿಂಗಳಿಗೊಂದ್ಸರಿ ಅಂಗನವಾಡಿ ಕೇಂದ್ರಕ್ಕೆ ತಾವು ಮಕ್ಕಳು ಮತ್ತು ಅಭಿವೃದ್ಧಿ ಇವರು ಮಕ್ಕಳು ಮತ್ತೆ ಇವರು ಬಂದು ಮೀಟ್ ಮಾಡಿ ನಮ್ಮನ್ನ, ನಿಮ್ದೇನಾರು ಒಂದು ಕೊರತೆ ಏನಾದ್ರು ಮಾಹಿತಿ ಕೊರತೆಗಳು ಏನಾದ್ರು ಸಲಹೆ ಬೇಕು
1: ಅಂತೇನೆ
0: ಅಂಗನವಾಡಿ ಕೇಂದ್ರಕ್ಕೆ ಬಂದು ಮೀಟ್ ಮಾಡಿ ಅನ್ನೋದೊಂದು ತಮ್ಮಿಂದ ಒಂದು ಆದೇಶ ಇದಾದ್ರೆ ಒಳ್ಳೇದು.
2: ಅಂದ್ರೆ ಕುಂದು ಕೊರತೆ ಸಭೆ ತರ ಅಧಿಕಾರಿಗಳು CDPO ಅಥವಾ ಮೇಲಧಿಕಾರಿಗಳು ಆ ದಿನ ಬಂದು ಅಲ್ಲ ಬೇರ್ತಾರೆ, ನಿಮ್ದೇನಾರು ಕುಂದು ಕೊರತೆ ಇದ್ರೆ ಬಂದು ಹಂಚಿಕೊಳ್ಬಹುದು ಅನ್ನೋ ಒಂದು ಮಾಹಿತಿ ವಿಶೇಷವಾಗಿ ಮಾಡಿ.
0: ಒಂದು ವಾರ ಅಂತ ಫಸ್ಟ್ ಮಾಹಿತಿ ಹೇಳಿದ್ರೆ ಗ್ರಾಮದಲ್ಲಿ ಅವ್ರನ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಒಂದು ಉಪಯೋಗ ಆಗುತ್ತೆ.
1: ತಾವ್ ಹೇಳದಂಗೆ ಈಗ 3 ತಿಂಗಳಿಗೊಂದು ಪ್ರತಿ ಒಂದು ಅಂಗನವಾಡಿ ಕೇಂದ್ರ ಬಾಲ ವಿಕಾಸ ಸಮಿತಿ ಅಂತ ಇದೆ, ಬಾಲ ವಿಕಾಸ ಸಮಿತಿ ಅಂತ ಅಂಗನವಾಡಿ ಕೇಂದ್ರಗಳಲ್ಲಿ, ಅದಲ್ಲದಂತೆ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತಿದೆ. ಎರಡು ಉದ್ದೇಶ ಏನಂದ್ರೆ, ಅಂಗನವಾಡಿಗಳಲ್ಲಿ ಏನಾರ ಫುಡ್ಗಳು ಕೊಡದೆ ಅಂತದ್ದು, ಅಲ್ಲೇನಾರ ಹೈಜಿನಿಕ್ ಅಸ್ವಚ್ಛತೆಯಿಂದ ಇರೋಂಥದ್ದು, ಗೃಹಲಕ್ಷ್ಮಿ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ, ಅದಲ್ಲದಂತೆ ಚೈಲ್ಡ್ ಮ್ಯಾರೇಜ್ ಆಗಿದೆ ಅಲ್ಲಿ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನೀವು ಅಲ್ಲಿಗೆ ತಿಳಿಸೋಂಥದ್ದು, ಇವೆರಡೂ ಸಭೆಗಳನ್ನ ಮಾಡ್ತಾರೆ. ಆದರೆ ಇನ್ನೂ ಸಹ ಪರಿಣಾಮಕಾರಿಯಾಗಿ ಆ ಮಹಿಳೆಯರು ಸಮುದಾಯನ ಕರೆದು ಮಾಡಿ ಅಂತ ನೀವು ಹೇಳ್ದಂಗೆ ಇನ್ನೂ ಹೆಚ್ಚಿನ ಕಡೆಯಾಗಿ ಮಾಡೋದಕ್ಕೆ ಹೇಳ್ತೀವಿ.
0: ನೀವು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅದನ್ನ ಫಾಲೋ ಅಪ್ ಮಾಡ್ತಾ ಇದಾರು ಅನ್ನೋದನ್ನ ತಾವು ಸ್ವಲ್ಪ
2: ಚಿನ್ಸ್ವಾಮಿ ಅವರು ಬಹಳ ಒಂದು ಒಳ್ಳೆ ಮಾಹಿತಿಯನ್ನು ಹೇಳಿದ್ರೆ. ಈಗ ಆಲ್ರೆಡಿ ಇದೊಂದು ಸಿಸ್ಟಮ್ ಇದೆ, ಎರಡು ಸಭೆಗಳನ್ನು ಸಮಿತಿಗಳಲ್ಲಿ ಸಭೆ ಸೇರಿಸಿ ಈ ಮಾಹಿತಿಯನ್ನು ಹಂಚುವಂಥದ್ದು. ಆದರೆ ಅದು ಪರಿಣಾಮಕಾರಿ ಆಗಬೇಕಂದ್ರೆ ಎಲ್ರಿಗೂ ಮಾಹಿತಿ ತಲುಪಬೇಕು, ಈ ವಿಚಾರವಾಗಿ ತಲುಪಿಸ್ಬೇಕು ಅನ್ನೋದು ತಮ್ಮ ಸಲಹೆ. ಖಂಡಿತ ಅದನ್ನು ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ. ಥ್ಯಾಂಕ್ ಯು,
1: ಧನ್ಯವಾದಗಳು.
2: ಧನ್ಯವಾದಗಳು ಸರ್. ಎಸ್ ಸರ್, ಸರ್ ಇದರ ಜೊತೆ ಸಾಕಷ್ಟು ವಿಚಾರಗಳಲ್ಲಿ ಇತ್ತೀಚೆಗೆ ನಾವು ಗಮನಿಸುವಂಥದ್ದು ಪೋಷಕರಲ್ಲಿ ಅಥವಾ ಮಕ್ಕಳಲ್ಲಿ ಉತ್ತಮ ಬಾಂಧವ್ಯದ ಕೊರತೆ ಏನು ಕಾಣಿಸ್ತಾ ಇದೆ, ಗಲಾಟೆಗಳು ಘರ್ಷಣೆಗಳು ಹೆಚ್ಚಾಗ್ತಾ ಇದೆ, ಹೊಂದಾಣಿಕೆಯ ಕೊರತೆಗಳಾಗ್ತಾ ಇದೆ. ಸೊ ಇದನ್ನು ನೀಗಿಸಲಿಕ್ಕೆ ಅಥವಾ ಇದನ್ನು ಸರಿಪಡಿಸಲಿಕ್ಕೆ ತಮ್ಮದೇನಾದರೂ ಸಮಾಲೋಚನೆಗಳು ಅಥವಾ ಸಮಾಲೋಚನಾ ಕೇಂದ್ರಗಳು ಆ ಥರದ ಏನಾದರೂ ವ್ಯವಸ್ಥೆಗಳಿದೆಯಾ ಸರ್?
1: ತಾವು ಹೇಳಿದಂಗೆ ನೀತಿಯ ನಗರೀಕರಣ ಆದಂಗೆ ನಮ್ಮಲ್ಲಿ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಅನಾಗರಿಕತೆ ಮತ್ತೆ ಅನಕ್ಷರಸ್ಥರು ಜಾಸ್ತಿ ಇರ್ತಿದ್ರು. ಒಂದು 50 ವರ್ಷ ಹಿಂದೆ ಹೋಯ್ತು. ಸಮಾಜದಲ್ಲಿ ಒಂದು ಭದ್ರತೆ ಇತ್ತು, ಈಗ ಭದ್ರತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಹೆಚ್ಚಿನ ಭದ್ರತೆ ಇತ್ತು. ಸಂಸ್ಕೃತಿ ಕಲ್ಚರ್ ಅನ್ನೋದಿತ್ತು, ಮತ್ತೆ ಯಾವುದೇ ಆದ ಒಂದು ಒಳ್ಳೆ ಭಾವನೆಗಳಿದ್ದು.
2: ಹೌದು,
1: ಇತ್ತೀಚೆಗೆ ನಗರೀಕರಣ ಆಯ್ತಿದ್ದಂಗೆ ಈ ಶಿಕ್ಷಣ ಜಾಸ್ತಿ ಆಯ್ತಿದ್ದಂಗೆ ಕೆಲವರು ವೈಯಕ್ತಿಕವಾಗಿ ಹಾಮ್ ಅನ್ನೋದು ನೋಡಿದ್ ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾಕೆಂದ್ರೆ ಸಾಕಷ್ಟು ಕೇಸ್ಗಳು ಬರ್ತಾ ಇರ್ತವೆ. ಹಾಮ್ ಅನ್ನೋದು ಆ ಗಂಡ್ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು.
2: ಹೌದು,
1: ಆಮೇಲೆ ಸಮುದಾಯದ ಜೊತೆ ಇಲ್ಲದಿರೋದು ಅದು ಮೊದಲೇ ಡ್ರಾಬ್ಯಾಕ್. ಸಮುದಾಯ ಅಂದ್ರೆ ಅವಿಭಕ್ತ ಕುಟುಂಬ.
2: ಹೌದು,
1: ಅವಿಭಕ್ತ ಕುಟುಂಬದಲ್ಲಿ ಹಿಂದೆ ಏನಾಗ್ತಾ ಇತ್ತು, ಯಾವುದೇ ಸಣ್ಣ ಪುಟ್ಟದ ಮಗುಗೆ ಬೆಳಿಗ್ಗೆ ಏಳ್ಸ ಅಂತದ್ದು, ಇಲ್ಲ ರೈತ ಕುಟುಂಬ ಆಯ್ತು ಅಂದ್ರೆ ಅವರಿಗೆ ಹಸು ಕರಿಯಂತದ್ದು, ಹಸು ತೊಳೆಯಂತದ್ದು, ಉಲ್ಲಾಕದು, ಅದಲ್ದಂತೆ ಶಿಕ್ಷಣನು ಕೊಡ್ತಾ ಇತ್ತು. ಸಜ್ಜಿ ತಾತ ಒಂದ್ ಕಾಯಿಲೆ ಬಂತು ಅಂದ್ರೆ ಅಲ್ಲೇನೆ ಅವನು ಕಷಾಯ ಮಾಡ್ಕೊಡ್ತಾ ಇದ್ರು. ಈಗ ಏನಾಗ್ತೇವೆ, ಸಣ್ಣ ಪುಟ್ಟದ್ದು ಇದ್ರು ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ 1,000-2,000 ಬಿಲ್ ಮಾಡ್ತಾರೆ. ಈ ರೀತಿ ಇದಾಗಿ ಅವ್ರಿಗೆ ಚಿಕ್ಕದ್ರಿಂದನೇ ಈ ಅವಿಭಕ್ತ ಕುಟುಂಬದ ಸಂಬಂಧಗಳು ಇಲ್ಲ.
2: ಎಸ್ ಸರ್, ಎಸ್ ಸರ್, ಒಂದು ಅವಿಭಕ್ತ ಕುಟುಂಬದ ಬೆಂಬಲ ಅಥವಾ ಹಿರಿಯರ ಮಾರ್ಗದರ್ಶನ ಸಲಹೆಗಳ ಕೊರತೆ ಇದೆ. ಆದ್ರೆ ಪ್ರಸ್ತುತ ತಾವು ಹೇಳಿದಂಗೆನೆ ಅದನ್ನ ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಸಾಕಷ್ಟು ಉಪಕರಣಗಳು ಬಂದಿದೆ, ಅದರಲ್ಲಿ ಬಹುಮುಖ್ಯವಾದದ್ದು ಮೊಬೈಲ್. ಆ ಮೊಬೈಲ್ ಇಂದ ಒಂದು ದುರಂತಗಳು ಅಥವಾ ಡಿಸ್ಟ್ರಾಕ್ಷನ್ಸ್ ಹೆಚ್ಚಾಗ್ತಾ ಇದ್ರೆ ಆ ಮೊಬೈಲ್ಗೋಸ್ಕರನೇ ಕಳೆದ ಬಾರಿ ಬಹುಶಃ ವೈರಲ್ ಆಗಿತ್ತು ವಿಡಿಯೋ, ತನ್ನ ತಾಯಿಗೆ ಎಷ್ಟು ಹೊಡಿತು ಒಂದು ಮಗು, 11 ವರ್ಷದ ಮಗು. ಸೊ ಈ ವಿಚಾರಗಳನ್ನು ಇದನ್ನು ಹೇಗೆ ನಾವು ಕಡಿಮೆ ಮಾಡ್ಬೋದು ಕುಟುಂಬದಲ್ಲಿ ಅನ್ನೋದು ಕುರಿತು ಮಾತಾಡ್ತೀನಿ ಸರ್. ಆದರೆ ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ, ಕರೆ ಕಟ್ಟಾಗಿದೆ ಸರ್, ಕಟ್ಟಾಗಿದೆ. ಎಸ್ ಸರ್, ಈ ಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ತಾವು ಹೇಳ್ದಂಗೆ ಬಹುಶಃ ಅದು ಅವಿಭಕ್ತ ಕುಟುಂಬದ ಕೊರತೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದು ಕೂಡ ಒಂದು ಕಾರಣ. ಆದರೆ ಇವತ್ತು ಆ ಮಕ್ಕಳಿಗೆ ಸುಲಭವಾಗಿ ಸಿಗ್ತಾ ಇರುವ ಮೊಬೈಲು, ಆ ಮೊಬೈಲ್ ಮೊಬೈಲಲ್ಲಿ ಬರ್ತಾ ಇರುವಂಥ ಮಾಹಿತಿಗಳು, ಇದ್ರ ಮೇಲಾಗಿರುವಂಥ ಅಡಿಕ್ಷನ್ಸ್, ಸೊ ಇದನ್ನು ಡಿ ಅಡಿಕ್ಷನ್ ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಇಲಾಖೆ ಏನಾದರೂ ಯೋಜನೆ, ಯಾಕಂದರೆ ತಮ್ಮ ಮಕ್ಕಳಿಗೂ ತಾವು ಕಲ್ಯಾಣವನ್ನು ಬಯಸ್ತಾ ಇದ್ದೀರಿ, ಮಹಿಳೆಯರಿಗೂ ಕಲ್ಯಾಣವನ್ನು ಬಯಸ್ತಾ ಇದ್ದೀರಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ ಸೊ ಇದನ್ನು ರೆಡ್ಯೂಸ್ ಮಾಡಲಿಕ್ಕೆ ಏನಾದರೂ ವಿಶೇಷ ಯೋಜನೆಗಳನ್ನು ಮಾಡ್ಬೋದು ಅಥವಾ ಈಗಾಗಲೇ ಮಾಡಿದ್ದೀರಾ ಅಂತ?
1: ತಾವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈಗ ಪ್ರಸ್ತುತ ಸಮಸ್ಯೆಗಳು ಇರೋಂಥದ್ದು, ಯಾಕೆಂದರೆ ಮನೆಯಲ್ಲಿ ಕಾರ್ ಇಲ್ಲ ಅಂದ್ರೂ ಬೇಕಾದ್ರೆ ಇರ್ಬೋದೇನೋ, ಮೊಬೈಲ್ ಇಲ್ಲದಂತೆಯೇ ಇರೋಕ್ಕಾಗಲ್ಲ. ಮಗುಗೂ ಬೇಕು, ನಮ್ಗೆ ಯಾವುದೇ ಒಂದು ಊಟ ಮಾಡ್ಬೇಕಾದ್ರೆ ಮಗು ಮೊಬೈಲೇ ತೋರಿಸ್ ಮಾಡ್ಬೇಕು, ಆ ಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟೈತೆ. ಹುಟ್ಟಬೇಕಾದ್ರೆ ಒಂದು ಮೊಬೈಲ್ ಬೇಕು ಅನ್ನಂಗೆ. ಇದರಿಂದ ತಾವು ಹೇಳ್ದಂಗೆ ಒಳ್ಳೇದು ಸಹ ಆಗಿದೆ, ಕೆಟ್ಟದ್ದು ಆಗ್ತದೆ. ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತದೆ ನನ್ನ ಭಾವನೆ,
2: ಆ
1: ಥರ ಆಗ್ತಾ ಇದೆ. ಬಟ್ ದುಷ್ಪರಿಣಾಮಗಳು ತಾವು ಹೇಳ್ದಂಗೆ ಅದರಿಂದ ಜಾಸ್ತಿನೇ ಆಗ್ತಾ ಇದೆ. ಈಗ ಯಾಕೆ ಅಂದರೆ ಮೊಬೈಲಿಂದ ಕೆಲವು ಅನಗತ್ಯ ವಿಷಯಗಳು, ರೀಲ್ಸ್ ಮಾಡೋಂಥದ್ದಾಗಿರ್ಬೋದು, ಅದರಲ್ಲೇ ಜಾಸ್ತಿ ಟೈಮ್ ಕಳೆಯೋದು, ಮಕ್ಕಳುಗಳು ಓದೋದು ಕಮ್ಮಿ ಆಗ್ತಾ ಇದೆ, ಮತ್ತು ಅವರು ದೈಹಿಕ ಅವರು ಏನು ಇವಾಗ ಜಿಮ್ ಇರ್ಬೋದು ಮತ್ತೊಂದು ಇರ್ಬೋದು ಆಟೋಪಾಟೋಗಳು ಹಿಂದೆ ಇದ್ವಲ್ಲ ಅವನು ಕಮ್ಮಿ ಆಗ್ತದೆ, ಮೊಬೈಲಲ್ಲೇ ಆಟೋಪಾಟೋಗಳು ಆಗ್ತಾ ಇದೆ. ಊಟದನ್ನು ಟೇಸ್ಟೂ ಸಹ ಮೊಬೈಲಲ್ಲಿ ನೋಡೋಂಗೆ ಆಗ್ಬಿಟ್ಟೈತೆ, ಮಕ್ಕಳಿಗೆ ಊಟನೂ ಮಾಡೋದಿಲ್ಲ, ಅಲ್ಲೇ ನೋಡ್ಕೋತೀವಿ ಯಾವುದೇ ಒಂದು ಸಸ್ಯಾಹಾರ ಇರ್ಬೋದು ಇಲ್ಲ ಇದು ಇರ್ಬೋದು ಮಾಂಸಾಹಾರ ಇರ್ಬೋದು, ಆ ಮಟ್ಟದಲ್ಲಿ ಅದರಲ್ಲೇ ಟೈಮ್ ಕೊಡೋದು, ಯಾವ್ದ್ಯಾವ್ದು ಇದೆ ಅಂತ ರೀಲ್ಸ್ ನೋಡ್ಕೊಂಡಿರ್ಬೋದು. ಮತ್ತು ಅನಗತ್ಯವಾಗಿ ಕೆಲವು ಪೋರ್ನ್ ಇದು ಸಹ ಕೆಲವು ಬರ್ತಾ ಇದ್ವಿ, ಉದ್ರೇಕವಾಗುವಂಥದ್ದು, ಇವೆಲ್ಲ ಜಾಸ್ತಿ ಆಗ್ತದೆ, ಮಕ್ಕಳಿಗೆ ಈಸಿಯಾಗಿ ಸಿಗ್ತಾರಿಂದ ಸರ್ಕಾರನೂ ಕೆಲವನ್ನ ಕಡಿವಾಣ ಆಗ್ತಾ ಇದೆ. ಈಸಿಯಾಗಿ ಮೊಬೈಲ್ಸ್ ಈಗ ನಮ್ಮ ರಾಜ್ಯ ಸರ್ಕಾರನೇ 10 ವರ್ಷದ 12 ವರ್ಷದ ಒಳಗಡೆ ಮೊಬೈಲ್ ಕೊಡಬೇಡದು ಅಂತ ಒಂದು ನಿಯಮ ತರಬೇಕು ಅಂತ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಇಲಾಖೆನೂ ಪ್ರಯತ್ನ ಮಾಡ್ತಾ ಇದೆ. ಅದಾದ ನಂತರ ಕೂಡ ಈಗ ಆಲ್ರೆಡಿ ಕೆಲವು ಸಂಸ್ಥೆಗಳಲ್ಲಿ ಈಗ ರಾಮಕೃಷ್ಣ ಆಶ್ರಮ ಇರ್ಬೋದು ಮೈಸೂರು ಸಮಯದಲ್ಲಿ, ಕೆಲವು ಮಂಗಳೂರುಗಳಲ್ಲಿ ಕೆಲವು ಸ್ಕೂಲ್ಗಳಿದ್ದಾವೆ, ಅವರು 10th 8th ವರೆಗೆ ಮೊಬೈಲೇ ಕೊಡೋದಿಲ್ಲ. ಮೊಬೈಲೇ ಕೊಡೋದಿಲ್ಲ. ನಿಮ್ಗೇನೇ ನಮ್ಗೆ ನೇರವಾಗಿ ಕೇಳಿ ಬಾಂಧವ್ಯ ಇರ್ತದೆ, ಇಲ್ಲಿ ಬಾಂಧವ್ಯನೇ ಹೋಗ್ಬಿಟ್ಟಿರ್ತದೆ. ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಲೂ ಸರ್ಕಾರ ರಾಜ್ಯ ಸರ್ಕಾರ ಚಿಂತನೆಯಲ್ಲಿದೆ. ಅದಲ್ಲದಂತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈಗ ಆಲ್ರೆಡಿ ಮೊಬೈಲಿಂದ ಏನು ಪರಿಣಾಮ ಬೀರ್ತಾ ಇದೆ, ದುಷ್ಪರಿಣಾಮ ಒಳ್ಳೇದೇನಾಗ್ತಾ ಇದೆ ಅದಕ್ಕೆ ಭೇಟಿ ಬೇಚವೋ ಭೇಟಿ ಪಡವೋ ಅಂತ ಒಂದು ಕಾರ್ಯಕ್ರಮ, ಮಗುವನ್ನು ಹೆಣ್ಣು ಮಗುವನ್ನು ಉಳಿಸಿ ಮಗುವನ್ನು ಓದಿಸಿ ಅಂತ ಆ ಕಾರ್ಯಕ್ರಮದ ಜೊತೆ ಇದನ್ನು ಸೇರಿಸ್ಕೊಳ್ತಾ ಇದ್ವಿ. ಮೊಬೈಲಿಂದ ಏನೇನು ದುಷ್ಪರಿಣಾಮ ಆಗ್ತಾ ಇದೆ, ಮೊಬೈಲ್ ಯಾವ ಟೈಮಲ್ಲಿ ಇದು ಮಾಡಬೇಕು, ಏನೇನು ನೋಡಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಸಹ ಈಗ 15 ದಿವಸದ ಹಿಂದೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮರೆಗೆ ಅವ್ರ ಸೂಚನೆ ಮರೆಗೆ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಅದರಲ್ಲಿ ನಮ್ಮದು ವಿ ಕೇರ್ ಸಂಸ್ಥೆ ಅಂತ ಒಂದು ಎನ್ ಜಿ ಒ ಇದೆ, ಸ್ವಯಂ ಸೇವಾ ಸಂಸ್ಥೆ ಕುಮದಿನಿ ಅಂತ ಇಲ್ಲೇ ಜೆ ಎಸ್ ಎಂ ಸಿಯಲ್ಲಿ ಇದ್ದಾರೆ, ಅವ್ರ ಜೊತೆ ಸೇರಿ ಪ್ರತಿ ಒಂದು ಗ್ರಾಮ ಪಂಚಾಯತಿಗಳಲ್ಲೂ ಈಗ ನಾವು ಹೋಬಳಿ ಮಾಡ್ತಾ ಅದರಲ್ಲಿ ಮೈಸೂರು ತಾಲೂಕಿಗೆ ಒಂದು ಪೈಲಟ್ ತಾಲೂಕು ಅಂತ ತಗೊಂಡಿದ್ವಿ. ಎಸ್ಪೆಷಲಿ ಮೊಬೈಲಿಂದ ಏನಾಗ್ತಾ ಇದೆ, ಓದುವ ಕಡೆ ಮಕ್ಕಳನ್ನ ಗಮನ ಹರಿಸ್ಬೇಕು, ಅಂದ್ರೆ ಪುಸ್ತಕ ಓದೋದೇ ಕಮ್ಮಿ ಆಗ್ಬಿಟ್ಟಿದೆ, ಈಗ ಪುಸ್ತಕ ಓದುವಂಥದ್ದು ಕಮ್ಮಿ ಆಗಿದೆ. ಆ ಕಡೆ ತರೋದಕ್ಕೋಸ್ಕರ ಒಂದು ಜಾಗೃತಿ ಕಾರ್ಯಕ್ರಮನ ಮಾಡೋದಕ್ಕೆ ಈ ಲಾಸ್ಟ್ ಮಂತ್ ಇಂದ ಒಂದು ಮಾಡ್ತಾ ಇದ್ದೀವಿ.
2: ಎಸ್ ಸರ್, ಎಸ್ ಸರ್, ಖಂಡಿತ ಸರ್, ಅದರ ಬಗ್ಗೆ ಮುಂದುವರಿಸ್ತೀನಿ, ಮತ್ತೊಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ ನಮಸ್ತೆ
3: ನಮಸ್ತೆ
2: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ರಿ ಮಾತಾಡಿ ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ರಿ ಮೇಡಮ್?
3: ಸರ್ ನಮಸ್ತೆ, ನಾನು ಕೇರಳ ತಾಲೂಕಿಂದ ಮಾತಾಡ್ತಿದ್ದೀನಿ.
2: ತಮ್ಮ ಹೆಸರು ಹೇಳ್ಬೋದಾ?
3: ಚಂದ್ರಿಕಾ ಸರ್. ನಮಸ್ತೆ ಸರ್.
2: ಹೇಳಿ. ನಮಸ್ಕಾರ ಚಂದ್ರಿಕಾ ಮೇಡಮ್, ಹೇಳಿ.
3: ನಾನು ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
2: ಸಂತೋಷ, ಹೇಳಿ ಮೇಡಮ್.
3: ನಮಗೂ ನಮ್ಮ ಕೇರ್ನಗರ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಗೆ ಫೋನ್ ಅಲ್ಲಿ ಇದು 2G ಸೆಟ್ ಆಗಿರೋದ್ರಿಂದ ಸರ್ ಯಾವ್ದೇ ಕೆಲಸಗಳು ಮಾಡಕ್ಕೆ ನಮ್ಗೆ ಇದ್ರಲ್ಲಿ ಸ್ಟೋರೇಜ್ ಸಾಕಾಗಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ, ಒಂದೊಂದ್ ಕಡೆ ಪ್ರಾಬ್ಲಮ್ ಆಗತ್ತೆ ಸರ್. ಹಂಗಾಗಿ ಮೊಬೈಲ್ನ ಇನ್ನೊಂದ್ ಸ್ವಲ್ಪ ಉತ್ತಮ ಮಟ್ಟದ ಕೊಟ್ರೆ, ಲ್ಯಾಪ್ಟಾಪ್ ಕೊಡೋ ವ್ಯವಸ್ಥೆ ಮಾಡಿಸಿದ್ರೆ, ಈಗ SIR ಮಾಡ್ತಿದೀವಿ, ಮತ್ತೀಗ ಭಾಗ್ಯ ಗೃಹಲಕ್ಷ್ಮಿದು ಬಂದ್ರೆ ಹಿಂಸೆ ಆಗುತ್ತೆ ಸರ್ ಕೆಲಸ ಎಲ್ಲ ಮಾಡ್ಲಿಕ್ಕೆ. ಹಂಗಾಗಿ ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ, ಒಂಚೂರು ಈಗಿನ ಜನರೇಷನ್ಗೆ ತಕ್ಕಂತೆ ಫೋನ್ ಅಪ್ಗ್ರೇಡ್ ಮಾಡಿಕೊಟ್ರೆ.
2: ಅಲ್ಲ ಖಂಡಿತ ಆತರದ್ದು ಅವಕಾಶ ಇದ್ರೆ ಖಂಡಿತವಾಗ್ ನಿಮ್ಗೆ, ಯಾಕಂದ್ರೆ ಸ್ಪೀಡ್ ಇಂಪಾರ್ಟೆಂಟ್ ಆಗುತ್ತೆ ಕೆಲಸ ಮಾಡ್ಬೇಕಾದ್ರೆ. ಖಂಡಿತ ಬಹುಶಃ ಸ್ಪೀಡ್ ಅಂಡ್ ಸ್ಪೇಸು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ. ಸರ್ ಏನು ಹೇಳ್ತಾರೆ?
1: ಚಂದ್ರಿಕಾ ಅವರೇ, ನಿಮ್ಗೆ ಧನ್ಯವಾದಗಳು. ನಮಸ್ಕಾರ, ಕೆಆರ್ ನಗರದಿಂದ ಮಾತಾಡ್ತಾ ಇದ್ದೀರಿ. ಯಾವ ಊರು ತಾವು? ಅಲ್ಲಿ ಓ ವೆರಿ ಗುಡ್, ಸಾಲಿಗ್ರಾಮ ಹೊಸ ತಾಲೂಕಾಗಿದೆ ಈಗ. ಈಗ ಇದ್ರ ಬಗ್ಗೆ ನಿನ್ನೆ ತಾನೇ ನಿಮ್ಮ ಸಂಘ ಸಂಸ್ಥೆಗಳು ಕುಂದುಕೊರತೆ ಸಭೆ ಮಾನ್ಯ ಜಿಲ್ಲಾಧಿಕಾರ ನೇತೃತ್ವದಲ್ಲಿ ನಿಮ್ಮ ತಾಲೂಕವರು ಸಹ ಬಂದಿದ್ರು, ಜಿಲ್ಲಾ ಮಟ್ಟದಿಂದನೂ ಬಂದಿದ್ರು. ಇದು ಸಹ ಒಂದು ಪ್ರಮುಖವಾದ,
3: ರಾಣಿಯವರು
1: ಬಂದಿದ್ರು, ಈ ಪ್ರಮುಖವಾಗಿ ಇದನ್ನ ನಿನ್ನೆ ಚರ್ಚೆ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಸರ್ಕಾರ ಕೊಡ್ತಾ ಇರೋದು ಒಂದು ರ್ಯಾಮ್ಸ್ ಅಂತ ಏನಿರ್ತದೆ, ಮತ್ತೆ ನ್ಯೂ ಗ್ರೇಡ್ ಅಪ್ಗ್ರೇಡೇಷನ್. ಈಗ ಯಾಕೆಂದ್ರೆ ಎಲ್ಲಾ ಮಾಹಿತಿ SIR ನೀವೇ ಮಾಡ್ತಾ ಇದ್ರಿ, ಬಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ. ಜಿಲ್ಲಾಧಿಕಾರಿಗಳು ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಸಹ ಈ ಮುಖಾಂತರ ನಮ್ಮ JCS ರೇಡಿಯೋ ಮುಖಾಂತರ ನಿಮ್ಗೆ ಅಭಿನಂದನೆ ಸಹ ಸಲ್ಲಿಸ್ತಾ ಇದ್ದೆ. ಬಾರಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದೀವಿ. ಅಪ್ಗ್ರೇಡೇಷನ್ ಮಾಡೋದಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ಚಿಂತನೆ ಮಾಡಿ ನೆಕ್ಸ್ಟ್ ನಿಮ್ಗೆ ರ್ಯಾಮ್ಸ್ ಅನ್ನೋದು ಜಾಸ್ತಿ ಇರೋದನ್ನ ಮಾಡಕ್ಕೆ 100%
3: ಬೇರೆ ಆಪ್ಸ್ ಯಾವ್ದು ನಾವು ಇನ್ಸ್ಟಾಲ್ ಮಾಡಕ್ಕಾಗಲ್ಲ ಸರ್. ನಮ್ದು ಬೇರೆ ವೈಯಕ್ತಿಕ ಆಗ್ಬಿಟ್ರೆ ಬೇರೆ ಇನ್ಯಾವ್ದು ಆಪ್ ಇನ್ಸ್ಟಾಲ್ ಮಾಡಕ್ಕಾಗಲ್ಲ, ಸ್ಟೋರೇಜ್ ಸಾಕಾಗಲ್ಲ, ಒಂದೊಂದ್ಸಲ ರಿಸೀವ್ ಮಾಡಿದ್ರೆ ಕಟ್ಟೆ ಆಗಲ್ಲ ಫೋನು, ಆತರ ಸಮಸ್ಯೆ ಇದೆ ಸರ್.
1: ಹೌದು, ತಾವು ಇನ್ನೂ ಒಂದು ಹೇಳಿದ್ರೆ ಲ್ಯಾಪ್ಟಾಪ್ ಟ್ಯಾಬ್ ಏನಾರ ಕೊಡ್ಸೋದಕ್ಕಾಗಲ್ಲ, ಅದು ಇನ್ನೂ ಈಸಿ ಆಗ್ತದೆ ಅಂತ. ಅದು ಒಳ್ಳೆ ಸಲಹೆ.
3: ಸ್ವಲ್ಪ ಜನಕ್ಕೆ ದೂರದೃಷ್ಟಿ ಇರುತ್ತೆ, ವಯಸ್ಸಾದವರು ಯೂಸ್ ಮಾಡಕ್ ಬರಲ್ಲ ಸರ್.
1: ಹೌದು,
3: ದೂರದೃಷ್ಟಿ ಹತ್ತಿರ ದೃಷ್ಟಿ ಎಲ್ಲ ಇರೋರಿಗೆ ಫೋನ್ ಇಟ್ಕೊಂಡು, ಈಗ ನಾವು ಫೋನ್ ಅಲ್ಲಿ ಅಂಗನವಾಡಿಲಿ ಕೆಲಸ ಮಾಡ್ತಾ ಕೂತಿದ್ರು ಪೇರೆಂಟ್ಸ್ ಬಂದಾಗ ಏನಂತಾರೆ ಅಂದ್ರೆ, ಓ ಇವ್ರು 3 ಹೊತ್ತು ಫೋನ್ ಇಟ್ಕೊಂಡು ಕೂತಿದ್ದಾರೆ ಅಂತ ಇರ್ತಾರೆ. ಈಗ ನಾವು ಪೋಷಣ್ ಟ್ರ್ಯಾಕರ್ ಅದ್ರಲ್ಲಿ ಮಾಡ್ಬೇಕು, ಮಾರ್ನಿಂಗ್ ಬೆಳಗ್ಗೆ ಬಂದ್ರೆ ಅರ್ಧ ಗಂಟೆ ನಾವ್ ಫೋನ್ ಅಲ್ಲೇ ಕೆಲ್ಸ ಆಗ್ತಿರುತ್ತೆ. ಎಸ್ ಐ ಆರ್ ಬಂದು ನಾವ್ ಅವ್ರಿಗೂ ಬಿಎಲ್ಒ ಅಲ್ಲ, ನಾನು ಆದ್ರೂ ಬಿಎಲ್ಒ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಿದೀವಿ.
1: ಸಹೋದ್ಯೋಗಿ ಮಾಡ್ತಾ ಇದಾರಲ್ಲ ನೀವಿಲ್ಲ ಅಂದ್ರು, ನಮ್ಮಲ್ಲಿ ಮೈಸೂರು ಜಿಲ್ಲೆ 1300 ಜನ ಮಾಡ್ತಾ ಇದಾರೆ,
3: ಮಾಡ್ತಿದ್ದೀವಿ,
1: ಚೆನ್ನಾಗ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಲ್ಯಾಪ್ಟಾಪ್ ಬಗ್ಗೆ ನಾವು ನಿಜವಾಗ್ಲೂ ಸರ್ಕಾರದ ಜೊತೆಗೆ ಹೊಸ ಸಚಿವರು ಸಹ ಬರ್ತಾರೆ, ಇದನ್ನ ಪ್ರಮುಖವಾಗಿ ನಾನೇ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡೋಕೆ ಪ್ರಯತ್ನ ಅಂತೂ ಮಾಡ್ತೀನಿ.
3: ಚಂದ್ರಿಕಾ
2: ಥ್ಯಾಂಕ್ ಯು, ಧನ್ಯವಾದಗಳು.
3: ನಮಸ್ತೆ,
2: ಥ್ಯಾಂಕ್ ಯು. ಎಸ್ ಸರ್, ಸಾಕಷ್ಟು ಸೌಲಭ್ಯಗಳು ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಮಕ್ಕಳಾಗಲಿ ಮಹಿಳೆಯರಾಗಲಿ, ಅದನ್ನು ಒದಗಿಸ್ಲಿಕ್ಕೆ ಇರುವಂಥ ಸವಾಲುಗಳು ಕುರಿತ ಸಾಕಷ್ಟಿದೆ. ಈ ಥರದ ಸವಾಲುಗಳು, ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಸೊ ಬಹುಶಃ ಆ ಸವಾಲುಗಳ ನಡುವೆಯೂ ಒಂದೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದಲೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಸರ್, ಒಟ್ಟಾರೆ ನಾವು ನೋಡೋದಾದರೆ ಇವತ್ತು ಸೀಮಿತ ಅವಧಿಯಲ್ಲಿ ನಾವು ಮಾತನಾಡ್ತಾ ಇದ್ವಿ, ಒಂದು ಗಂಟೆಯಲ್ಲಿ ನಿಮ್ಮ ದೊಡ್ಡ ಇಲಾಖೆ ಬಗ್ಗೆ ಮಾತನಾಡಲಿಕ್ಕೆ ಕಷ್ಟ. ಸೊ ಇವತ್ತಿಗೆ ಸೀಮಿತವಾಗಿ ನಾವು ಹೇಳೋದಾದರೆ ಮಕ್ಕಳು ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಏನೆಲ್ಲ ಹೊಸದಾದ ಒಂದು ಆಲೋಚನೆಗಳನ್ನು ಮಾಡ್ತಾ ಇದ್ರಿ, ನಾನು ಆವಾಗಲೇ ಪ್ರಸ್ತಾಪಿಸಿದೆ. ಇದಕ್ಕೊಂದು ಆಪ್ತ ಸಮಾಲೋಚನೆ ಮೂಲಕ ತಾವು ಹೇಳಿದ್ರಿ ಮೊಬೈಲ್ ಅಡಿಕ್ಷನ್ಸ್ ಕುರಿತು, ಅದನ್ನ ಡಿ ಅಡಿಕ್ಷನ್ ಮಾಡಲಿಕ್ಕೆ ಸಾಕಷ್ಟು ಒಂದಷ್ಟು ಪ್ರಯತ್ನಗಳು ಯೋಜನೆಗಳನ್ನು ಮಾಡ್ತಾ ಇದ್ರಿ ಅಂತ. ನಂದು ಒಂದು ಕೋರಿಕೆ ಇದೆ ಸರ್, ಈ ಮೂಲಕ ಒಂದು ಪೇರೆಂಟಿಂಗ್ ಅನ್ನುವ ಒಂದು ಇದರಲ್ಲಿ ಟೈಟಲಲ್ಲಿ ಅಥವಾ ಒಂದು ಅವರಿಗೆ ಒಬ್ಬ ಪೇರೆಂಟ್ ಆಗಿ ಮಕ್ಕಳನ್ನು ಸಂಭಾಳಿಸಬೇಕು ಅಂದರೆ ಅದು 0 ಏಜ್ ಇಂದ ಅಡೋಲೆಸೆಂಟ್ ಏಜ್ ತಲುಪಿ ಮತ್ತು ಎಂಗೇಜ್ ಬರೋವರೆಗೂ ಮಕ್ಕಳಿಗೆ ಒಂದಷ್ಟು ಮಾರ್ಗದರ್ಶನ ನೀಡುವಂಥ ಶಕ್ತಿಯನ್ನು ಪೋಷಕರಿಗೂ ಕೂಡ ನಾವು ನೀಡಬೇಕಾಗುತ್ತೆ. ಸೊ ಪೋಷಕರ ಜ್ಞಾನವನ್ನು ವಿಸ್ತರಿಸಲಿಕ್ಕೆ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡಲಿಕ್ಕೆ ಏನಾದರೂ ಒಂದು ಆಲೋಚನೆಯನ್ನು ಮಾಡ್ಬೋದಂತ ನಾನು ಕೂಡ ಕೇಳ್ಕೊತೀನಿ ಸರ್. ಪೇರೆಂಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ತಾವು ಹೇಳಿದ್ರಿ ಅಡೋಲೆಸೆಂಟ್ ಏಜಲ್ಲಿ ಮಕ್ಕಳು ತಾ ಪೋಷಕರನ್ನು ಬಿಟ್ಟು ಹೊರಗಡೆ ಓಡೋಗುವಂಥದ್ದು, ಯಾರ ಜೊತೆ ಹೋದ್ರು ಅನ್ನೋ ಕಂಪ್ಲೇಂಟ್ಸ್ಗಳನ್ನ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ ಇದು ಒಂದು ಮಕ್ಕಳಿಗೆ ಬೇಕಾದಂಥ ಸಂಸ್ಕಾರ ವಿಚಾರಗಳು ಹೌದು, ಆದರೆ ಇನ್ ದ ಸೇಮ್ ಟೈಮ್ ಮಕ್ಕಳಿಗೆ ಪೋಷಕರು ಹೇಗೆ ಸಂಸ್ಕಾರವನ್ನು ಅಥವಾ ವಿಚಾರವನ್ನು ಮುಟ್ಟಿಸ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ ಅಳವಡಿಸ್ಕೊಂಡಿದ್ದಾರೆ, ಇದು ಕೂಡ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಪೇರೆಂಟಿಂಗ್ ಕುರಿತು ಒಂದಷ್ಟು ಯೋಜನೆಗಳನ್ನು ತರಬಹುದಾ ಅನ್ನೋದು ನನ್ನ ಸಲಹೆ ಸರ್. ಸರ್, ಒಟ್ಟಾರೆ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ?
1: ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಯಾಕೆಂದರೆ ಸಮುದಾಯಕ್ಕೇನೆ ನಾವು ಇಲ್ಲಿ ಶಿಕ್ಷಣ ಕೊಡಬೇಕು. ಏನು ಹೇಳಿದ್ರೆ ಸಮುದಾಯ ಮತ್ತು ಪೇರೆಂಟಿಂಗ್, ತಂದೆ ತಾಯಿಗಳಿರ್ಬೋದು, ಜವಾಬ್ದಾರಿ ಅನ್ನೋದು ಅವ್ರಿಗೆ ಜಾಸ್ತಿ ಇರ್ತದೆ. ಅವ್ರಿಗೇನೆ ಸಹ ನಾವು ಈಗ ಒಂದು ಶಿಕ್ಷಣ ಅಂದರೆ ಒಂದು ಏನೀಗ ಏನು ಹೇಳಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಒಂದು ನಮ್ಮ ತಾಲೂಕಿನ ಒಂದು ಪೈಲಟ್ ಅಂತ ಪ್ರಾಜೆಕ್ಟ್ ತಗೊಂಡಿದ್ವಿ, ಎನ್ ಜಿ ಒಗಳು ಮತ್ತು ಇಲಾಖೆ ಜೊತೆ ಸೇರಿ ಈ ಇದನ್ನು ಮಾಡೋದಕ್ಕೆ ಈಗ ಲಾಸ್ಟ್ ಮಂತ್ ಬಂದು ಇನ್ನೂ ಎಲ್ಲ ಜಿಲ್ಲೆಗಳು ಅಂದರೆ ಒಂದು ಮಹಿಳೆಯರಿಗೆ ಅಭದ್ರತೆಯಿಂದ ಇದಾಗಬಾರ್ದು ಅಂದರೆ ಮೈಸೂರು ಜಿಲ್ಲೆ ಮಹಿಳೆಯರಿಗೆ ಸುರಕ್ಷಿತ ಜಿಲ್ಲೆ ಅಂತ ಒಂದು ಅಭಿಯಾನ ಇಟ್ಕೊಂಡಿದ್ವಿ. ಅದು ಒಂದು ಮಾಡಬೇಕು. ಈಗ ಅವ್ರಿಗೆ ಡಿ ವಿ ಅಂದರೆ ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇರೋದು ಅದು ಕಮ್ಮಿ ಆಗಬೇಕು, ಎಲ್ಲೂ ಸಹ ನಡಿಬಾರ್ದು ಅಂತ. ಅದೇ ರೀತಿ ಮಕ್ಕಳ ಮೇಲೆ ಅಂದರೆ ಮಕ್ಕಳು ಅಂದರೆ ಚೈಲ್ಡ್ ಮ್ಯಾರೇಜು ಬಾಲ್ಯ ವಿವಾಹ ಆಗಂಥದ್ದು, ನಮ್ಮ ಜಿಲ್ಲೆ ಬಾಲ್ಯ ವಿವಾಹ ರಹಿತ ಜಿಲ್ಲೆ ಆಗಬೇಕು, ಎಲ್ಲೂ ಸಹ ಆಗೋದು. ಈಗ ಆಲ್ರೆಡಿ ಒಂದು 20-25 ಗ್ರಾಮ ಪಂಚಾಯತ್ಗಳು ಬಾಲ್ಯ ರಹಿತ ಜಿಲ್ಲೆ ಪಂಚಾಯತ್ಗಳು ಅಂತ ಮಾಡಿದ್ದೀವಿ, ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ನಾವು ಇಡೀ ಜಿಲ್ಲೆಗಳು ಈಗ 255 ಗ್ರಾಮ ಪಂಚಾಯತ್ಗಳಿದ್ದೀವಿ, ಅವಕ್ಕೆಲ್ಲರಿಗೂ ಒಂದು ಯೋಜನೆ ಹಾಕಂತೀವಿ. ಈಗ ಪ್ರಮುಖವಾಗಿ ನಮ್ಮಲ್ಲಿ ನಮ್ಮ ಮೈಸೂರು ಸಿಟಿ ಈಗ ಟಿ ನರಸೀಪುರ ಇರ್ಬೋದು ಎಚ್ ಡಿ ಕೋಟೆ ಕೇವಲ 15 ಕಿಲೋಮೀಟರ್ ಮೈಸೂರು ನಗರ ಬಿಡ ತಕ್ಷಣ ಹೊಂಡ ಆದ ತಕ್ಷಣ ಟಿ ನರಸೀಪುರ ಸಿಗ್ತದೆ. ಇವತ್ತು ಅಲ್ಲಿ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಬಿಳಿ ಅವ್ರಿಗೆ ಶಿಕ್ಷಣ ಕೊಡೋಕೆ ಅಂದರೆ ಆ ಚೈಲ್ಡ್ ಮ್ಯಾರೇಜ್ ಆದರೆ ಏನು ಶಿಕ್ಷೆ ಆಗ್ತಾ ಇದೆ ಮತ್ತು ಅದರಿಂದ ದೈಹಿಕವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಮಾನಸಿಕವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನು ನಾವು ಅವರಿಗೆ ನಾವು ತಿಳುವಳಿಕೆ ಕೊಡುವ. ಅದರಲ್ಲಂತ ರನ್ನವೇಗಳು ಜಾಸ್ತಿ ಆಗ್ತಾ ಇದೆ ಹುಡುಗರು, ಬಿಕಾಸ್ ಆಫ್ ಮೊಬೈಲಿಂದನೂ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳು ಒಂದು ಟೈಮ್ ಅವ್ರ ಜೊತೆ ಕೊಡಕ್ಕಾಗದಂತೆ ಇದು ಸಹ ಜಾಸ್ತಿ ಆಗ್ತಾ
2: ಇದೆ. ಬಾಂಡಿಂಗ್ ಕೊರತೆ,
1: ಬಾಂಧವ್ಯ ಅದು ಕಮ್ಮಿ ಆಗ್ತಾ ಇದೆ. ಅದರಿಂದ ಏನಾಗ್ತದೆ ಮಕ್ಕಳುಗಳಿಗೆ ಎಲ್ಲಿ ಈಸಿಯಾಗಿ ಸಿಗ್ತವೆ ವಸ್ತುಗಳು ಅಲ್ಲಿ ಹೋಗಿ ಆಕರ್ಷಣೆ ಹಾಕಿ ತಂದೆ ತಾಯಿಗಳೇ ಬೇಡ ಅನ್ನೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚೈಲ್ಡ್ ಮ್ಯಾರೇಜ್ಗಳು ಆಗಿಲ್ಲ. ಚೈಲ್ಡ್ ಮ್ಯಾರೇಜ್ ನಡೆಯಕ್ಕೆ ಪ್ರಯತ್ನ ಮಾಡಿದ್ರು, ಅದ್ರಲ್ಲಿ ತಡೆಗಟ್ಟಿದ್ವಿ ಒಂದು 170 180, ಅದರಲ್ಲಿ ಒಂದು 30 ಚೈಲ್ಡ್ ಮ್ಯಾರೇಜ್ ಮಾತ್ರ ಆಗಿದೆ. ಚೈಲ್ಡ್ ಮ್ಯಾರೇಜ್ ಆದ ತಕ್ಷಣ ಪೋಕ್ಸೋ ಆಗ್ಬಿಡ್ತದೆ, ಬಿಲೋ 18 ಆದ ತಕ್ಷಣನೆ. ಈ ಥರದ್ದು ನಾನು ತಡೆಗಟ್ಟಕ್ಕೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತರು, ಅದು ಒಂದು ಅಂದರೆ ಪೋಕ್ಸೋರಹಿತ ಜಿಲ್ಲೆ ಆಗಬೇಕು, ಬಾಲ್ಯ ವಿವಾಹ ರಹಿತ ಜಿಲ್ಲೆಗಳಾಗಬೇಕು ಅನ್ನೋದಕ್ಕೆ ನಾವು ಒಂದು ಕೆಲವು ವಿಷನ್ಸು ಏನಿದ್ರು ಅದನ್ನ ಇಟ್ಕೊಂಡಿದ್ವಿ. ಇದು ನಾನು ಪ್ರಮುಖ ಗುಣ ಮಾಡ್ತೀನಿ. ನಿಮ್ಮಲ್ಲಿ ಈ ಒಂದು

0: ಜೆ ಎಸ್ ಎಸ್ ರೇಡಿಯೋ ಮುಖಾಂತರ ಎಲ್ಲ ಇವರಿಗೆ ನಮ್ಮ ಕೇಳುಗರಿಗೆ ಏನು ಕೇಳೋದು, ದಯವಿಟ್ಟು ಎಲ್ಲೂ ಸಹ ಬಾಲ್ಯವ ಮಾಡಕ್ಕೆ ಹೋಗ್ಬೇಡಿ.
1: ಎಸ್ ಸರ್,
0: ಪ್ರಜ್ಞೆ ಮಾಡ್ಕೊಡಿ. ಇದು ಮುಖಾಂತರ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ, ನಮ್ಮ ಇಲಾಖೆ ಸತತವಾಗಿ ಕೊಡ್ತಾ ಇದ್ರೆ ಎಷ್ಟು ಸುಮಾರು ನಮ್ಮಲ್ಲೇನೆ 5,000 ಜನ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ. 5,000 ಬರೀ ಚೈಲ್ಡ್ ಮ್ಯಾರೇಜು, ಪೋಕ್ಸು, ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ, ಮತ್ತು ಏನು ಮೊಬೈಲ್ ಅಡಿಕ್ಟ್ ಆಗೋಂಥದ್ದು, ಇದ್ರ ಬಗ್ಗೆ ಎಲ್ಲ. ಆದ್ರೂ ಸಹ ಇನ್ನೂ ಕೆಲವು ನಮ್ಗೆ ಗೊತ್ತಿಲ್ಲದಂಗೆ ಎಲ್ಲೋ ಕದ್ದಿ ಮದ್ದಿ ಈ ಥರ ಮಾಡೋ ಅಂಥದ್ದು. ನಾವಂತೂ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ಹಿಂದೆ ಇದನ್ನು ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರು, ಅವರು ಸಹ ಹೇಳಿದೆ ದಯವಿಟ್ಟು ನೋಡಿ. ಬಾಲ ಗರ್ಭಿಣಿಯರು ನಮ್ಮಲ್ಲಿ 1,200 ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಬಾಲ ಗರ್ಭಿಣಿಯರು ಮಾಡಿದ್ವಿ ಆಗ್ಬಿಡ್ತಾ. ಅದಕ್ಕೆ ವಿವಿಧ ಕಾರಣಗಳಿದೆ, ಬಡತನ ಒಂದೇ ಅಂತಲ್ಲ, ಅಭದ್ರತೆ ಇರ್ಬೋದು, ಮೊಬೈಲ್ ಇರ್ಬೋದು, ಅವ್ರಿಗೆ ತಿಳುವಳಿಕೆ ಇಲ್ದಂತಿರ್ಬೋದು. ಬಾಲ ಗರ್ಭಿಣಿಯರು ಅದು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿದೆ ನೋಡಿ, ಅದ್ರ ಬಗ್ಗೆ ಇದಾಗ್ತಾರೆ ಅವೇರ್ನೆಸ್ಗಳು, ಅದನ್ನು ಸಹ ಕೊಡ್ತಾ ಇದ್ವಿ. ಅದರಿಂದ ದಯವಿಟ್ಟು ಬಾಲ್ಯವ ಮಾಡಕ್ಕೆ ಹೋಗ್ಬಿಡಿ. ನಿಮ್ದು ಏನೇ ಮಾಹಿತಿ ಇದ್ರು ಇವತ್ತು ಅಂಗೈಲೇ ಸಿಗ್ತಾ ಇದೆ, ಫೋನ್ ಮಾಡಿ ನಮ್ಮ ಇಲಾಖೆನ ಮೀಟ್ ಆಗಿ, ಜಿಲ್ಲಾಧಿಕಾರಿ, ಜಿಲ್ಲಾ ಕಚೇರಿ ಇದೆ, ಜಿಲ್ಲಾ ಪಂಚಾಯತ್ ಆಗಿ ಅಂತ ನಾನು ಒಂದು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ.
1: ಎಸ್ ಸರ್, ಸರ್ ಖಂಡಿತ ಸರ್, ಬಹಳ ಸಂತೋಷ ಆಯಿತು ತಮ್ಮ ಜೊತೆ ಮಾತನಾಡಿ. ಸಾಕಷ್ಟು ವಿಚಾರಗಳನ್ನು ಈ ಸೀಮಿತ ಅವಧಿಯಲ್ಲಿ ತಾವು ಹಂಚಿಕೊಂಡಿದ್ದೀರಿ ಸರ್. ವಿಶೇಷವಾಗಿ ತಾವು ಹೇಳುವಾಗ ಹೇಳಿದ್ರಿ, ಇಲಾಖೆ ಸಾಕಷ್ಟು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೆ, ಸೊ ಮತ್ತಷ್ಟು ಯೋಜನೆಗಳನ್ನು ಕೂಡ ಮಾಡಿಕೊಂಡಿದ್ದೆ. ಆದರೆ ಅದರ ಜೊತೆ ಸಮುದಾಯದ ಸಹಭಾಗಿತ್ವ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ತಾವು ಹೇಳಿದಂಗೆನೆ ಪೋಷಕರು ಕೂಡ ಜಾಗೃತರಾಗಬೇಕು, ಮಾಹಿತಿಗಳನ್ನು ಪಡ್ಕೊಳ್ಬೇಕು, ಕೌಶಲ್ಯಯುತರಾಗಬೇಕು, ಮಕ್ಕಳ ಜೊತೆ ಹೇಗೆ ನಡ್ಕೊಳ್ಬೇಕು, ಅವ್ರಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು, ಇವೆಲ್ಲವನ್ನು ಅಳವಡಿಸ್ಕೊಂಡಾಗ ಈ ರೀತಿಯ ರನ್ವೇಗಳು ಅಥವಾ ಡಿಸ್ಪ್ಯೂಟ್ಗಳನ್ನು, ಗೊಂದಲಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಖಂಡಿತ ಸವಾಲುಗಳು ಕೂಡ ಇದೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಮೊಬೈಲ್ ಸಹವಾಸ ಹೆಚ್ಚಾಗಿ, ಅದರಿಂದ ಒಳಿತಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇದೆ. ಅದನ್ನು ಹೇಗೆ ಒಳಿತಾಗಿ ಕನ್ವರ್ಟ್ ಮಾಡ್ಕೊಬೇಕು, ಆ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಲಾಖೆ ಅವರ ಜೊತೆಗಿದೆ, ಮಾರ್ಗದರ್ಶನ ನೀಡುತ್ತೆ ಎನ್ನುವ ಒಂದು ಸಲಹೆಯನ್ನು, ಸಂದೇಶವನ್ನು ತಾವು ನೀಡಿದಿರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಮಾಹಿತಿಗಾಗಿ, ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ತಮ್ಮೂ ಸಹ ಗೌರವಪೂರ್ವಕ ಧನ್ಯವಾದ.
1: ಧನ್ಯವಾದ ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಸೇವಾ ಸೌಲಭ್ಯಗಳು ಹಾಗೂ ಅದರ ಕಾರ್ಯಚಟುವಟಿಕೆಗಳ ಕುರಿತ ವಿಶೇಷ ನೇರ ಸಂದರ್ಶನ, ಫೋನ್ ಇನ್ ಕಾರ್ಯಕ್ರಮ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
2: ಪ್ರಿಯ ಕೇಳುಗರೆ, ಇದುವರೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಡೆದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

0: ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು. ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು ಎಚ್ ಡಿ ಕೋಟೆ ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕಾಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮದು ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಾವು ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನೂ ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದೇ ಇದ್ರು ನನ್ನ ಮಕ್ಕಳು ಏನಾದ್ರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾದ್ರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡಹುಟ್ಟಿದ ಅಣ್ಣಿಂದರು, ಪ್ರಸ್ತುತ ನನ್ನ ಮಡದು ಕೂಡ. ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ತಾವು ಹೇಳಿದ್ರೆ ಎಚ್ ಡಿ ಕೋಟೆ ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆಯೇ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜರ್ಸಿನ ಹಾಕ್ತೀನಿ, ಫ್ಲೈಟೆಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಕೂಡ ನನ್ನ ಕನಸದಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ, ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದು ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ ಖಂಡಿತ,
0: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದು ಅಂತ ನಾನು ಭಾವಿಸ್ಕೊಳ್ತೇನೆ
1: ಸರ್.
0: ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತಾದ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಉಂಟು ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮಪ್ರಸಾದ್ ಸರ್. ಈಗಲೂ ಕೂಡ ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ನನಗೆ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
0: ಅಲ್ಲಿಂದನೇ ಆರಂಭ ಆಯಿತು ಸರ್. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳಿದ್ರ ಜೊತೆ ಆ ಕ್ರೀಡೆ ಹಿಂದೆ, ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
1: ಖಂಡಿತ ಸರ್.
0: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಹುಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
1: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂತ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯೆ ಕಲಿಸಿದಂತ ಮೊದಲ ದೈಹಿಕ ಶಿಕ್ಷಕರು ಮತ್ತೆ ಅವರಲ್ಲಿರ್ತಕ್ಕಂಥ ಸ್ಥಳಕ್ಕೆ ನನ್ನ ಕರೆಸಿಕೊಂಡು ನಿನ್ನೆ

0: ಈ ತರ ಪ್ರತಿಭೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ನಾನು ಹೇಳ್ತಕ್ಕಂತ ಒಂದು ಗೈಡೆನ್ಸ್ ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೆ ಅಂದ್ರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವ್ರು ಇರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂತ ಒಂದು ಘಟನೆ.
1: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಆರಿಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯ್ತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಸರ್, ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನನ್ನ ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು, ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದು. ತೀರಿಸಲಾಗದ ಋಣ ಅಂದ್ರೆ ವೆರಿಟಿಸ್.
1: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲಿ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
0: 2007 2007 ಲಾಸ್ಟ್ ಕೊನೆಯ, ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬಾ ದುಃಖ ಅಂತ ಪುಟ್ಟ ಸಂದರ್ಭ ಅಂದ್ರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸ್ ಇಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡಲಿಕ್ಕಾಗಲ್ಲ. ಫಸ್ಟ್ ನನ್ನ ನಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದ್ರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನ ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾ ಬಂದೆ?
1: ಆಯ್ಕೆ ಮಾಡ್ಕೊಂಡ್ವಿ
0: ಆ ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬಾ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಬಹಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ದೂತಿಗಿಡದೆ ಕಂಟಿನ್ಯೂಸ್ 2 ಶ್ರಮ ಪಟ್ಟೆ. 2005 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ. ಸರ್,
1: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ದಿದ್ದು ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ?
0: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದೀನಿ. ಕಳೆದ 18 ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು. 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂತ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಬಹಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವತ್ತಕ್ಕೂ ನನಗೆ ಕೂಡ
1: ಇಲ್ಲ ಅಂದಿಲ್ಲ.
0: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ಕೊಂಡಿದೆ.
1: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ, ಅದರೂ ನಿಮ್ಮ ಅಂತ ಇಲಾಖೆಯಲ್ಲಿ ನಿಮ್ಮಂತ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅನ್ಕೊಳ್ತೀನಿ. ಎಸ್ ಸರ್, ಸರ್ ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
0: ಸರ್ ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆ ಆಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನಂಗೆ ಏನೂ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೂ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೂ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡ ನಿವಾರಿಸ್ಕೋಬೇಕು, ಸಮಾಜಕ್ಕನ್ನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನೇ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಈ ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲ್. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ಕಾಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮೆಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೋಣ, ಮೆಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆಗೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೀಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೇನೆ ಸ್ಪೋರ್ಟ್ಸ್ಗೆ ನನಗೆ ಆಗಿ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ. 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟ್ ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕ್ಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನ್ಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವ್ರೀಗ MA ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ಅನ್ನೋರು, 48 ಸೆಕೆಂಡಲ್ಲಿ 400 ಓಡ್ತಾಯಿದ್ರು ಅವ್ರು. 3 ಜನ ನನ್ನ ಮೇನ್ ಇವೆಂಟು 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆಯ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟಕ್ಕೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd place ಆಯಿತು, ಬ್ರೋನ್ಸ್ ಮೆಡ್ಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೆ ಒಂದು 53.04 ಬಂತು, 400 meter. ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ DVSP ಆಗಿ ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ಅವರೇ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 changes ಕೊಡಿದರು. ವರ್ಲ್ಡ್ ಚಾಂಪಿಯನ್ 100 ವರ್ಲ್ಡ್ ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ ನಲ್ಲಿ ಪದಕ ತಂದುಕೊಟ್ಟಂತ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದ್ರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರ್ಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇಡೀ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆಗೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂತ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋದಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು. ಇಂಜುರಿ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ. ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮಿಂಗ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
1: ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು ಎರಡು ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೇಳುಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆದ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
1: ನೋಡಿ, ಇದೇ ನೋಡಿ, ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ನನಗೆ ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು
1: ಸರ್, ಖಂಡಿತವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವು ಏನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸರ್, ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
0: ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115ಕ್ಕಿಂತ ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
1: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂತ ಕನಸುಗುನು ಇವತ್ತಿಗೂ ಏನು ಅನ್ಸುತ್ತೆ ಯಾವ ರೀತಿ?
0: ಹೈಸ್ಕೂಲ್ ಹಂತದಲ್ಲಿ ಇರ್ಬೇಕಾದ್ರೆ ನನ್ನ ಕನಸುಗಳನ್ನ ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂತ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಓದಂತ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದ್ರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
1: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನೊಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
0: ಧನ್ಯವಾದ. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನನಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು, ಎಸ್ ಎಲ್ ಸಿ ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರ್ಕೊಂಡು, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳಿದ ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನೇ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿನಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ ಆಗಿದೆ.
1: ಖಂಡಿತ ಖಂಡಿತ, ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
0: ಖಂಡಿತ
1: ಸರ್. ಎಸ್ ಸರ್, ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದ್ವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ
0: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸ್ತಾಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ್ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರನ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ನೀವು ಗೌರವ ಡಾಕ್ಟರೇಟು ನಿಮ್ಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ, ನಿಮ್ಗೆ ಅಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ಮತ್ತೆ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ನೋಡ್ತಾ, ಅಂತ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
1: ಖಂಡಿತ ಖಂಡಿತ,
0: ಇಲಾಖೆಗೆ ಒಂದು ಗೌರವ ತಂದ್ಕೊಟ್ಟೇನು ಅನಿಸ್ತೈತಿ.
1: ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು, ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೇನೆ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಬಹಳ ಸಂತೋಷ ಆಗುತ್ತೆ ಸರ್. ಅದು ತಮಗೆ ಎರಡೂ ಕೂಡ ಸಿಕ್ಕಿದೆ, ನಮಗೆ ಬಹಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾ ಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
0: ನಾನು ಮೊದಲೇ ಹೇಳಿದೆ. ಈಗ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಫೀಲ್ಡಿಲ್ಲ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲ್ಗಳನ್ನು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡಿದ್ದೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿ ಹಿಡಿಬೇಕು. ಭಾರತ ಬಾವುಟವನ್ನು ಎತ್ತಿ ಹಿಡಿಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್, ಖಂಡಿತ ಆಸೆ ಅಂತೂ ಇದೆ. ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು

0: ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತೆ ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂತ ಗುರುನು ಕೂಡ ಇರಬೇಕು, ಮತ್ತೆ ನಿರಂತರ ಒಂದು ಪರಿಶ್ರಮ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂತ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಂತ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದರೆ. ಎಲ್ಲರ ಹತ್ರವೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾ ಇರುವಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗ್ಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗ್ಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರ

ಇಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೂಲವು ಸತ್ತಾಗಲು ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರೂ ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ, ಕೇಳುವಾಗ, ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ, ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ, ಸೋಲು ಗೆಲುವು, ಬಂಧ ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದ್ರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದ್ವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದ್ಯಾ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿ ಆದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟು ಇರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನೂ ಇತ್ತು. ಅವರು ಹೆಚ್ಚಿನ ಸಮಯ ಕಳೀತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ಬರೂ ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನು ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರೇನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ, ಈ ನುಡಿದಂಥ ಸಂಸಾರವನ್ನು ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನು ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡ ಆದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೇ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೆ ಇದ್ರೆ ಸಾಲದು, ಜೊತೆಗೆ ಗಂಡನೂ ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕೋದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೋ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರಿ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದ ವರ್ಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ? ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡಿನ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದು ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ, ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅಂದ್ರೆ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ, ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಲ್ಲ, ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೆ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ, ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ.
1: ಅದೇ ಮುಖ್ಯ,
0: ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡಿಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲೆಲ್ಲಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ಥರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಯಾವ ಸಾಲನು ಬೇಡ ಸೋಲನು ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು. ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು.
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ
1: ಅಂತ.
0: ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನ ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿ
1: ಇರುತ್ತೆ.
0: ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದುವನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ಕನ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೂ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರು ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹೆಂಗ್ ಬೈದ್ರು ಅಂತ ಅದ್ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಹೆಂಗ್ ಬಂತು, ನಮ್ಮ ಬಾಯಿಂದ ಬಂದಿತ್ತಾನೇ ಅದು,
0: ಅಲ್ಲ ಏನ್ ಮಾತಾಡೋರು ಅದು
1: ಕೇಳಿಸ್ಕೊಳ್ಳುತ್ತೆ, ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳ್ದಿದ್ರು ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ದಿದ್ರು ಅದೇ ಮಗು ಯಾರಾದ್ರೂ ಬಂದ್ರೆ, ಅತಿಥಿ ನಾವು ಇಲ್ದಿದ್ರೆ ತಾನೇ ನಾವು ಮಾಡದೇ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು, ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ
1: ತಿಳಿಸಬೇಕು
0: ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದು ವೆಚ್ಚ ಮಾಡಬಾರದು, ನಮ್ದು ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡಿ ಎಷ್ಟು ಉಳಿಸ್ತೀಯ ನೋಡೋಣ, ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವ್ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆ ತರ ಜವಾಬ್ದಾರಿನ ಕಲಿಸೋಂತ
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ಬರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್,
1: ಹಾಗೆ ಆಕ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿಯನ್ನು ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತೀವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು, ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರ ಅವರಿಗೆ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದಿಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು, ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ, ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗಿ ಮಗು ಹೋಗಂಗೆ, ಅದಕ್ಕೆ ಯೂನಿಫಾರ್ಮ, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನೂ ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ ಪಿಟಿಎಂ ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೆ ಏನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರು ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ಮ ಜವಾಬ್ದಾರಿ, ನಮ್ಮ ಮಗು, ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ದೆ ಕಟ್ಟಬೇಕು. ಸಾಲ ಆಗಲಿ ಸೋಲಾಗಲಿ ಸೇರಿಸಿದೀವಿ, ಓದಿಸೋ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದೆಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ, ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ, ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ, ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th-10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರಾ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು, ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು, ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟರಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೇನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
0: ಅಲ್ಲ, ತಾವು ಹೇಳದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ನ ಗಮನಿಸಬೇಕು, ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು.
1: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
0: ಮತ್ತೆ ನಮ್ಮ ಕೇಳುಗರು ಅಪಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ, ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
1: ಖಂಡಿತ ಖಂಡಿತ, ಹಂಗಾದ್ರೆ ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ, ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ,
0: ಇನ್ನು ಚಾಲೆಂಜ್ ಬರುತ್ತೆ. ಅಲ್ಲಿ ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನ
1: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
0: ಮಾಡಿ ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ, ಅದ್ ಪ್ಲಾನ್ ಮಾಡ್ಕೊಂಡು
1: ಇಬ್ರು ಹಂಚ್ಕೋಬೇಕು ಸಮಾನವಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ. ಅವ್ರ ಒಟ್ಟಿಗೆ ಜವಾಬ್ದಾರ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊ, ನಾ ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ, ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನ ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನ ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿಯಾಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನ 4 ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯ್ತು ಅಂತ ಕೇಳುವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹುದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳುಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರೂ ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ

ಇದು ಯಾವಾಗ ಸಾಧ್ಯ? ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ? ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ ಅಪ್ಪ ದೇವ್ರೇ ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೇ ನನಗೆಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೇ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳ್ಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನೇನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದಾ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವ್ ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ಬಗ್ಗೆ, ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದನೂ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬೋದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಯಿಲ್, ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಹಿಂಗೆ ಈ ದಿವಾನರುಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1931 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲ್ ಹಾಕ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರೂ
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು.
2: ಹೌದು,
1: ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದು
1: ಹೇಳ್ಕೊಡ್ಬೇಕು. ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು, ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು, ಸಹಾಯಧನ ತೆರಿಗೆ. ಬ್ಲ್ಯಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ, ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಆ ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ, ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ 5,000, 8,000, 10,000 ಆ ರೀತಿ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ, ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂತ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸ್ವಾಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜರು ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಜಾವಾ ಇದೆ, B-208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು, ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 3,07,500 ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರಿಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಸಹ ಉತ್ಪಾದನೆ ಮಾಡ್ತಾಯಿದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲನ್ನು ಉತ್ಪಾದನೆ ಮಾಡ್ತಾಯಿದ್ರು. ಪವರ್ ಆಲ್ಕೋಹಾಲ್ ಅಂತಂದರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲನ್ನು ಬಳಕೆ ಮಾಡ್ತಾಯಿದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈ ಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾಯಿದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ನಬೇಕಾದ್ರೆ, ಚಪಾತಿ ತಿನ್ನಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾಯಿದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳಿರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
2: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಶುಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
2: ಕೊರತೆ ಉಂಟಾಯ್ತು?
1: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೋತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂತ ಖಾಸಗೀಕರಣವನ್ನ ನಾವು ಹೆಂಗ್ ತಡೆಯಕ್ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನ ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು. ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂತ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನ ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಅಷ್ಟು, ಒಂದು 100 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಅಷ್ಟು ಅನುದಾನ ಇದೆ. ಆದ್ರೆ ಒಂದ್ ಪ್ರಶ್ನೆ, 8 ಕೋಟಿ ಕೊಟ್ಟಾಗ ಕಂಪ್ನಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರ್ ಅಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬಾ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬು ಆಗಿದ್ದಂತ ಒಂದು ಫ್ಯಾಕ್ಟರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬಾ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪು ಏನಾರು ಇದ್ರೆ ಅದು ಮೈಶುಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈಶುಗರ್ ಫ್ಯಾಕ್ಟರಿ.
2: ಇಷ್ಟೆಲ್ಲಾ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯ್ತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಶುಗರ್ ಬಗ್ಗೆ, ಅಂದ್ರೆ ಈ ಮೈಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ
2: ನಾವು,
1: ಕಳಿಸ್ತಾ ಇದೀವಿ. ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ, 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದ್ ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ. ಈಗ ಎಲ್ಲರ ಮನೆಯಲ್ಲೂ ಈಗ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆ ಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದ್ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೇನು ಸಹ ಅದು ಇರಬೇಕು, ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬಾ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು, ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು, ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
2: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನೋ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು